ಸ್ನೇಹಿತರೆ, ಶುಭೋದಯ, ಶುಭ ಮುಂಜಾನೆ. ಸಮಯ ಸರಿಯಾಗಿ 5:58. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇಂದು 1948 ಶಕವರ್ಷ, ವೈಶಾಖ ಮಾಸದ 16 ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳ 6 ತಾರೀಕು ಬುಧವಾರ. ಇದೀಗ ಸಮಯ ಸರಿಯಾಗಿ 5:59 ಇದೆ. ಇದು ಕನ್ನಡ ಕಾಮನಬಿಲ್ಲು 101.3. ಎಲ್ಲರಿಗೂ ಶುಭೋದಯಗಳನ್ನು ಹೇಳ್ತಾ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ಮಧು ಚೈತ್ರಾ.

0: ಸುವಾಸೆ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ,
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಸಮಯ ಸರಿಯಾಗಿ 6:10. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 600.
1: ನಿಮ್ಮ ಮನದಂಗಳದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್.

0: ಆಸೆ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ,
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಮನದಾಳದ ಪ್ರಾರ್ಥನೆ ನಾದಾರ್ಚನೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಸಮಯ ಸರಿಯಾಗಿ 6:12. ಇದು ಕನ್ನಡ ಕಾಮನಬಿಲ್ಲು 101.3. ನಾದಾರ್ಚನೆಯ ಭಕ್ತಿ ಗೀತೆಗಳು ಇದೀಗ ನಿಮಗಾಗಿ

ಸ್ನೇಹಿತರೆ, ಇದುವರೆಗೆ ಭಕ್ತಿ ಗೀತೆಗಳನ್ನ ಕೇಳಿದ್ರಿ. ಸಮಯ ಸರಿಯಾಗಿ 6:31. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3. ಇದೀಗ ಸಿನಿಮಾ ಭಕ್ತಿ ಗೀತೆಗಳನ್ನ ಕೇಳುವಂತಹ ಸಮಯ.

0: ಸ್ನೇಹಿತರೆ, ಇದೀಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಸ್ವಾಗತ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ಅಂದ್ರೆ ಗೊತ್ತಾಗಲ್ಲ, ಅದರಿಂದ ಮುಂದಿನ ಹೆಸರನ್ನ ಹೇಳಿದರೆ ಗೊತ್ತಾಗತ್ತೆ. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್, ನಿತ್ಯೋತ್ಸವ ಕವಿ, ಜೋಗದ ಸಿರಿ ಬೆಳಕಿನಲ್ಲಿ ಕನ್ನಡ ನಾಡನ್ನು ತೋರಿಸಿದವರು, ಪ್ರಾಧ್ಯಾಪಕರಾಗಿದ್ದರು. ಬಾಲ್ಯದಿಂದಲೇ ಸಾಹಿತ್ಯದ ಆಸಕ್ತಿ, ಅನುಭವದ ಕವಿ. ಮನಸ್ಸು ಗಾಂಧಿ ಬಜಾರು ಅಂದ್ರು. ನಾವು ಕುರಿಗಳು ಸಾರ್ ಕುರಿಗಳು ಅಂತ ವಿಡಂಬನೆ ಮಾಡಿದ್ರು. ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅಂತ ಸೂಕ್ಷ್ಮವಾಗಿ ಬರೆದರು ಸಂವೇದನೆಯ ಕವಿ, ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್. ಅವರ ಅಂತರಂಗದ ಮಾತು.
2: ಆ ಕಾಲದಲ್ಲಿ ತಮಾಷೆ ಏನು ಅಂದರೆ, ನೋಡಿ, ಒಂದ್ಯಾವ್ದಾರು ಹಾಡು ಹಾಡ್ತಿರ್ಬೇಕು, ಅವರು ಎಲ್ಲ ಸಿದ್ಧವಾಗಿ ಮ್ಯೂಸಿಕ್ಕು ಶುರು ಆಗಿ ಆಗಬೇಕಾದ್ರೆ ಎಲ್ಲೋ ಒಂದು ಸ್ವಲ್ಪ ಈ ವೀಣೆನೋ ಅಥವಾ ಈ ಪಿಟೀಲೋ ಸ್ವಲ್ಪ ಕುಂಗಿ ಅಂತ ಸ್ವಲ್ಪ ಅಪಸ್ವರ ಬಂದ್ಬಿಟ್ರೆ ಮತ್ತೆ ಮೊದಲಿನ ಶುರು. ಪಂಚಿಂಗ್ ಇರಲಿಲ್ಲ ಆಗ, ಬಹಳ ಕಷ್ಟ, ಬಹಳ ಹಿಂಸೆ. ಮೂರು ನಾಲ್ಕು ದಿವಸ ಹಿಂಸೆ ನನಗೆ. ನಾನು ಹೋಗ್ತೀನಿ ಬಿಡ್ತಿಲ್ಲ, ಇಲ್ಲರಿ ಸಾಹಿತ್ಯ ಸರ್ ಉಚ್ಚಾರ ಸರಿಯಾಗಿಲ್ಲದೆ ಹೇಳಬೇಕಾಗುತ್ತೆ, ಕೂತ್ಕೊಳ್ಳಿ. ನನಗೆ ತಲೆ ನೋವು ಬಂದ್ಬಿಡೋದು. ಆಮೇಲೆ ಎರಡನೇದಾಗಿ ಜನಗಳಿಗೆ ಅದು ಹೇಗೆ ತುಂಬ ಹಿಡಿಸ್ಬಿಡ್ತು, ಆಕರ್ಷಿತವಾಯಿತು ಅಂದರೆ, ಬಂದು ನನಗೆಲ್ಲ ಕಾಲೇಜ್ ಹತ್ರ ಬಂದ್ಬಿಡೋರು. ಸರ್, ಕಾಲೇಜ್ ಹತ್ರ ನಾನು ಲೆಕ್ಚರ್ ಮಾಡಬೇಕಾದ್ರೆ ಯಾರು ನಿಂತಿರೋ ರಾಚೆ ಏನು ಅಂದರೆ, ಆ ಕ್ಯಾಸ್ಕೆಟ್ ಬೇಕು ಅನ್ನೋರು. ನಿತ್ಯೋತ್ಸವ ಅನ್ನೋಕೆ ಬರ್ತಿಲ್ಲ, ನಿತ್ಯೋತ್ಸವ ಅನ್ನೋರು ಕೆಲವು ಹಳ್ಳಿಯವ್ರು ಪಾಪ ಅಂಥವೆಲ್ಲ ಬಂದು ಅಂದರೆ ಹೇಗೆ ಜನಸಾಮಾನ್ಯರಿಗೂ ತಲುಪುತ್ತೆ ಈ ಮಾಧ್ಯಮ ಅಂತ. ಬಹಳ ಒಳ್ಳೆ ಮಾಧ್ಯಮ. ಆದರೆ ಇವತ್ತೇನಾಗಿದೆ, ಕ್ಯಾಸೆಟ್ ಕವಿಗಳೇ ಬೆಳೀತಾರೆ. ಕ್ಯಾಸೆಟ್ಗೋಸ್ಕರನೇ ಹುಟ್ಕೊಂಡ್ಬಿಟ್ಟಿದ್ದಾರೆ ಕವಿಗಳು. ತುಂಬ ಎರಡೆರಡು ದ್ವಂದ್ವಾರ್ಥಗಳನ್ನ ಇಟ್ಕೊಂಡು ಬರೆಯೋದು. ಮೂರನೇದಾಗಿ ಬಹಳ ಮುಖ್ಯವಾಗಿ ಏನು ಅಂದರೆ, ಸಂಗೀತ ತುಂಬ ಭಾರವಾಗ್ತಿದೆ. ಒಂದು 10-15 ಇನ್ಸ್ಟ್ರೂಮೆಂಟ್ಸ್ ವಾದ್ಯಗಳನ್ನ ಇಟ್ಕೊಂಡು ಬಾರಿಸ್ಬಿಟ್ರೆ ಬಹಳ ದೊಡ್ಡದು ಅಂದ್ಕೊಂಡು, ಅದೆಲ್ಲ ರಾಗಕ್ಕೆ ತಕ್ಕ ಕೆಲವಕ್ಕೆ ಬರೀ ಏಕತಾರಿ ಸಾಕು, ಕೆಲವಕ್ಕೆ ಭರ್ಜರಿ. ಈ ಕುರಿಗಳು ಸಾರ್ ಕುರಿಗಳು ಅಂಥದಕ್ಕೆ ಬೇಕು, ಬೇಕಾ ಡ್ರಮ್ಸ್ ಬೇಕು, ಮತ್ತೊಂದು ವೆಸ್ಟರ್ನ್ ಇದೆಲ್ಲ ಬೇಕಾಗುತ್ತೆ. ಆದರೆ ನನಗನ್ಸೋ ಹಾಗೆ ಎಲ್ಲ ಜಾಗದಲ್ಲಿ ಆಗೋ ಹಾಗೆ ನೀವು ಬರೀ ಸತ್ಯಜಿತ್ರೇನೆ ಯಾವತ್ತೂ ಕೂಡ ನಿರೀಕ್ಷಿಸೋಕ್ಕಾಗೋಲ್ಲ. ಆದಷ್ಟು ಸಾಧಾರಣವಾದ ಇವರು ಇರ್ತಾರೆ. ನಮ್ಮ ಜನಗಳ ಅಭಿರುಚಿಯನ್ನು ತಿದ್ದು ಅಂತ
3: ಸಾಹಿತ್ಯ
2: ನಿರ್ಮಾಣ ಆಗಬೇಕು, ಮತ್ತು ಸಂಗೀತನೂ ಸಂಗೀತ ಅಪರೂಪ ಆಗಬೇಕು. ಇಷ್ಟೇ ನನ್ನ ವಿನಂತಿ. ಇದು ಬಹುಶಃ ಇದರಿಂದ ಕನ್ನಡದ ಉದ್ಧಾರನೂ ಸ್ವಲ್ಪ ಆಗ್ಬೋದು. ಯಾಕೆಂದರೆ ಈಗ ಜೈ ಭಾರತ ಜನನಿಯ ತನುಜಾತಿ ಆಗಲಿ, ಬೇಂದ್ರೆಯವರ ಬೆಳಗುವಂಥ ಪದ್ಯ ಆಗಲಿ, ಅಥವಾ ನರಸಿಂಹಸ್ವಾಮಿ ಅಡಿಗರ ಪದ್ಯಗಳಾಗಲಿ, ಯಾವನ ಮೋಹನ ಮುರಳಿ ನಮ್ಮ ಅಡಿಗರ ಪದ್ಯ, ಇವೆಲ್ಲ ಜನಗಳಿಗೆ ಎಲ್ಲ ಪುಸ್ತಕದಲ್ಲಿ ಕೆಲವು ಜನಗಳಿಗೆ ಮಾತ್ರ ಗೊತ್ತಿವೆ. ಅವು ಬೇರೆ ಬೇರೆಯವರು ಹಾಡ್ತಾರೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ, ಮದುವೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ವಿದ್ಯಾರ್ಥಿಗಳಿಗೆ ಇದೆಲ್ಲ ಸ್ಪರ್ಧೆಗಳಲ್ಲಿ ಹಾಡಿದಾಗ ಸಾಕಷ್ಟು ಜನಪ್ರಿಯ ಆಗುತ್ತೆ. ಈ ಕಾವ್ಯನೂ ಜನಪ್ರಿಯ ಆಗುತ್ತೆ, ಜೊತೆಯಲ್ಲೇ ಕನ್ನಡಾಭಿಮಾನನೂ ಬೆಳೆಯುತ್ತೆ. ನೋಡಿ, ಈಗ ಸರಸ್ವಾಣಿ ಆರ್ಕೆಸ್ಟ್ರಾ ಅಂತಲೂ ಯಾವುದು ಇತ್ತ ಕಾಲದಲ್ಲಿ, ನಾವು ಕಾಲೇಜಲ್ಲಿ ಓದುವಾಗ ಈ ಕಬ್ಬನ್ ಪಾರ್ಕಲ್ಲಿ ಹಾಡೋರವರು ಭಾನುವಾರ ಒಂದು 60-70 ಒಂದು 100-200 ಜನ ಸೇರೋರು. ಸೇರಿಬಿಟ್ಟು ಅಷ್ಟೇ ಕನ್ನಡ, ಇನ್ನು ಉಳಿದಂತೆ 40 ವರ್ಷಗಳ ಬರೀ ಹಿಂದಿ, ತೆಲುಗು, ಕೆಲವು ಸಲ ತಮಿಳ್ ಹಾಡುಗಳೆಲ್ಲ. ಇವತ್ತು ಇಡೀ ಅದೃಷ್ಟವಶಾತ್ ಇಡೀ ಕರ್ನಾಟಕದಲ್ಲಿ ಇವತ್ತು ಕನ್ನಡ ವಿಜೃಂಭಿಸ್ತಿದೆ. ಆ ಕಾಲಕ್ಕೆ ನೀವು ಹೋಲಿಸಿದ್ರೆ ಕಾರಣ ಏನು ಅಂದರೆ, ಈ ಕ್ಯಾಸೆಟ್ಟು ಕೂಡ ಬಹಳ ಮುಖ್ಯ. ಬರೀ ಸಿನಿಮಾ ಅಷ್ಟೇ ಅಲ್ಲ, ಇವತ್ತು ಒಂದು ರೀತಿಯ ಒಳ್ಳೆ ಅಭಿರುಚಿ ಬರ್ತಿದೆ. ಈ ಅಭಿರುಚಿಯ ನಡುವೆ ಕೂಡ ಎಲ್ಲೋ ಒಂದು ರೀತಿಯ ಅಪಸ್ವರಗಳು ಕಾಣ್ತಿವೆ, ಇದು ನಿವಾರಿತವಾಗಬೇಕು ಅನ್ನೋದಷ್ಟೇ.
1: ಇಂದಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕವಿ ನಿಸಾರ್ ಅಹಮದ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ.

0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದಿಲ್ಲ್ಯಾಂ ವಿಯತನಾಂ ದೇಶಸ್ಯ ರಾಷ್ಟ್ರಪತಿನ ಟೋಲ್ಯಾಮ್ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ಉಭೌ ನೇತಾರೌ ದ್ವೈಪಾಕ್ಷಿಕ ಸಂಬಂಧೇಷು ಅಪಿ ಚ ಪರಸ್ಪರ ಹಿತಾನಾಂ ಕ್ಷೇತ್ರೀಯ ವೈಶ್ವಿಕ ವಿಷಯೇಸು ವಿಸ್ತೃತಂ ಚರ್ಚಾಂ ಕರಿಷ್ಯತಃ. ವಿಯತನಾಂ ದೇಶಸ್ಯ ರಾಷ್ಟ್ರಪತಿ ಭಾರತಸ್ಯ ತ್ರಿದಿವಸೀಯ ಯಾತ್ರಾಯಾಂ ಹ್ಯಃ ನವದಿಲ್ಲ್ಯಾಂ ಸಂಪ್ರಾಪ್ತವಾನ್. ತೇನ ಸಹ ವಿಯತನಾಂ ಸರ್ವಕಾರಸ್ಯ ಅನೇಕೇಷಾಂ ಮಂತ್ರಿಣಾಂ ವರಿಷ್ಠಾಧಿಕಾರಿಣಾಂ ಚ ಉಚ್ಚಸ್ತರೀಯ ಪ್ರತಿನಿಧಿಮಂಡಲಂ ಅಸ್ತಿ. ಸಹೈವ ಏಕಂ ಪ್ರಬಲಂ ವಾಣಿಜ್ಯ ಪ್ರತಿನಿಧಿಮಂಡಲಮಪಿ ಸಮೂಹೇನ ಸಹ ಅಸ್ತಿ. ಅಸ್ಮಿನ್ ವರ್ಷೇ ಅಪ್ರೈಲ ಮಾಸೆ ವಿಯತನಾಂ ದೇಶಸ್ಯ ರಾಷ್ಟ್ರಪತಿರೂಪೇಣ ನಿರ್ವಾಚನಾನಂತರಂ ರಾಷ್ಟ್ರಪತ್ಯುಃ ಟೋಲ್ಯಾಮ್ ವರ್ಯಸ್ಯ ಭಾರತಸ್ಯ ಏಷಾ ಪ್ರಥಮಾ ರಾಜಕೀಯ ಯಾತ್ರಾ ಅಸ್ತಿ. ಭಾರತಸ್ಯ ಕರ್ಪಾಸ ಕ್ಷೇತ್ರಸ್ಯ ಬಾಧಾಯಾಃ ನಿವಾರಣಾಯ ವಿಕಾಸೆ ನ್ಯೂನತಾಯಾಃ ಸಮಾಧಾನಾಯ ಗುಣವತ್ತಾಯಾಃ ಚಿಂತಾಯೈ ಚ ಕೇಂದ್ರೀಯ ಮಂತ್ರಿಮಂಡಲೇನ ಕರ್ಪಾಸ ಉತ್ಪಾದಕತಾ ಅಭಿಯಾನ ಕಪಾಸ ಕಾಂತಿ ಇತ್ಯಸ್ಯ ಕೃತೆ ಷಟ್ ಶತಾಧಿಕ ಪಂಚಸಹಸ್ರ ಕೋಟಿ ರೂಪ್ಯಕಾಣಿ ಸ್ವೀಕೃತಾನಿ. ಹ್ಯಃ ನವದಿಲ್ಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಅವದತ್ ಯತ್ ಇದಂ ಅಭಿಯಾನಂ ಸರ್ವಕಾರಸ್ಯ ಫಾರ್ಮ್ ಟು ಫೈಬರ್ ಟು ಫ್ಯಾಕ್ಟರಿ ಟು ಫ್ಯಾಷನ್ ಟು ಫಾರಿನ್ ಇತಿ 5F ವಿಷಯೈ ಸಹ ಸಂರೇಖಿತಮಸ್ತಿ. ಕರ್ಪಾಸಸ್ಯ ಉತ್ಪಾದಕತಾಂ ವರ್ಧಯಿತುಂ ಚ ಕೇಂದ್ರಿತಮಸ್ತಿ. ಕೇಂದ್ರೀಯ ಮಂತ್ರಿಮಂಡಲೇನ ಆಪತ್ಕಾಲೀನ ಋಣ ರೇಖಾ ಪ್ರತ್ಯಾಭೂತಿ ಯೋಜನಾ 0.5 ಅನುಮೋದಿತಾ. ಯೋಜನಾಯಾಃ ಅಂತರ್ಗತಂ MSME ಇತ್ಯೇತೇಷಾಂ ಕೃತೆ 100% ಋಣ ಪ್ರತ್ಯಾಭೂತಿಃ ಪ್ರದೀಯತೆ. ಕೇಂದ್ರೀಯ ಮಂತ್ರಿಮಂಡಲೇನ ಭಾರತ ಸೆಮಿಕಂಡಕ್ಟರ್ ಮಿಷನ್ ಇತ್ಯಸ್ಯಾಂತರ್ಗತಂ ಇತೋಪಿ ದ್ವೇ ಸೆಮಿಕಂಡಕ್ಟರ್ ಪರಿಯೋಜನೆ ಅನುಮೋದಿತೆ.
1: दो नए सेमीकंडक्टर यूनिट्स, अब तक 10 सेमीकंडक्टर यूनिट्स का अप्रूवल हुआ है इंडिया सेमीकंडक्टर मिशन में, उसमें से दो में कॉमर्शियल प्रोडक्शन ऑलरेडी स्टार्ट हो गया है. एक 31 मार्च को प्रधानमंत्री जी ने उसका इनॉग्रेशन किया था, एक 30 अप्रैल को उसका सेकेंड वाले का. और अच्छी बात यह है कि दोनों के दोनों प्लांट्स की फुल कैपेसिटी बुक हो चुकी है, मतलब जितना मैन्युफैक्चर करे वो फुल्ली उसकी बुकिंग हो चुकी है.
0: ಎತೇಷು ಸೆಮಿಕಂಡಕ್ಟರ್ ಪ್ಯಾಕೇಜಿಂಗ್ ಸೌಕರ್ಯೇನ ಸಹ ಗ್ಯಾಲಿಯಂ ನೈಟ್ರೈಡ್ ತಂತ್ರಜ್ಞಾನಸ್ಯಾಧಾರೆ ದೇಶಸ್ಯ ಪ್ರಥಮ ವಾಣಿಜ್ಯ ಲಘು ಮೈಕ್ರೋ ಎಲ್ಇಡಿ ಪ್ರದರ್ಶನ ಸೌವಿಧ್ಯಂ ಅಂತರ್ಭವತಿ. ಕೇಂದ್ರೀಯ ಮಂತ್ರಿಮಂಡಲೇನ ಸರ್ವೋಚ್ಚ ನ್ಯಾಯಾಲಯಸ್ಯ ನ್ಯಾಯಾಧೀಶಾನಾಂ ಸಂಖ್ಯಾ ಸಂಶೋಧನ ವಿಧೇಯಕಂ 20/26 ಸಂಸದಿ ಉಪಸ್ಥಾಪಯಿತುಂ ಪ್ರಸ್ತಾವೋಪಿ ಸ್ವೀಕೃತಃ. ಶ್ರೀ ವೈಷ್ಣವ ಅವದತ್ ಯತ್ ಏತತ್ ವಿಧೇಯಕಂ ಸರ್ವೋಚ್ಚ ನ್ಯಾಯಾಲಯಸ್ಯ ನ್ಯಾಯಾಧೀಶಾನಾಂ ಸಂಖ್ಯಾ ಅಧಿನಿಯಮಃ 29/56 ಇತ್ಯಸ್ಯ ಸಂಶೋಧನಂ ಕರ್ತುಂ ಪ್ರಯತತೆ.
1: 2014 से अगर हम देखें तो 25 सुप्रीम कोर्ट के जजेस थे और आज 33 से 37 किया, यानी करीब करीब 50% जजेस की संख्या में वृद्धि की है, क्योंकि जस्टिस डिलीवरी बहुत इंपॉर्टेंट है. टोटल जो 92,000 केसेस पेंडिंग है उसके पॉइंट ऑफ व्यू से बहुत जरूरी है कि हम जजेस बढ़ाएं, और ये जजेस बढ़ाए गए.
0: ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರಿ ಮಮತಾ ಬನರ್ಜಿ ಮುಖ್ಯಮಂತ್ರಿ ಪದಾತ್ ಸ್ವತ್ಯಾಗಪತ್ರ ಪ್ರದಾನಾಯ ನಿರಾಕೃತವತಿ. ತಸ್ಯಾಃ ಅನುಸಾರಂ ಮತಾನಿ ಬಲಾತ್ ಲುಂಠಿತಾನಿ, ಮತದಾನ ಪ್ರಕ್ರಿಯಾಯಾಂ ಚ ಕಪಟಂ ಅಭವತ್. ಪಶ್ಚಿಮ ಬಂಗಸ್ಯ ನಿವರ್ತಮಾನ ಮುಖ್ಯಮಂತ್ರಿ ಮಮತಾ ಬನರ್ಜಿ ಇತ್ಯಸ್ಯಾಃ ವ್ಯಾಖ್ಯಾಯಾಃ ಪ್ರತಿಕ್ರಿಯಾರೂಪೇಣ ಭಾಜಪೇತಿ ದಲೇನ ಉಕ್ತಂ ಯತ್ ಭಾರತಂ ಲೋಕತಂತ್ರಮಸ್ತಿ ತಥಾ ಚ ಸರ್ವದಾ ತಸ್ಯ ಸಮ್ಮಾನಂ ಕರಣೀಯಂ. ಶ್ರೀ ಸಂಬಿತ್ ಪಾತ್ರಾ ಅವದತ್ ಯತ್ ಏತತ್ ಭಾಜಪೇತಿ ದಲಸ್ಯ ಉಪರಿ ಆಕ್ರಮಣಂ ನಾಸ್ತಿ ಅಪಿತು ಲೋಕತಂತ್ರಸ್ಯ ಸಂವಿಧಾನಸ್ಯ ಚ ಉಪರಿ ಆಕ್ರಮಣಮಸ್ತಿ. ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಗತರಾತ್ರೌ ದಿಲ್ಲ್ಯಾಃ ಅರುಣ ಜೇಟ್ಲೀತಿ ಕ್ರೀಡಾಂಗಣೆ ಚೆನ್ನೈ ಸೂಪರ್ ಕಿಂಗ್ಸ್ ದಲೇನ ದಿಲ್ಲಿ ಕ್ಯಾಪಿಟಲ್ಸ್ ದಲಂ 8 ಪರಾಜಿತಂ. ಅದ್ಯ ಸಾಯಂ 7:30 ಸನ್ರೈಸರ್ಸ್ ಹೈದರಾಬಾದ್ ಪಂಜಾಬ್ ಕಿಂಗ್ಸ್ ದಲಯೋಃ ಮಧ್ಯೆ ಹೈದರಾಬಾದೇ ಸ್ಪರ್ಧಾ ಭವಿಷ್ಯತಿ. ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಕಾಶವಾಣಿಯ 90 ವರ್ಷದ ಪಯಣ
2: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
1: ಮಾಹಿತಿಗೆ ಸುದ್ದಿಗಳ ಹೂರಣ,
2: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿಹಳು,
1: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀ ಬಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
2: ಪ್ರಸಾರ ಪ್ರಪಂಚದಲ್ಲಿ ಇರಲಿ,
1: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ.
0: ಅಂದಿಗೂ ಇಂದಿಗೂ ಎಂದೆಂದಿಗೂ
5: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ.
1: ನೆನಪೆ ನಿತ್ಯ ಮಲ್ಲಿಗೆ.
0: ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
5: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ 90

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಸಾಂಪ್ರದಾಯಿಕ ಜ್ಞಾನ ಆಧುನಿಕ ವಿಜ್ಞಾನದೊಂದಿಗೆ

ಸಂಯೋಜಿಸಿ ಸಂಶೋಧನೆಯಲ್ಲಿ ಹೊಸ ನೆಲೆ ಕಂಡುಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳಿಗೆ ಕರೆ. ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಸೂಕ್ತ ಕ್ರಮ, ಸಚಿವ ಪ್ರಿಯಾಂಕ ಖರ್ಗೆ. ರಸ್ತೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಸಚಿವ ಎನ್ಎಸ್ ಬೋಸರಾಜು ಅಧಿಕಾರಿಗಳಿಗೆ ಸೂಚನೆ. ನೋಂದಣಿ ಪ್ರಮಾಣ ಪತ್ರ ಪಡೆಯದ ಹೋಂಸ್ಟೇಗಳ ವಿರುದ್ದ ಪ್ರವಾಸೋದ್ಯಮ ಇಲಾಖೆ ಸೂಕ್ತ ಕ್ರಮ. ಈಗ ವಾರ್ತೆಗಳ ವಿವರ. ಸಾಂಪ್ರದಾಯಿಕ ಜ್ಞಾನವನ್ನು ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸಿ ಸಂಶೋಧನೆಯಲ್ಲಿ ಹೊಸ ನೆಲೆಯನ್ನು ಕಂಡುಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ವಿಶ್ವ ಹೋಮಿಯೋಪತಿ ದಿನ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಹೋಮಿಯೋಪತಿ ನೈಸರ್ಗಿಕ ಸಂಪನ್ಮೂಲಗಳ ಸಮತೋಲಿತ ಬಳಕೆಯನ್ನು ಉತ್ತೇಜಿಸುತ್ತದೆ. ಇಂದು ಹೋಮಿಯೋಪತಿಯಲ್ಲಿ ವೈದ್ಯಕೀಯ ಸಂಶೋಧನೆಯನ್ನು ಉತ್ತೇಜಿಸುವ ಆಧುನಿಕ ತಂತ್ರಜ್ಞಾನಗಳನ್ನು ಡಿಜಿಟಲ್ ಆರೋಗ್ಯ ಮತ್ತು ಕೃತಕ ಬುದ್ದಿಮತ್ತೆ ಬಳಸಿಕೊಳ್ಳುವ ಹಾಗೂ ಅದರ ಫಲಿತಾಂಶಗಳನ್ನು ಜಾಗತಿಕ ವೇದಿಕೆಯಲ್ಲಿ ಪ್ರಸ್ತುತಪಡಿಸುವ ಅವಶ್ಯಕತೆ ಇದೆ. ಇದು ಅದರ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ ಮತ್ತು ಜಾಗತಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಹೆಚ್ಚು ಬಲವಾದ ಸ್ಥಾನವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಎಂದರು. ರಾಜ್ಯದ ಗ್ರಾಮೀಣ ಜನವಸತಿ ಪ್ರದೇಶಗಳಲ್ಲಿ ಎದುರಾಗಿರುವ ಕುಡಿಯುವ ನೀರಿನ ಅಭಾವವನ್ನು ತಗ್ಗಿಸಲು ಸರ್ಕಾರವು ಸಮರೋಪಾದಿಯಲ್ಲಿ ಕ್ರಮ ಕೈಗೊಂಡಿದ್ದು, ಕಳೆದ ಮಾರ್ಚ್ ತಿಂಗಳಿನಿಂದ ಇದುವರೆಗೆ ಒಟ್ಟು 208.67 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ತುರ್ತು ಕಾಮಗಾರಿಗಳಿಗಾಗಿ ಪುನಃ 72 ಕೋಟಿ ರೂಪಾಯಿ ಹೆಚ್ಚುವರಿ ಮೊತ್ತವನ್ನು ಬಿಡುಗಡೆ ಮಾಡಲಾಗಿದೆ. ಈ ಅನುದಾನವನ್ನು ಪ್ರಸಕ್ತ ಸಾಲಿನ ಹೊಸ ಕಾಮಗಾರಿಗಳ ಜೊತೆಗೆ ಈ ಹಿಂದೆ ಟಾಸ್ಕ್ಫೋರ್ಸ್ ಸಮಿತಿಯಿಂದ ಅನುಮೋದನೆ ಪಡೆದು ಪೂರ್ಣಗೊಂಡಿದ್ದ ಕಾಮಗಾರಿಗಳ ಬಾಕಿ ಪಾವತಿಗಾಗಿ ವಿನಿಯೋಗಿಸಲಾಗುವುದು ಎಂದಿದ್ದಾರೆ. ಬೇಸಿಗೆಯ ತೀವ್ರತೆಯಿಂದ ಅಂತರ್ಜಲ ಮಟ್ಟ ಕುಸಿದು ಕೊಳವೆ ಬಾವಿಗಳ ಇಳುವರಿ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಗಳು ಲಭ್ಯವಿರುವ ಕೊಳವೆ ಬಾವಿಗಳ ಆಳ ಹೆಚ್ಚಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ನೀರಿನ ಮೂಲಗಳಿಲ್ಲದ ಕಡೆಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆಯಲು ಅಥವಾ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲು ಅನುಮತಿ ನೀಡಲಾಗಿದೆ. ಅನಿವಾರ್ಯ ಸಂದರ್ಭಗಳಲ್ಲಿ ಭೂವಿಜ್ಞಾನಿಗಳ ವರದಿ ಆಧರಿಸಿ ಹೊಸ ಕೊಳವೆ ಬಾವಿ ಕೊರೆಯಲು ಹಾಗೂ ಪಂಪಿಂಗ್ ಯಂತ್ರಗಳನ್ನು ಅಳವಡಿಸಲು ಸೂಚಿಸಲಾಗಿದೆ. ಈ ಎಲ್ಲ ಕಾಮಗಾರಿಗಳನ್ನು ಕೈಗೊಳ್ಳುವಾಗ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ ಮತ್ತು ಆರ್ಥಿಕ ಸಂಹಿತೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಕಾಮಗಾರಿಗಳ ಭೌತಿಕ ಪ್ರಗತಿಯನ್ನು ಆಧರಿಸಿ ಮಾತ್ರ ಬಿಲ್ಗಳನ್ನು ಪಾವತಿಸಲು ಹಾಗೂ ಜಿಲ್ಲಾ ಟಾಸ್ಕ್ಫೋರ್ಸ್ ಸಮಿತಿಯಿಂದ ಕಡ್ಡಾಯವಾಗಿ ಅನುಮೋದನೆ ಪಡೆಯಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಜೂನ್ ಮೊದಲ ವಾರದಲ್ಲಿ ಮುಂಗಾರು ಆರಂಭವಾಗುವ ಸಾಧ್ಯತೆ ಇದ್ದು, ರಸ್ತೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಡಿಕೇರಿಯಲ್ಲಿ ನಡೆದ ಕರ್ನಾಟಕ ಅಭಿವೃದ್ದಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಗಮನಹರಿಸಬೇಕು. ರಸ್ತೆ ನಿರ್ವಹಣೆಗಾಗಿ ಸರ್ಕಾರ ಸಾಕಷ್ಟು ಹಣ ನೀಡಿದ್ದರೂ ಅದರ ಸದ್ಬಳಕೆಯಾಗದಿರುವುದು ಬೇಸರದ ಸಂಗತಿ ಎಂದರು. ಕೊಡಗು ಜಿಲ್ಲೆಯಾದ್ಯಂತ ಲೋಕೋಪಯೋಗಿ ಪಂಚಾಯತ್ ರಾಜ್ ವ್ಯಾಪ್ತಿಯ ರಸ್ತೆಗಳ ಗುಂಡಿ ಮುಚ್ಚುವುದು ಸೇರಿದಂತೆ ಅಗತ್ಯ ಕಾಮಗಾರಿ ಕೈಗೊಳ್ಳಬೇಕು. ಕೊಡಗು ಜಿಲ್ಲೆಯ 2 ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 110 ಕೋಟಿ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಿದೆ. ಮೂಲಸೌಕರ್ಯಗಳಲ್ಲಿ ಕುಡಿಯುವ ನೀರು, ರಸ್ತೆ ಮತ್ತು ವಿದ್ಯುತ್ ಅತಿ ಮುಖ್ಯವಾಗಿದ್ದು, ಆ ನಿಟ್ಟನಲ್ಲಿ ಸ್ಥಳೀಯರ ಸಲಹೆ ಮಾರ್ಗದರ್ಶನ ಪಡೆದು ಅಭಿವೃದ್ದಿಗೆ ಒತ್ತು ನೀಡಬೇಕು ಎಂದು ಸಚಿವರು ನಿರ್ದೇಶನ ನೀಡಿದರು. ಪ್ರವಾಸಿಗರ ಅನುಕೂಲಕ್ಕಾಗಿ ಹೋಂಸ್ಟೇ ಪ್ರಾರಂಭಿಸಲು ಕೆಟಿಟಿಎಫ್ 2015 ಕಾಯ್ದೆಯಂತೆ ಪ್ರವಾಸೋದ್ಯಮ ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ವಿಜಯನಗರ ಜಿಲ್ಲೆಯ ವಿಶ್ವ ಪಾರಂಪರಿಕ ತಾಣವಾದ ಹಂಪಿ, ಕಮಲಾಪುರ ವ್ಯಾಪ್ತಿಯಲ್ಲಿ ಹಾಗೂ ಜಿಲ್ಲೆಯ ಇತರೆ ಸ್ಥಳಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳದೆ ಹಲವು ಹೋಂಸ್ಟೇಗಳು ಕಾರ್ಯನಿರ್ವಹಿಸುತ್ತಿರುವುದು ಗಮನಕ್ಕೆ ಬಂದ ಹಿನ್ನೆಲೆ ಪ್ರವಾಸೋದ್ಯಮ ಇಲಾಖೆಯಿಂದ ಯಾವುದೇ ಅಧಿಕೃತ ಅನುಮೋದನೆ ಅಥವಾ ನೋಂದಣಿ ಮಾಡಿಕೊಳ್ಳದೇ ಇರುವ ಹೋಂಸ್ಟೇಗಳನ್ನು ಅನಧಿಕೃತ ಹೋಂಸ್ಟೇಗಳೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹೋಂಸ್ಟೇಗಳನ್ನು ಕಾನೂನುಬದ್ದವಾಗಿ ಮುಂದುವರೆಸಲು ಆಸಕ್ತಿ ಇರುವ ಮಾಲೀಕರು ಅಗತ್ಯ ದಾಖಲೆಗಳೊಂದಿಗೆ ಹೋಂಸ್ಟೇ ನೋಂದಣಿಗೆ ಅರ್ಜಿ ಸಲ್ಲಿಸಿ ನೋಂದಣಿ ಪ್ರಮಾಣ ಪತ್ರ ಪಡೆಯಲು ತಿಳಿಸಿದೆ. ನೋಂದಣಿ ಪ್ರಮಾಣ ಪತ್ರ ಪಡೆಯದೇ ಕಾರ್ಯಾಚರಣೆಯಲ್ಲಿರುವ ಹೋಂಸ್ಟೇಗಳನ್ನು ಕೂಡಲೇ ಸ್ಥಗಿತಗೊಳಿಸಬೇಕು. ಈ ಆದೇಶವನ್ನು ಉಲ್ಲಂಘಿಸಿ ಯಾವುದೇ ಹೋಂಸ್ಟೇ ಮಾಲೀಕರು ಪ್ರವಾಸಿಗರಿಗೆ ಉಳಿದುಕೊಳ್ಳಲು ಕೊಠಡಿಗಳನ್ನು ನೀಡಿರುವುದು ಕಂಡುಬಂದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲಾಖೆ ತಿಳಿಸಿದೆ.
ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ.

0: ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯಾದ್ಯಂತ ಮೇ ತಿಂಗಳಲ್ಲಿ ಬಿಸಿಲಿನ ಧಗೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ತೀವ್ರವಾದ ತಾಪಮಾನದಿಂದ ಜಾನುವಾರುಗಳ ಆರೋಗ್ಯ ಮತ್ತು ಹಾಲಿನ ಉತ್ಪಾದನೆಯ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ತಡೆಗಟ್ಟಲು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಪಶುಪಾಲಕರಿಗೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಕೋರಿದ್ದಾರೆ. ಕಡು ಬಿಸಿಲಿರುವ ಮಧ್ಯಾಹ್ನದ ಸಮಯದಲ್ಲಿ ಜಾನುವಾರುಗಳ ಮೈಮೇಲೆ ನೀರನ್ನು ಸಿಂಪಡಿಸುವುದರ ಜೊತೆಗೆ ಒದ್ದೆಯಾದ ಗೋಣಿಚೀಲಗಳನ್ನು ಹೊದಿಸಬೇಕು. ಕೊಟ್ಟಿಗೆಯ ಮೇಲ್ಛಾವಣಿಗೆ ಸುಣ್ಣದ ಲೇಪನ ಮಾಡುವುದರಿಂದ ಅಥವಾ ತೆಂಗಿನ ಗರಿಗಳನ್ನು ಹೊದಿಸುವುದರಿಂದ ತಾಪಮಾನವನ್ನು ಕಡಿಮೆ ಮಾಡಬಹುದಾಗಿದೆ. ಜಾನುವಾರುಗಳಿಗೆ ಪೌಷ್ಟಿಕ ಆಹಾರ ಮತ್ತು ಅಗತ್ಯ ಪೋಷಕಾಂಶಗಳ ಪೂರಕಗಳನ್ನು ನೀಡಬೇಕು. ಸಾಧ್ಯವಾದಷ್ಟು ಮಧ್ಯಾಹ್ನದ ವೇಳೆ ಜಾನುವಾರುಗಳನ್ನು ಬಿಸಿಲಿಗೆ ಬಿಡದೆ ಮರಗಳ ಕೆಳಗೆ ತಂಪಾದ ನೆರಳಿನಲ್ಲಿ ಇರುವಂತೆ ನೋಡಿಕೊಳ್ಳಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ April 23 ದನಕರುಗಳಿಗೆ ಕಾಲುಬಾಯಿ ರೋಗದ ಲಸಿಕಾ ಕಾರ್ಯಕ್ರಮವನ್ನು ಆರಂಭಿಸಲಾಗಿದ್ದು May 22 ರಾಸುಗಳಿಗೆ ಲಸಿಕೆಯನ್ನು ಹಾಕಲಾಗುವುದು ಎಂದು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಇಮ್ರಾನ್ ಎನ್ಕೆ ತಿಳಿಸಿದ್ದಾರೆ. ಈ ಕುರಿತು ಅವರು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: 23/4/2026 ದಿನಾಂಕ 22/5/2026 ಒಂದು ತಿಂಗಳ ಕಾಲ ರಾಜ್ಯಾದ್ಯಂತ ಉಚಿತವಾಗಿ 9ನೇ ಸುತ್ತಿನ ಕಾಲುಬಾಯಿ ಜ್ವರ ಕಾಯಿಲೆ ವಿರುದ್ಧ ಲಸಿಕಾ ಅಭಿಯಾನವನ್ನು ನಡೆಸಲಾಗುವುದು. ಜಿಲ್ಲಾದ್ಯಂತ ಒಟ್ಟು 93 ಸಂಸ್ಥೆಗಳ ಪೈಕಿ 212 ಲಸಿಕೆದಾರರು ನಿಮ್ಮ ರಾಸುಗಳಿಗೆ ಅಂದರೆ ದನ ಮತ್ತು ಎಮ್ಮೆಗಳಿಗೆ ಉಚಿತವಾಗಿ ಬೆಳಿಗ್ಗೆ 6:00-10:30 ತಮ್ಮ ಮನೆ ಬಾಗಿಲಿಗೆ ಆಗಮಿಸುತ್ತಾರೆ. ಎಲ್ಲಾ ಹೈನು ಮಾಲೀಕರಿಗೆ ನನ್ನ ಕಳಕಳಿ ವಿನಂತಿ ಏನೆಂದರೆ ತಮ್ಮ ಹೈನು ರಾಸುಗಳಿಗೆ ತಪ್ಪದೆ ಲಸಿಕೆಯನ್ನು ಹಾಕಿಸಿ ಹಾಗೂ ನಮ್ಮ ಲಸಿಕೆದಾರರನ್ನು ಸ್ಪಂದಿಸಲು ನಾನು ಕೋರುತ್ತೇನೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ನಗರದ ಯಾದಗಿರಿ ಸೇಡಂ ರಾಜ್ಯ ಹೆದ್ದಾರಿಯ ಹತ್ತಿಕುಣಿ ಕ್ರಾಸ್ ಪ್ರದೇಶವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿ ವ್ಯಾಪ್ತಿಯಲ್ಲಿ ಖಾಸಗಿ ಕಂಪನಿಗೆ ಸೇರಿದ ಗೋಡನ್ವೊಂದರಲ್ಲಿ ರಾತ್ರಿ ಪಾಳೆಯಲ್ಲಿ ಬಾಲ ಹಾಗೂ ಕಿಶೋರ ಕಾರ್ಮಿಕರು ದುಡಿಮೆ ಮಾಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಕಾರ್ಮಿಕ ಇಲಾಖೆ ಮತ್ತು ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ ಜಂಟಿ ಕಾರ್ಯಾಚರಣೆ ನಡೆಸಿ 11 ಮಕ್ಕಳನ್ನು ರಕ್ಷಿಸಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಹರ್ಷವರ್ಧನ್ ತಿಳಿಸಿದ್ದಾರೆ. ಶಿಕ್ಷಣ, ಸಾಹಿತ್ಯ ಮತ್ತು ಮಾಧ್ಯಮ ಪರಸ್ಪರ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸಿದಲ್ಲಿ ಸಾಮಾಜಿಕ ನ್ಯಾಯವನ್ನು ಮತ್ತಷ್ಟು ಹೆಚ್ಚಿಸುವ ಮೂಲಕ ಸಮಾಜವನ್ನು ಸುಧಾರಿಸಲು ಅವಕಾಶವಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾ ಕೋಡಿರಂಗಪ್ಪ ಹೇಳಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನೋಂದಾಯಿತ ಪ್ರತಿಯೊಂದು ಕುಟುಂಬವು ವರ್ಷಕ್ಕೆ 100 ದಿನಗಳ ಕೂಲಿ ಕೆಲಸದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಲವೀಶ್ ಒರಡಿಯಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಂಪ್ರದಾಯಿಕ ಜ್ಞಾನ ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸಿ ಸಂಶೋಧನೆಯಲ್ಲಿ ಹೊಸ ನೆಲೆ ಕಂಡುಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳಿಗೆ ಕರೆ. ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಸೂಕ್ತ ಕ್ರಮ, ಸಚಿವ ಪ್ರಿಯಾಂಕ ಖರ್ಗೆ. ರಸ್ತೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಸಚಿವ ಎನ್ಎಸ್ ಭೂಸರಾಜು ಅಧಿಕಾರಿಗಳಿಗೆ ಸೂಚನೆ. ನೋಂದಣಿ ಪ್ರಮಾಣಪತ್ರ ಪಡೆಯದ ಹೋಂಸ್ಟೇಗಳ ವಿರುದ್ಧ ಪ್ರವಾಸೋದ್ಯಮ ಇಲಾಖೆ ಸೂಕ್ತ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.

0: ಸ್ನೇಹಿತರೆ, ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ
1: ಮನೋವಿಹಾರಿಣಿ. ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ.
2: ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ ಎರಡು ಸಂಚಿಕೆಗಳಲ್ಲಿ ಮನಃಶಾಸ್ತ್ರ ಕ್ಷೇತ್ರದಲ್ಲಿ ಬಳಕೆಯಲ್ಲಿರುವಂತಹ ನ್ಯೂರೋ ಫೀಡ್ಬ್ಯಾಕ್ ಅನ್ನು ಉಪಯುಕ್ತ ಚಿಕಿತ್ಸಾ ವಿಧಾನದ ಬಗ್ಗೆ ತಿಳ್ಕೊಂಡ್ವಿ. ಇಂದಿನಿಂದ ಎರಡು ಸಂಚಿಕೆಗಳಲ್ಲಿ ಹೊಸದೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಜನರಲ್ಲಿ ಹಲವು ರೀತಿಯ ಮಾನಸಿಕ ಕಾಯಿಲೆಗಳು ಮತ್ತು ನರಮಂಡಲದ ಅಸ್ವಸ್ಥತೆಗಳು ಕಂಡುಬರುತ್ತವೆ. ಇವು ವ್ಯಕ್ತಿಯ ದೈನಂದಿನ ಜೀವನದ ಮೇಲೆ ಮತ್ತೆ ಆತ ಹೇಗೆ ಯೋಚಿಸುತ್ತಾನೆ, ಅನುಭವಿಸುತ್ತಾನೆ, ವರ್ತಿಸ್ತಾನೆ ಮತ್ತು ಕಾರ್ಯನಿರ್ವಹಿಸುತ್ತಾನೆ ಇತ್ಯಾದಿ ಮೇಲೆ ಗಾಢವಾದ ಪರಿಣಾಮ ಬೀರುತ್ತೆ. ಇವುಗಳಲ್ಲಿ ತೀವ್ರವಾದ ಖಿನ್ನತೆ, ಬೈಪೋಲಾರ್ ಡಿಸಾರ್ಡರ್, ಸ್ಕಿಜೋಫ್ರೀನಿಯಾ ಇತ್ಯಾದಿ ಗಂಭೀರವಾದ ಮಾನಸಿಕ ಸಮಸ್ಯೆಗಳು, ಪಾರ್ಕಿನ್ಸನ್ ಕಾಯಿಲೆ, ಎಪಿಲೆಪ್ಸಿಯಂತಹ ನರಮಂಡಲದ ಕಾಯಿಲೆಗಳು ಕೆಲವು ಉದಾಹರಣೆಗಳು. ಇವುಗಳಿಗೆ ಸರಿಯಾದ ಸಮಯಕ್ಕೆ ಸೂಕ್ತವಾದ ರೋಗ ನಿರ್ಣಯ ಅಂದರೆ ಡಯಾಗ್ನೋಸಿಸ್ ಮತ್ತು ಚಿಕಿತ್ಸೆ ನೀಡದೇ ಇದ್ರೆ ಪರಿಸ್ಥಿತಿ ಉಲ್ಬಣಗೊಳ್ಳಬಹುದು, ರೋಗಿಯಲ್ಲಿ ಯಾತನೆ, ಅಂಗವೈಕಲ್ಯ ಹೆಚ್ಚಬಹುದು, ಕೆಲವೊಮ್ಮೆ ಜೀವಕ್ಕೂ ಅಪಾಯ ಆಗಬಹುದು. ಹಲವು ಮಾನಸಿಕ ಕಾಯಿಲೆಗಳ ಚಿಕಿತ್ಸೆಗೆ ಒಳ್ಳೆಯ ಔಷಧಿಗಳು ಮತ್ತು ಮಾನಸಿಕ ಚಿಕಿತ್ಸೆಗಳು ಲಭ್ಯವಿವೆ. ಆದರೆ ಕೆಲವೊಮ್ಮೆ ಈ ಚಿಕಿತ್ಸೆಗಳು ಸರಿಯಾಗಿ ಕೆಲಸ ಮಾಡದೇ ಇರಬಹುದು ಅಥವಾ ಊಹಿಸಿದಷ್ಟು ಪರಿಹಾರ ನೀಡದೇ ಇರಬಹುದು. ಆದರೆ ವೈದ್ಯಕೀಯ ವಿಜ್ಞಾನದ ಪ್ರಗತಿಯಿಂದ ಇಂತಹ ಲೋಪಗಳನ್ನು ಸರಿಪಡಿಸಕ್ಕೆ ಹಲವು ಸುರಕ್ಷಿತ ವಿಧಾನಗಳು ಅಭಿವೃದ್ಧಿಯಾಗಿದೆ. ಇಂತಹ ಚಿಕಿತ್ಸೆಗಳ ವೈದ್ಯಕೀಯ ಹಿನ್ನೆಲೆಯನ್ನು ಸರಿಯಾಗಿ ತಿಳ್ಕೊಂಡ್ರೆ ಜನರಲ್ಲಿ ಇದರ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳು, ಅನಗತ್ಯ ಭಯ ಮತ್ತು ಹಿಂಜರಿಕೆ ಕಡಿಮೆ ಮಾಡಬಹುದು. ಇಂದಿನ ಕಾರ್ಯಕ್ರಮದಲ್ಲಿ ಪರಿಣಾಮಕಾರಿಯಾದ ಆದರೆ ಕೆಲವೊಮ್ಮೆ ತಪ್ಪಾಗಿ ಅರ್ಥೈಸಿಕೊಂಡಿರುವಂತಹ ಎಲೆಕ್ಟ್ರೋ ಕನ್ವಲ್ಸಿವ್ ಚಿಕಿತ್ಸೆ ಅಥವಾ ಇಸಿಟಿ, ಕನ್ನಡದಲ್ಲಿ ವಿದ್ಯುತ್ ಕಂಪನ ಚಿಕಿತ್ಸೆ, ಇದರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಣ. ಮನೋವೈದ್ಯಕೀಯ ಶಾಸ್ತ್ರ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳಿಂದ ವೈದ್ಯಕೀಯ ಸೇವೆ ಮತ್ತು ಸಂಶೋಧನೆ ಮಾಡ್ತಾ ಇರುವಂತಹ ನಿಮ್ಹಾನ್ಸ್ನ ಸೈಕಿಯಾಟ್ರಿ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿರುವ ಡಾ ಜಗದೀಶ್ ತೀರ್ಥಹಳ್ಳಿ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಸ್ವಾಗತಿಸೋಣ. ನಮಸ್ಕಾರ ಡಾ ಜಗದೀಶ್ ಅವರೇ.
3: ನಮಸ್ಕಾರ ಭರತ್ ಅವರೇ,
2: ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟ್ರೆ, ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಈ ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಇಸಿಟಿ ಅಂದ್ರೆ ವಿದ್ಯುತ್ ಕಂಪನ ಚಿಕಿತ್ಸೆ ಅಂತಂದ್ರೆ ದಯವಿಟ್ಟು ತಿಳಿಸಿ.
3: ಇಸಿಟಿ ಅಥವಾ ವಿದ್ಯುತ್ ಕಂಪನ ಚಿಕಿತ್ಸೆ ಅಂದ್ರೆ ಹಲವು ಬಗೆಯ ಮಾನಸಿಕ ಕಾಯಿಲೆಗಳನ್ನು ಗುಣಪಡಿಸಲು ಇರುವ ಒಂದು ಸಾಧನ. ಇದು ವಿದ್ಯುತ್ ಕಂಪನ ಚಿಕಿತ್ಸೆ ಅಂತ ಹೇಳಿದ್ರೆ ಬಹಳ ಜನರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಯಾಕಂದ್ರೆ ಹಲವಾರು ಜನ ಅದನ್ನ ಆಡುಭಾಷೆಯಲ್ಲಿ ಕರೆಂಟ್ ಟ್ರೀಟ್ಮೆಂಟ್ ಅಥವಾ ಶಾಕ್ ಟ್ರೀಟ್ಮೆಂಟ್ ಅಂತ ಕರೀತಾರೆ.
2: ಈ ಇಸಿಟಿ ಅನ್ನೋದನ್ನ ಯಾವ ರೀತಿಯ ಮಾನಸಿಕ ಕಾಯಿಲೆಗಳಲ್ಲಿ ಸಾಮಾನ್ಯವಾಗಿ ಬಳಸಲಾಗುತ್ತೆ?
3: ನಾನಾ ರೀತಿಯ ಮಾನಸಿಕ ಮತ್ತು ನರರೋಗಗಳ ಚಿಕಿತ್ಸೆಗೆ ಬಳಸ್ತೇವೆ. ಉದಾಹರಣೆಗೆ ಖಿನ್ನತೆ, ಡಿಪ್ರೆಷನ್, ಸ್ಕಿಜೋಫ್ರೀನಿಯಾ, ಮೇನಿಯಾ, ಕ್ಯಾಟಟೋನಿಯಾ ಅಂತೆಲ್ಲ ಹೇಳ್ತೀವಿ, ಈ ಕಾಯಿಲೆಗಳ ಚಿಕಿತ್ಸೆಗೆ ಬಳಸ್ತೀವಿ. ಆದರೆ ಈ ಕಾಯಿಲೆ ಇರೋ ಎಲ್ಲರಿಗೂ ಇದನ್ನು ಬಳಸೋದಿಲ್ಲ. ಈ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡುವಾಗ ಕೆಲವೇ ಕೆಲವು ಸಂದರ್ಭದಲ್ಲಿ ಮಾತ್ರ ಇದನ್ನು ಬಳಸ್ತೀವಿ. ಉದಾಹರಣೆಗೆ, ಕಾಯಿಲೆ ಉಳ್ಳ ವ್ಯಕ್ತಿ ಅವನಲ್ಲಿ ಆತ್ಮಹತ್ಯೆ ಅಪಾಯ ಅತ್ಯಂತ ಜಾಸ್ತಿ ಆಗಿದ್ರೆ ಅಥವಾ ಕಾಯಿಲೆಯ ತೀವ್ರತೆಯಿಂದ ಅವರಿಗೆ ಅನ್ನಾಹಾರ, ನೀರು, ಔಷಧಗಳ ಸೇವನೆಗೆ ಕಷ್ಟ ಆಗ್ತಾ ಇದ್ರೆ ಅಥವಾ ಸಾಮಾನ್ಯವಾಗಿ ಬಳಸುವ ಚಿಕಿತ್ಸಾ ವಿಧಾನಗಳಿಂದ ಅವರಿಗೆ ಪ್ರಯೋಜನ ಆಗದೇ ಇದ್ರೆ ಮತ್ತೆ ಕಾಯಿಲೆಯ ತೀವ್ರತೆಯನ್ನು ತಕ್ಷಣ ಕಡಿಮೆ ಮಾಡುವ ಅಗತ್ಯ ಇದ್ರೆ, ಉದಾಹರಣೆಗೆ ಕಾಯಿಲೆಯುಳ್ಳ ವ್ಯಕ್ತಿ ಅತ್ಯಂತ ಅಪಾಯಕಾರಿಯಾಗಿ ವರ್ತಿಸ್ತಾ ಇದ್ರೆ ಇಂತಹ ಸಂದರ್ಭದಲ್ಲಿ ಮಾತ್ರ ಇದನ್ನು ಉಪಯೋಗಿಸ್ತೀವಿ.
2: ಈಗ ಇಸಿಟಿ ಅಂತ ಹೇಳಿದ್ರಿ, ಶಾಕ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ, ಒಂದು ಇಸಿಟಿ ಸೆಷನ್ ನಲ್ಲಿ ಏನಾಗುತ್ತೆ, ಒಬ್ಬ ರೋಗಿಗೆ ಎಷ್ಟು ಸೆಷನ್ಗಳು ಬೇಕಾಗುತ್ತೆ ದಯವಿಟ್ಟು ತಿಳಿಸಿ.

0: ರಸ್ತೆಯಲ್ಲಿ ಅವರಿಗೆ ಕರೆಂಟ್ ಕೊಟ್ಟಿದ್ ಗೊತ್ತೇ ಆಗೋದಿಲ್ಲ, ಯಾವುದೇ ರೀತಿಯ ಅಹಿತಕರ ಅನುಭವ ಸಹ ಆಗೋದಿಲ್ಲ. ಅನಸ್ತೇಷಿಯಾ ಕೊಟ್ಟು ಸುಮಾರು 10 ನಿಮಿಷಗಳ ನಂತರ ವ್ಯಕ್ತಿಗೆ ಪ್ರಜ್ಞೆ ಬರ್ತದೆ. ಸುಮಾರು 2-3 ಗಂಟೆಗಳಲ್ಲಿ ಅವರು ಅನಸ್ತೇಷಿಯಾ ಮತ್ತು ವಿದ್ಯುತ್ತಿನ ಪರಿಣಾಮದಿಂದ ಸಹ ಸಂಪೂರ್ಣವಾಗಿ ಹೊರಗೆ ಬರ್ತಾರೆ. ಈ ರೀತಿ ವಾರಕ್ಕೆ 2-3 ಸರ್ತಿ ECT ಕೊಡ್ತೀವಿ. ಸುಮಾರು 2-3 ವಾರದಲ್ಲಿ 6-10 ಸಲ ಈ ತರ ಚಿಕಿತ್ಸೆ ಕೊಡಬೇಕಾಗುತ್ತೆ.
1: ಬಹಳ ಉಪಯುಕ್ತ ಮಾಹಿತಿ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ, ನಂತರ ಎಲೆಕ್ಟ್ರೋ ಕನ್ವಲ್ಸಿವ್ ಚಿಕಿತ್ಸೆ ಅಥವಾ ECT ಅಂದ್ರೆ ವಿದ್ಯುತ್ ಕಂಪನ ಚಿಕಿತ್ಸೆ ಬಗ್ಗೆ ಚರ್ಚೆನ ಮುಂದುವರಿಸೋಣ.
2: ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಡಾ ರಾಮಚಂದ್ರ ಎನ್ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್ನ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ.
1: ವಿರಾಮದ ನಂತರ ಮನೋವಿಹಾರಣೆಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಎಲೆಕ್ಟ್ರೋ ಕನ್ವಲ್ಸಿವ್ ಚಿಕಿತ್ಸೆ ಅಥವಾ ECT ಅಂದರೆ ವಿದ್ಯುತ್ ಕಂಪನ ಚಿಕಿತ್ಸೆ ಬಗ್ಗೆ ನಿಮ್ಹಾನ್ಸ್ನ ತಜ್ಞರಾದ ಡಾ ಜಗದೀಶ್ ತೀರ್ಥಹಳ್ಳಿ ಅವರ ಹತ್ರ ಮಾತಾಡ್ತಾ ಇದ್ವಿ. ಈಗ ಈ ಚರ್ಚೆಯನ್ನು ಮುಂದುವರಿಸೋಣ. ಡಾಕ್ಟ್ರೇ, ನಿಮಗೆ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ ಕರೆಂಟ್ ಅಂತ ಹೇಳಿದ್ರಿ, ಅನಸ್ತೀಶಾ ಅಥವಾ ಅರವಳಿಕೆ ಅಂತ ಹೇಳಿದ್ರಿ, ನಿಮ್ಮ ಪ್ರಕಾರ ಈ ECT ಅನ್ನೋದು ಸುರಕ್ಷಿತವೇ ಮತ್ತು ಈ ECT ಅನ್ನೋದು ಪ್ರಯೋಗ ಮಾಡಬೇಕಾದ್ರೆ ವ್ಯಕ್ತಿಗೆ ಯಾವುದಾದ್ರೂ ರೀತಿ ನೋವು ಅಥವಾ ಅಸ್ವಸ್ಥತೆ ಆಗತ್ತೆ? ದಯವಿಟ್ಟು ತಿಳಿಸಿ.
0: ಒಂದೇ ಮಾತಲ್ಲಿ ಹೇಳೋದಿದ್ರೆ ECT ಚಿಕಿತ್ಸೆ ಸುರಕ್ಷಿತ. ಚಿಕಿತ್ಸೆ ಪಡೆದ ದಿನ ಕೆಲವರಿಗೆ ಸ್ವಲ್ಪ ತಲೆನೋವು ಮೈಕೈ ನೋವು ಬರಬಹುದು. ಚಿಕಿತ್ಸೆ ಪಡೆಯುವಷ್ಟು ದಿನ ಅವರ ಮನಸ್ಸಲ್ಲಿ ಸ್ವಲ್ಪ ಮಟ್ಟಿನ ಗೊಂದಲ, ಏಕಾಗ್ರತೆಯ ಕೊರತೆ ಮತ್ತೆ ಸ್ವಲ್ಪ ಮಟ್ಟಿನ ಮರುವು ಕಂಡು ಬರ್ತದೆ. ಆದರೆ ಚಿಕಿತ್ಸೆ ಮುಗಿದ ಕೆಲವೇ ದಿನಗಳಲ್ಲಿ ಈ ಅಡ್ಡ ಪರಿಣಾಮಗಳು ನಿಲ್ತವೆ.
1: ECT ಅನ್ನೋದು ಯಾರಲ್ಲಿ ಬೇಕಾದರೂ ಉಪಯೋಗಿಸಬಹುದು. ವಯೋವೃದ್ಧರಲ್ಲಿ ಬಳಸೋದು ಸುರಕ್ಷಿತವೇ? ಅದೇ ರೀತಿ ಚಿಕ್ಕ ಮಕ್ಕಳಲ್ಲಿ ಅಥವಾ ಗರ್ಭಿಣಿ ಸ್ತ್ರೀಯರಲ್ಲಿ ಇದನ್ನ ಉಪಯೋಗಿಸಬಹುದೇ? ದಯವಿಟ್ಟು ತಿಳಿಸಿ.
0: ಒಂದು ಕುತೂಹಲಕಾರಿ ಅಂಶ ನಿಮ್ಗೆ ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಯುರೋಪ್, ಅಮೆರಿಕ ಇಂಥ ದೇಶಗಳಲ್ಲಿ ನಾನಾ ಕಾರಣದಿಂದ ಈ ಚಿಕಿತ್ಸೆಯನ್ನು ವಯೋವೃದ್ಧರಲ್ಲೇ ಹೆಚ್ಚಾಗಿ ನೀಡಲಾಗ್ತದೆ. ಅವರಲ್ಲಿ ಹಲವರಿಗೆ ಡಯಾಬಿಟಿಸ್, ಬಿಪಿ, ಹಾರ್ಟ್ ಕಾಯಿಲೆ ಇವೆಲ್ಲ ಇರ್ತದೆ. ಇದರಿಂದ ನಿಮಗೆ ಈ ಚಿಕಿತ್ಸೆ ಎಷ್ಟು ಸುರಕ್ಷಿತ ಅಂತ ಗೊತ್ತಾಗ್ತದೆ. ಮತ್ತೆ ಗರ್ಭಿಣಿ ಮತ್ತು ಬಾಣಂತಿ ಮಹಿಳೆಯರ ವಿಷಯಕ್ಕೆ ಬಂದ್ರೆ ಹಲವಾರು ಸಂದರ್ಭದಲ್ಲಿ ಅವರಿಗೆ ಎಲ್ಲರಿಗೂ ಕೊಡೋ ಔಷಧಿ ಕೊಡಲು ಸಾಧ್ಯ ಆಗೋದಿಲ್ಲ. ಆಗ ECT ಕೊಡಬೇಕಾಗ್ತದೆ. ಸರಿಯಾದ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡ್ರೆ ಗರ್ಭಿಣಿ ಮತ್ತು ಬಾಣಂತಿಯರಲ್ಲೂ ಸಹ ECTನ ಸುರಕ್ಷಿತವಾಗಿ ಕೊಡಬಹುದು. ಮಕ್ಕಳಲ್ಲಿ ECT ಕೊಡೋದು ಅಪರೂಪ. ಆದರೆ ಸುರಕ್ಷತೆ ದೃಷ್ಟಿಯಿಂದ ನೋಡಿದ್ರೆ ECT ಅಪಾಯಕಾರಿಯೇನೂ ಅಲ್ಲ. 100+ ಮಕ್ಕಳಿಗೆ ನಿಮ್ಹಾನ್ಸ್ ಅಲ್ಲಿ ನಾವು ECT ಕೊಟ್ಟಿದ್ದೀವಿ. ಅವರಲ್ಲಿ ಹಲವರು ಈಗ ವಿದ್ಯಾವಂತರಾಗಿ ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ.
1: ಈಗ ಯಾವುದೇ ಒಂದು ಚಿಕಿತ್ಸೆ ಕೊಟ್ಟರು, ಈಗ ಉದಾಹರಣೆಗೆ ಮಾತ್ರೆ ಇರಬಹುದು, ಇದಕ್ಕೆ ಸಾಧಾರಣವಾಗಿ ಅಡ್ಡ ಪರಿಣಾಮಗಳು ಅಂತ ಇರುತ್ತೆ. ಅದೇ ರೀತಿ ಈ ECT ಅನ್ನೋದರ ಅಡ್ಡ ಪರಿಣಾಮ ಇರುತ್ತೆ, ವಿಶೇಷವಾಗಿ ಈ ಸ್ಮರಣೆ ನೆನಪಿನ ಶಕ್ತಿಗೆ ಸಂಬಂಧಪಟ್ಟಂಗೆ?
0: ನಾನು ಈಗಾಗಲೇ ಹೇಳಿದಂಗೆ ECT ಪಡೆಯುವ ದಿನಗಳಲ್ಲಿ ಮತ್ತು ಪಡೆದು ಕೆಲ ದಿನಗಳವರೆಗೆ ಆ ವ್ಯಕ್ತಿಯಲ್ಲೂ ಯೋಚನಾ ಲಹರಿ, ಏಕಾಗ್ರತೆ ಮತ್ತು ನೆನಪಿನ ಶಕ್ತಿಯಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಯ ಸಾಮಾನ್ಯವಾಗಿರುತ್ತದೆ. ಆದರೆ ECT ಮುಗಿದು ಕೆಲವೇ ದಿನಗಳಲ್ಲಿ ಈ ವಿಚಾರಗಳಲ್ಲಿ ಸುಧಾರಣೆ ಕಂಡು ಬಂದು ವ್ಯಕ್ತಿಯ ಮೊದಲಿನ ಸಾಮರ್ಥ್ಯ ಮರಳಿ ಬರ್ತದೆ. ಆಮೇಲೆ ECT ಪಡೆದುಕೊಂಡ ದಿನಗಳು ಮತ್ತೆ ಅದಕ್ಕೆ ಮುಂಚಿನ ಕೆಲ ದಿನಗಳ ಬಗ್ಗೆ ಆ ವ್ಯಕ್ತಿಯ ನೆನಪುಗಳು ಸ್ವಲ್ಪ ಗೋಜಲು ಗೋಜಲಾಗಿರ್ತದೆ. ಆದರೆ ಬಹಳ ಹಿಂದಿನ ನೆನಪುಗಳು ಮತ್ತು ECTಯ ನಂತರದ ದಿನಗಳ ನೆನಪುಗಳಿಗೆ ಯಾವುದೇ ಧಕ್ಕೆ ಬರೋದಿಲ್ಲ. ಎಷ್ಟೋ ಜನ ಅನ್ಕೊಳ್ತಾರೆ ECT ಕೊಟ್ಟರೆ ಹಿಂದಿನ ಎಲ್ಲ ನೆನಪು ಅಳಿಸಿ ಹೋಗ್ತದೆ ಅಂತ. ಕೆಲವು ರೋಗಿಗಳು ಹಳೆ ನೆನಪು ಅಳಿಸಿ ಹೋಗ್ಲಿ ಅಂತಾನೆ ECT ಕೊಡಿ ಅಂತ ಕೇಳ್ತಾರೆ. ಆದ್ರೆ ECTಯಿಂದ ಹಾಗಾಗೋದಿಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ.
1: ಈಗ ನಿಮ್ಮ ಪ್ರಕಾರ ಈ ECT ಅನ್ನೋದು ಎಷ್ಟು ಪರಿಣಾಮಕಾರಿ?

0: ರೋಗಿಗಳು ಎಷ್ಟು ಬೇಗ ಸುಧಾರಣೆಯನ್ನ ನಿರೀಕ್ಷಿಸಬಹುದು?
1: ಇಸಿಟಿ ಒಂದು ಅತ್ಯಂತ ಪರಿಣಾಮಕಾರಿ ಚಿಕಿತ್ಸಾ ವಿಧಾನ. ಹಾಗಂತ ಅದನ್ನು ಎಲ್ಲಾ ಮನೋರೋಗಿಗಳಿಗೆ ನಾವು ಕೊಡೋದಿಲ್ಲ. ನಾನಾಗಲೇ ಹೇಳಿದ ಸಂದರ್ಭದಲ್ಲಿ ಮಾತ್ರ ಅದನ್ನು ಉಪಯೋಗಿಸ್ತೇವೆ, ಮತ್ತೆ ಅಂತ ಸಂದರ್ಭದಲ್ಲಿ ಮಾತ್ರ ಅದು ಅತ್ಯಂತ ಪರಿಣಾಮಕಾರಿಯಾಗಿರ್ತದೆ. ಈಗ ಎಲ್ಲರಿಗೂ ಕೊಡ್ತಾ ಹೋದ್ರೆ ಎಲ್ಲರೂ ಹುಷಾರಾಗೋದಿಲ್ಲ. ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಟ್ಟರೆ ಮಾತ್ರ ಹುಷಾರಾಗ್ತದೆ.
0: ಇಷ್ಟವಾದ ರೋಗಿಗಳನ್ನ ನೀವೇ ಆಯ್ಕೆ ಮಾಡಿ ಅಂತವ್ರಿಗೆ ಮಾತ್ರ ಕೊಡ್ತೀರಾ?
1: ಹೌದು, ಅಂತವ್ರಿಗೆ ಕೊಟ್ರೆ ಅದು ಅತ್ಯಂತ ಪರಿಣಾಮಕಾರಿ ಕೆಲಸ ಮಾಡ್ತದೆ. ಮತ್ತು ಇಸಿಟಿ ಪರಿಣಾಮ ಕಾಣಿಸಿಕೊಳ್ಳಲು ಸಾಮಾನ್ಯವಾಗಿ 1-2 ವಾರ ಬೇಕಾಗ್ತದೆ. ತೀರಾ ಕೆಲವರಲ್ಲಿ ಮಾತ್ರ ಹೆಚ್ಚಿನ ದಿವಸಗಳು, ಅಂದ್ರೆ ಸುಮಾರು 1 ತಿಂಗಳು ಬೇಕಾಗಬಹುದು, ಅಂದ್ರೆ ಕೆಲವು ವಾರಗಳು ಬೇಕಾಗ್ತದೆ ಚಿಕಿತ್ಸೆ ಇಫೆಕ್ಟ್ ಗೊತ್ತಾಗ್ಲಿಕ್ಕೆ.
0: ಈಗ ನೀವಾಗ್ಲೇ ಹೇಳಿದ್ರಿ ಈ ಇಸಿಟಿ ಅಂತಂದ್ರೆ ಕರೆಂಟ್ ಥೆರಪಿ ಅಥವಾ ಶಾಕ್ ಥೆರಪಿ, ಶಾಕ್ ಟ್ರೀಟ್ಮೆಂಟ್ ಅಂದ್ಬಿಟ್ಟು, ಹಾಗಾಗಿ ಜನರಲ್ಲಿ ಕೆಲವು ಸಮಯ ಇದ್ರ ಬಗ್ಗೆ ಗೊಂದಲ ಅಥವಾ ತಪ್ಪು ಕಲ್ಪನೆಗಳಿರಬಹುದು. ಈ ಇಸಿಟಿ ಬಗ್ಗೆ ಸಾಮಾನ್ಯವಾದ ತಪ್ಪು ಕಲ್ಪನೆಗಳು, ಅವೈಜ್ಞಾನಿಕ ಮಾಹಿತಿಗಳು ಯಾವುವು?
1: ಇದಾದ್ರೆ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರು, ಯಾಕಂದ್ರೆ ಇಸಿಟಿ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳು ಇವೆ. ಮೊದಲನೇದಾಗಿ ಇಸಿಟಿ ತೆಗೆದುಕೊಳ್ಳುವಾಗ ನರಕಯಾತನೆ ಅನುಭವಿಸ್ತಾರೆ ಅಂತ ಕೆಲವರು ಅಂದ್ಕೊಳ್ತಾರೆ. ಈ ಸಿನಿಮಾಗಳಲ್ಲಿ ತಪ್ಪಾಗಿ ಈ ರೀತಿ ತೋರಿಸೋದ್ರಿಂದ ಈ ರೀತಿಯ ಕಲ್ಪನೆ ಜನರಲ್ಲಿ ಬಂದಿರ್ತದೆ. ಆದ್ರೆ ನಾವು ಆಪರೇಷನ್ ಮಾಡಬೇಕಾದ್ರೆ ಹೇಗೆ ರೋಗಿಗೆ ಮೊದಲು ಅರಿವಳಿಕೆ ನೀಡಿ ಪ್ರಜ್ಞೆ ತಪ್ಪಿಸಿ ನಂತರ ಆಪರೇಷನ್ ಮಾಡ್ತಾರೋ, ಅದೇ ರೀತಿ ಇಸಿಟಿ ಕೊಡುವಾಗ್ಲೂ ರೋಗಿಯ ಪ್ರಜ್ಞೆ ತಪ್ಪಿಸಿ ಅವರಿಗೆ ವಿದ್ಯುತ್ ಶಕ್ತಿಯ ಅನುಭವ ಆಗದಂತೆ ನೋಡಿಕೊಂಡು ನಂತರ ಚಿಕಿತ್ಸೆ ಕೊಡ್ತೀವಿ. ಎರಡನೇ ತಪ್ಪು ಕಲ್ಪನೆ ಅಂತಂದ್ರೆ ಇಸಿಟಿ ಕೊಟ್ರೆ ಜ್ಞಾಪಕ ಶಕ್ತಿ ಕಂಪ್ಲೀಟ್ ಆಗಿ ಹೋಗ್ತದೆ, ಸಂಪೂರ್ಣ ಕುಂದಿ ಹೋಗ್ತದೆ ಅಂತ. ನಾನು ಈಗಾಗಲೇ ಹೇಳಿದೀನಿ ಆತರದೇನು ಆಗೋದಿಲ್ಲ. ಮೂರನೇ ತಪ್ಪು ಕಲ್ಪನೆ ಅಂತಂದ್ರೆ ಒಮ್ಮೆ ಇಸಿಟಿ ಕೊಟ್ರೆ ಮತ್ತೆ ಮತ್ತೆ ಇಸಿಟಿ ಕೊಡಬೇಕಾಗುತ್ತೆ ಅಂತ. ಇದನ್ನು ಸಹ ಎಲ್ರಿಗೂ ಅನ್ವಯ ಆಗೋದಿಲ್ಲ. ಹೆಚ್ಚಿನ ಜನರಲ್ಲಿ ಇಸಿಟಿ ಜೀವನದಲ್ಲಿ 1-2 ಸರ್ತಿ ಕೊಡಬೇಕಾಗ್ತದೆ. ಕೆಲವರಿಗೆ ಬೇರೆ ಬೇರೆ ಚಿಕಿತ್ಸೆಯಿಂದ ಪ್ರಯೋಜನ ಆಗದೆ ಬರೀ ಇಸಿಟಿಯಿಂದ ಪ್ರಯೋಜನ ಆಗಿರ್ತದೆ. ಅಂಥವರಲ್ಲಿ ಕೆಲವರಿಗೆ ಮಾತ್ರ ನಾವು ಪದೇ ಪದೇ ಇಸಿಟಿ ಕೊಡಬೇಕಾಗ್ತದೆ. ಇನ್ನು ನಾಲ್ಕನೇ ತಪ್ಪು ಕಲ್ಪನೆ ಏನಂತಂದ್ರೆ ನಿಮ್ಯಾನ್ಸ್ ನಂತ ಸಂಸ್ಥೆಗಳಿಗೆ ರೋಗಿಗಳನ್ನು ಸೇರಿಸಿದ್ರೆ ಎಲ್ರಿಗೂ ಇಸಿಟಿ ಕೊಡ್ತಾರೆ ಅಂತ. ಸತ್ಯಾಂಶ ಏನಂತಂದ್ರೆ ನಾವು ಅಡ್ಮಿಟ್ ಮಾಡೋದ್ರಲ್ಲಿ 5-10% ಜನಕ್ಕೆ ಮಾತ್ರ ಇಸಿಟಿ ಕೊಡ್ತೀವಿ. ಅದು ಸಹ ರೋಗಿ ಒಪ್ಕೊಂಡ್ರೆ, ರೋಗಿಯ ಸಂಬಂಧಿಕರು ಒಪ್ಕೊಂಡ್ರೆ ಮಾತ್ರ ನಾವು ಇಸಿಟಿ ಕೊಡ್ತೀವಿ. ಯಾರಿಗೂ ಅವರ ಇಚ್ಛೆಗೆ ವಿರುದ್ಧವಾಗಿ ಅವರ ಸಂಬಂಧಿಕರು ಬೇಡ ಅಂತಂದ್ರೂ ಸಹ ಜಬರ್ದಸ್ತಿಯಾಗಿ ನಾವು ಇಸಿಟಿ ಕೊಡೋದಿಲ್ಲ. ಈ ತಪ್ಪು ಕಲ್ಪನೆಗಳನ್ನ ದೂರ ಮಾಡೋದು ಬಹಳ ಮುಖ್ಯ.
0: ಈಗ ಇಸಿಟಿ ಬಗ್ಗೆ ಸಾಕಷ್ಟು ವಿವರಣೆ ಕೊಟ್ಟಿದ್ದೀರಾ. ಈ ಕರೆಂಟ್ ಹಾಯಿಸೋದು, ವಿದ್ಯುಚ್ಛಕ್ತಿ ಹಾಯಿಸೋದು ಮೆದುಳಿಗೆ ಅಂತೆಲ್ಲ ಹೇಳ್ತೀರಲ್ಲ, ನಿಮ್ಮ ಪ್ರಕಾರ ಈ ಮೆದುಳಿನ ಮಟ್ಟದಲ್ಲಿ ಇಸಿಟಿ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ?
1: ನೋಡಿ, ಇಲ್ಲಿ ತನಕ ಬಹಳ ಸುಲಭವಾದ ಪ್ರಶ್ನೆಗಳನ್ನು ಕೇಳ್ತಿದ್ರೆ ಕೊನೆಯಲ್ಲಿ ಕಷ್ಟದ ಪ್ರಶ್ನೆ ಕೇಳಿದ್ರೆ, ಸರಳವಾಗಿ ಹೇಳಬೇಕಂತಂದ್ರೆ ಇಸಿಟಿ ಹೇಗೆ ಕೆಲಸ ಮಾಡುತ್ತೆ ಅಂತ ನಿರ್ದಿಷ್ಟವಾಗಿ ಹೇಳೋದು ನಮಗಿನ್ನು ಗೊತ್ತಿಲ್ಲ. ಆದ್ರೆ ನಮ್ಮ ಮೆದುಳಿನಲ್ಲಿರುವ ಹಲವಾರು ರಾಸಾಯನಿಕ ಅಂಶಗಳ ಏರುಪೇರನ್ನು ಇಸಿಟಿಯು ನಿಯಂತ್ರಿಸಿ ಒಂದು ಸಮತೋಲನಗೊಳಿಸುತ್ತದೆ. ಈ ದಿಸೆಯಲ್ಲಿ ಅದು ಕೆಲಸ ಮಾಡ್ತದೆ ಅಂತ ನಾವು ನಂಬ್ತೀವಿ. ಒಟ್ಟಿನಲ್ಲಿ ಅದು ಹೇಗೆ ಕೆಲಸ ಮಾಡುತ್ತದೆ ಎಂದು ಕರಾರುವಕ್ಕಾಗಿ ಹೇಳೋದಕ್ಕೆ ನಮಗೆ ಬರೋದಿಲ್ಲ. ಆದರೆ ಅದು ಚೆನ್ನಾಗಿ ಕೆಲಸ ಮಾಡ್ತದೆ ಮತ್ತು ಒಂದು ಸುರಕ್ಷಿತ ವಿಧಾನ ಎಂದು ಹೇಳೋದಕ್ಕೆ ಯಾವುದೇ ಹಿಂಜರಿಕೆ ಇಲ್ಲ.
0: ಬಹಳ ಉಪಯುಕ್ತ ಮಾಹಿತಿ. ನೋಡಿ, ನಿಮ್ಮ ಹತ್ರ ಮಾತಾಡ್ತಾ ಕಾಲ ಕಳೆದಿದೆ ಗೊತ್ತಾಗಿಲ್ಲ. ಇಲ್ಲಿಗೆ ಸಂಚಿಕೆ ಮುಗಿಸುವಂತ ಸಮಯ ಆಗ್ತಿದೆ. ಡಾಕ್ಟರ್ ಜಗದೀಶ ಅವರೇ, ಎಲ್ಲ ಕೇಳುಗರಿಗೆ ಎಲೆಕ್ಟ್ರೋ ಕನ್ವಲ್ಸಿವ್ ಚಿಕಿತ್ಸೆ ಅಥವಾ ಇಸಿಟಿ ಅಂದ್ರೆ ವಿದ್ಯುತ್ ಕಂಪನ ಚಿಕಿತ್ಸೆ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದ್ರಾ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಶ್ರೋತೃಗಳೇ, ಮಾನಸಿಕ ಆರೋಗ್ಯ ಮತ್ತು ದರ್ವಿಜ್ಞಾನದ ಬಗ್ಗೆ, ಅದರಲ್ಲೂ ವಿದ್ಯುತ್ ಅಥವಾ ಆಯಸ್ಕಾಂತ ಬಳಸಿ ಮಿದುಳಿಗೆ ಚಿಕಿತ್ಸೆ ಕೊಡುವಂತಹ ವಿಧಾನಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹರಣೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
2: ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್. ನೆರವು ಡಾಕ್ಟರ್ ಕೆಎಸ್ ಮೀನಾ ನಿಮ್ಹಾನ್ಸ್, ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ ನಿಮ್ಹಾನ್ಸ್ ಹಾಗೂ ನಿವೇದಿತಾ ಬಿಎಸ್ ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ ಕಲ್ಯಾಣ್. ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾ ಎಂ ಎಂ ಶ್ರೀನಿವಾಸ್ ಭರತ್ ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7899905524 7899105524 ವಾಟ್ಸ್ಆಪ್ ಸಂದೇಶಗಳು ಮಾತ್ರ. ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.

ಸಮಯ ಸರಿಯಾಗಿ 7:32 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಭಾವಸ್ಪಂದನಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ಮಧು ಚೈತ್ರ. ಕನ್ನಡದ ಖ್ಯಾತ ವಿದ್ವಾಂಸ ಮತ್ತು ಸಾಹಿತಿ, ಗೀತ ನಾಟಕಕಾರರು, ಜಿಜ್ಞಾಸೆಯ ಕವಿ ಪುತಿ ನರಸಿಂಹಾಚಾರ್. ಕನ್ನಡ ಸಾಹಿತ್ಯದಲ್ಲಿ ಬಲು ದೊಡ್ಡ ಹೆಸರು ಪುತಿನ ಅವ್ರದು. ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಅನ್ನೋದು ಅವರ ಹೆಸರಿನ ಸಂಕ್ಷಿಪ್ತ ರೂಪ. ಜೀವನ ಮತ್ತು ಸಾಹಿತ್ಯದಲ್ಲಿ ತುಂಬೋಲುಗಳನ್ನು ಹರಿಸಿದ, ಬದುಕು ಭಗವಂತನ ಕೃಪೆಯಿಂದ ಆದದ್ದು ಅಂತ ಭಾವಿಸಿದ ಕವಿ ಪುತಿನ ಅವರು. ಅವ್ರ ಬಗ್ಗೆ ಒಂದಿಷ್ಟು ಮಾತುಕತೆ ಇವತ್ತಿನ ನಮ್ಮ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಅವರದೇ ಹಾಡುಗಳು ಅರ್ಚನಾ ಉಡುಪ ಅವರ ದನಿಯಲ್ಲಿ ಇದೀಗ ಈ ಹಾಡು

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ಮುಂಬರುವ ಸಕ್ಕರೆ ಹಂಗಾಮಿನಲ್ಲಿ ಪ್ರತಿ ಕ್ವಿಂಟಾಲ್ ಕಬ್ಬಿಗೆ 365 ರೂಪಾಯಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನೀಡಲು ಕೇಂದ್ರ ಸಂಪುಟ ಅನುಮೋದನೆ. ಕರ್ನಾಟಕ ಸೇರಿ 6 ರಾಜ್ಯಗಳಲ್ಲಿ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಪುದುಚೇರಿ ಮತ್ತು ಕೇರಳದಲ್ಲಿ ಬಿರುಸುಗೊಂಡ ಸರ್ಕಾರ ರಚನೆ ಪ್ರಕ್ರಿಯೆ. ಕರ್ನಾಟಕದಲ್ಲಿ ಕನಿಷ್ಠ ಬೆಂಬಲ ಯೋಜನೆಯಡಿ 9,000 ಮೆಟ್ರಿಕ್ ಟನ್ಗೂ ಅಧಿಕ ಸೂರ್ಯಕಾಂತಿ ಖರೀದಿಗೆ

0: ಮಹೇಂದ್ರ ಸಮ್ಮತಿ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಗೆಲುವು. ವಾರ್ತೆಗಳ ವಿವರ. ಭಾರತದ ಹತ್ತಿ ವಲಯದಲ್ಲಿನ ಅಡಚಣೆಗಳು, ಕ್ಷೀಣಿಸುತ್ತಿರುವ ಬೆಳವಣಿಗೆ ಮತ್ತು ಗುಣಮಟ್ಟದ ಆತಂಕಗಳನ್ನು ಪರಿಹರಿಸಲು 5,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಹತ್ತಿ ಉತ್ಪಾದನೆಗಾಗಿ ಮಿಷನ್ ಫಾರ್ ಕಪಾಸ್ ಕಾಂತಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಮಿಷನ್ ಸರ್ಕಾರದ 5F ಮಿಷನ್, ಫಾರ್ಮ್ ಟು ಫೈಬರ್ ಟು ಫ್ಯಾಕ್ಟರಿ ಟು ಫ್ಯಾಷನ್ ಟು ಫಾರಿನ್ಗೆ ಹೊಂದಿಕೆಯಾಗುತ್ತದೆ ಮತ್ತು ಹತ್ತಿ ಉತ್ಪಾದನೆ ಗಣನೀಯವಾಗಿ ಹೆಚ್ಚಳಕ್ಕೆ ಗಮನಹರಿಸುತ್ತದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ರೋಗಗಳು ಮತ್ತು ಕೀಟಗಳಿಗೆ ನಿರೋಧಕವಾದ ಹೆಚ್ಚಿನ ಇಳುವರಿ ನೀಡುವ ವಿಧದ ಬೀಜಗಳನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಿದೆ. ಜೊತೆಗೆ ಆಧುನಿಕ ಬೆಳೆ ಉತ್ಪಾದನಾ ತಂತ್ರಜ್ಞಾನಗಳ ದೊಡ್ಡ ಪ್ರಮಾಣದ ಅಳವಡಿಕೆ ಉತ್ತೇಜಿಸುತ್ತದೆ. ಈ ಯೋಜನೆಯು ಸುಮಾರು 32 ಲಕ್ಷ ಹತ್ತಿ ಬೆಳೆಯುವ ರೈತರಿಗೆ ಪ್ರಯೋಜನ ನೀಡುತ್ತದೆ ಮತ್ತು 2030-31 ವೇಳೆಗೆ ಹತ್ತಿ ಉತ್ಪಾದನೆಯನ್ನು 498 ಲಕ್ಷ ಬೇಲ್ಗಳಿಗೆ ಹೆಚ್ಚಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಅಲ್ಲದೆ ಕೇಂದ್ರ ಸಚಿವ ಸಂಪುಟವು ತುರ್ತು ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ 5.0 ಅನ್ನು ಸಹ ಅನುಮೋದಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ಉಂಟಾಗಿರುವ ಅಸಮತೋಲನಗಳನ್ನು ನಿರ್ವಹಿಸಲು ವ್ಯವಹಾರಗಳಿಗೆ ಸಹಾಯ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಡಿಯಲ್ಲಿ ಎಂಎಸ್ಎಂಇಗಳಿಗೆ 100% ಸಾಲ ಖಾತ್ರಿ ನೀಡಲಾಗುವುದು ಮತ್ತು ಎಂಎಸ್ಎಂಇ ಹೊರತುಪಡಿಸಿ ಮತ್ತು ವಿಮಾನಯಾನ ವಲಯಕ್ಕೆ 90% ಗ್ಯಾರಂಟಿಯನ್ನು ವಿಸ್ತರಿಸಲಾಗುವುದು. ಅರ್ಹ ಸಾಲಗಾರರಿಗೆ ವಿಸ್ತರಿಸಲಾದ ಹೆಚ್ಚುವರಿ ಸಾಲ ಸೌಲಭ್ಯದ ಅಡಿಯಲ್ಲಿ ಡಿಫಾಲ್ಟ್ ಆಗಿರುವ ಮೊತ್ತಕ್ಕೆ ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಕಂಪನಿ ಲಿಮಿಟೆಡ್ ಸದಸ್ಯ ಸಾಲ ನೀಡುವ ಸಂಸ್ಥೆಗಳಿಗೆ ಗ್ಯಾರಂಟಿ ವ್ಯಾಪ್ತಿಯನ್ನು ನೀಡುತ್ತದೆ. ಜೊತೆಗೆ ಕೇಂದ್ರ ಸಚಿವ ಸಂಪುಟ 2026-27 ಸಕ್ಕರೆ ಹಂಗಾಮಿನಲ್ಲಿ ಕಬ್ಬಿಗೆ ಕ್ವಿಂಟಾಲ್ಗೆ 365 ರೂಪಾಯಿಗಳ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯನ್ನು ಅನುಮೋದಿಸಿದೆ. ಇದು 10.25% ಮೂಲ ರಿಕವರಿ ದರವನ್ನು ಆಧರಿಸಿದೆ. ಈ ನಿರ್ಧಾರವು ಸುಮಾರು 5 ಕೋಟಿ ಕಬ್ಬು ರೈತರಿಗೆ ಸಕ್ಕರೆ ಗಿರಣಿಗಳಲ್ಲಿ ಮತ್ತು ಸಂಬಂಧಿತ ಪೂರಕ ಚಟುವಟಿಕೆಗಳಲ್ಲಿ ಕೆಲಸ ಮಾಡುವ ಸುಮಾರು 5 ಲಕ್ಷ ಕಾರ್ಮಿಕರಿಗೆ ಪ್ರಯೋಜನ ನೀಡುತ್ತದೆ ಎಂದು ವೈಷ್ಣವ್ ಹೇಳಿದ್ದಾರೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಇನ್ನು 2 ಸೆಮಿಕಂಡಕ್ಟರ್ ಯೋಜನೆಗಳನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಅವುಗಳಲ್ಲಿ ಗ್ಯಾಲಿಯಂ ನೈಟ್ರೇಟ್ ತಂತ್ರಜ್ಞಾನವನ್ನು ಆಧರಿಸಿದ ದೇಶದ ಮೊದಲ ವಾಣಿಜ್ಯ ಮಿನಿ ಮೈಕ್ರೋ ಎಲ್ಇಡಿ ಪ್ರದರ್ಶನ ಸೌಲಭ್ಯ ಮತ್ತು ಸೆಮಿಕಂಡಕ್ಟರ್ ಪ್ಯಾಕೇಜಿಂಗ್ ಸೌಲಭ್ಯ ಸೇರಿವೆ ಎಂದು ವೈಷ್ಣವ್ ಹೇಳಿದ್ದಾರೆ. ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ 19 ಜಿಲ್ಲೆಗಳನ್ನೊಳಗೊಂಡ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ. ಈ ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 23,437 ಕೋಟಿ ರೂಪಾಯಿಗಳಾಗಿದ್ದು ಇದರಿಂದ ಹಾಲಿ ಇರುವ ರೈಲ್ವೆ ಜಾಲಕ್ಕೆ ಹೊಸದಾಗಿ 901 ಕಿಲೋಮೀಟರ್ ಸೇರ್ಪಡೆಯಾಗಲಿದೆ. ಈ ಕಾಮಗಾರಿ 2030-31 ವೇಳೆಗೆ ಪೂರ್ಣಗೊಳ್ಳುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಇದರಿಂದ ಸರಕು ಸಾಗಣೆ ಹಾಗೂ ಪ್ರಯಾಣಿಕರ ಸಂಚಾರಕ್ಕೆ ಅನುಕೂಲವಾಗಲಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ ಮತ್ತು ಕೇರಳದಲ್ಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಘೋಷಣೆಯಾದ ನಂತರ ಸರ್ಕಾರ ರಚನೆಗೆ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಂಡಿವೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಿದ ನಂತರ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆ ಮತ್ತು ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ದತೆಗಳು ಭರದಿಂದ ಸಾಗಿವೆ. ಗುರುದೇವ್ ರವೀಂದ್ರನಾಥ ಟ್ಯಾಗೋರ್ ಜನ್ಮದಿನವಾದ ಇದೇ 9ರಂದು ಹೊಸ ಸಚಿವ ಸಂಪುಟ ಸದಸ್ಯರು ಪ್ರಮಾಣವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮಾರಂಭದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ತಮಿಳುನಾಡಿನಲ್ಲಿ ನಟ ರಾಜಕಾರಣಿ ಸಿ ಜೋಸೆಫ್ ವಿಜಯ್ ಅವರ ತಮಿಳಿಗ ವೆಕ್ಟ್ರಿ ಕಳಗಂ ಟಿವಿಕೆ 108 ಸ್ಥಾನಗಳನ್ನು ಗೆದ್ದು ರಾಜ್ಯದಲ್ಲಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಹೊಸದಾಗಿ ಆಯ್ಕೆಯಾದ ಟಿವಿಕೆ ಶಾಸಕರು ಚೆನ್ನೈ ಬಳಿಯ ಪನೈಯೂರ್ನಲ್ಲಿರುವ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವಿಜಯ್ ಅವರನ್ನು ತಮ್ಮ ನಾಯಕನನ್ನಾಗಿ ಅಧಿಕೃತವಾಗಿ ಆಯ್ಕೆ ಮಾಡಿದ್ದಾರೆ. ಈ ಮಧ್ಯೆ ನಿರ್ಗಮಿತ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆ ಸಲ್ಲಿಸಿದ್ದು ಅವರು ಅದನ್ನು ಅಂಗೀಕರಿಸಿದ್ದಾರೆ. ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಹೊಸ ಸರ್ಕಾರ ರಚನೆಯ ಕುರಿತು ಬಿರುಸಿನ ಸಮಾಲೋಚನೆ ಆರಂಭಿಸಿದೆ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ರಚನೆಗಾಗಿ ಚರ್ಚೆ ಮುಂದುವರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ

0: ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಭವಾನಿಪುರ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಸಂಬಂಧ ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಾಡಿರುವ ಆರೋಪಗಳನ್ನು ಆಧಾರರಹಿತ ಮತ್ತು ಸುಳ್ಳು ಎಂದು ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟವಾಗಿ ತಳ್ಳಿಹಾಕಿದೆ. ದಕ್ಷಿಣ ಕೋಲ್ಕತ್ತಾದ ಜಿಲ್ಲಾ ಚುನಾವಣಾಧಿಕಾರಿ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ಸಂಪೂರ್ಣ ಎಣಿಕೆ ಪ್ರಕ್ರಿಯೆ ಆಯೋಗದ ನಿಯಮಗಳಿಗೆ ಅನುಸಾರವಾಗಿ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಲಾಗಿದೆ. ಇಡೀ ಪ್ರಕ್ರಿಯೆಯು ಮುಕ್ತ, ನ್ಯಾಯಯುತ ಮತ್ತು ಪಾರದರ್ಶಕವಾಗಿತ್ತು. ಪ್ರತಿಯೊಂದು ಹಂತವನ್ನು ಕಾನೂನಿನ ಕಟ್ಟುನಿಟ್ಟಿನ ಅನುಸರಣೆಯ ಅಡಿಯಲ್ಲಿ ನಡೆಸಲಾಗಿದೆ. ಎಣಿಕೆಯ ಸಮಯದಲ್ಲಿ ಸಿಸಿಟಿವಿ ಕ್ಯಾಮರಾಗಳನ್ನು ಆಫ್ ಮಾಡಲಾಗಿದೆ ಎಂಬ ಆರೋಪ ಸ್ಪಷ್ಟವಾಗಿ ನಿರಾಕರಿಸಲಾಗಿದ್ದು, ಕ್ಯಾಮರಾಗಳು ಉದ್ದಕ್ಕೂ ಕಾರ್ಯನಿರ್ವಹಿಸುತ್ತಿದ್ದವು ಎಂದು ಅಧಿಕಾರಿಗಳು ದೃಢಪಡಿಸಿದ್ದಾರೆ. ರೈತರ ಹಿತಾಸಕ್ತಿ ಕಾಯಲು ಕೇಂದ್ರ ಸರ್ಕಾರವು ನಿರ್ಣಾಯಕ ಹೆಜ್ಜೆ ಇಟ್ಟಿದ್ದು, ರೈತರಿಗೆ 4,800 ಕೋಟಿ ರೂಪಾಯಿಗಳಿಗೂ ಅಧಿಕ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ದರವನ್ನು ನೀಡಿದೆ. ಈ ವರ್ಷದ ಹಿಂಗಾರು ಬೆಳೆ ಋತುವಿನಲ್ಲಿ ಕರ್ನಾಟಕದಲ್ಲಿ ಎಂಎಸ್ಪಿ ಅಡಿ 9,000 ಮೆಟ್ರಿಕ್ ಟನ್ಗಳಿಗೂ ಅಧಿಕ ಸೂರ್ಯಕಾಂತಿ ಖರೀದಿಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅನುಮೋದನೆ ನೀಡಿದ್ದಾರೆ. ಈ ಅನುಮೋದನೆಯ ಒಟ್ಟು ಎಂಎಸ್ಪಿ ಮೌಲ್ಯವು 69 ಕೋಟಿ ರೂಪಾಯಿಗಳಿಗಿಂತ ಅಧಿಕ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕರ್ನಾಟಕದ ಸೂರ್ಯಕಾಂತಿ ರೈತರು ತಮ್ಮ ಉತ್ಪನ್ನಗಳಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಪಡೆಯುವುದು ಖಾತ್ರಿಯಾಗಿದೆ. 2025-26 ಹಿಂಗಾರು ಋತುವಿನಲ್ಲಿ ಮಹಾರಾಷ್ಟದಲ್ಲಿ ಬೆಳೆಯ ಗರಿಷ್ಠ ಖರೀದಿ ಮಿತಿಯನ್ನು ಸರ್ಕಾರ 8,00,000 ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಿಸಿದೆ. ಸರ್ಕಾರವು ಮಹಾರಾಷ್ಟದಲ್ಲಿ ಬೆಳೆಯ ಖರೀದಿ ಅವಧಿಯನ್ನು 30 ದಿನಗಳವರೆಗೆ ವಿಸ್ತರಿಸಿದೆ. ಮೇ 29ರವರೆಗೆ ಖರೀದಿಗಳನ್ನು ಮುಂದುವರೆಸಲು ಅವಕಾಶ ನೀಡಿದೆ. ಬೆಲೆ ಖಾತರಿಯನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಮಾರುಕಟ್ಟೆಯ ಏರಿಳಿತ ತಗ್ಗಿಸುವ ಮೂಲಕ ಕೃಷಿ ಆರ್ಥಿಕತೆಯನ್ನು ಬಲಪಡಿಸುವ ಗುರಿಯನ್ನು ಈ ಕ್ರಮಗಳು ಹೊಂದಿವೆ ಎಂದು ಸಚಿವಾಲಯ ತಿಳಿಸಿದೆ. ರೈತರಿಗೆ ಲಾಭದಾಯಕ ಬೆಳೆಗಳನ್ನು ಖಚಿತಪಡಿಸುವುದು ಪ್ರಮುಖ ಆದ್ಯತೆಯಾಗಿದೆ ಉಳಿದಿದೆ ಎಂದು ಸರ್ಕಾರ ಹೇಳಿದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಳ ತಿದ್ದುಪಡಿ ಮಸೂದೆ 2026ನ್ನು ಸಂಸತ್ತಿನಲ್ಲಿ ಮಂಡಿಸುವ ಪ್ರಸ್ತಾಪವನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆ 1956ನ್ನು ತಿದ್ದುಪಡಿ ಮಾಡುವ ಮೂಲಕ ಸುಪ್ರೀಂಕೋರ್ಟ್ನಲ್ಲಿ ಅನುಮೋದಿತ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಪ್ರಸ್ತುತ ಇರುವ 33ರಿಂದ 37ಕ್ಕೆ ಹೆಚ್ಚಿಸಲಾಗುವುದು ಎಂದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 8 ವಿಕೆಟ್ಗಳ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 155 ರನ್ ಗಳಿಸಿತ್ತು. ಗೆಲುವಿನ ಗುರಿ ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗ್ಸ್ ಇನ್ನು 15 ಎಸೆತ ಬಾಕಿ ಇರುವಂತೆಯೇ ಕೇವಲ 2 ವಿಕೆಟ್ನಷ್ಟಕ್ಕೆ 159 ರನ್ ಗಳಿಸಿ ಗೆಲುವು ಸಾಧಿಸಿತು. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಬರುವ ಸಕ್ಕರೆ ಹಂಗಾಮಿನಲ್ಲಿ ಪ್ರತಿ ಕ್ವಿಂಟಾಲ್ ಕಬ್ಬಿಗೆ 365 ರೂಪಾಯಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನೀಡಲು ಕೇಂದ್ರ ಸಂಪುಟ ಅನುಮೋದನೆ. ಕರ್ನಾಟಕ ಸೇರಿ 6 ರಾಜ್ಯಗಳಲ್ಲಿ 3 ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಪುದುಚೇರಿ ಮತ್ತು ಕೇರಳದಲ್ಲಿ ಬಿರುಸುಗೊಂಡ ಸರ್ಕಾರ ರಚನೆ ಪ್ರಕ್ರಿಯೆ. ಕರ್ನಾಟಕದಲ್ಲಿ ಕನಿಷ್ಠ ಬೆಂಬಲ ಬೆಲೆಯಡಿ 9,000 ಮೆಟ್ರಿಕ್ ಟನ್ಗೂ ಅಧಿಕ ಸೂರ್ಯಕಾಂತಿ ಖರೀದಿಗೆ ಕೇಂದ್ರ ಸಮ್ಮತಿ. ಐಪಿಎಲ್ ಟಿ20 ಕ್ರಿಕೆಟ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಸಮಯ ಸರಿಯಾಗಿ 7:45:40. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಒಂದು

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಸ್ವರಗಳಲ್ಲಿ ಮೂಡಿಬಂದಿರುವಂತಹ ನಮ್ಮೂರ ಹಮ್ಮೀರ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಶ್ರುತಿ ಚಿತ್ರದ ಗೀತೆ. ಹಾಡಿದ್ದಾರೆ ಮಂಜುಳಾ ಗುರುರಾಜ್.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 8 ಗಂಟೆಯಾಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಆಕಾಶವಾಣಿಯ ಜ್ಞಾನವಾಣಿ ಎಫ್ಎಂ ಶಿಕ್ಷಣ ವಾಹಿನಿಯಾಗಿತ್ತು. ಉನ್ನತ ಶಿಕ್ಷಣ, ವಿಶ್ವವಿದ್ಯಾಲಯ ಮಟ್ಟದ ಶಿಕ್ಷಣಕ್ಕೆ ಸಹಾಯ ಮಾಡುತ್ತಿದ್ದ ಶೈಕ್ಷಣಿಕ ವಾಹಿನಿ ಇದು. ಇದು ಇಗ್ನೋ ಅಂದರೆ ಇಂದಿರಾಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ನಡೆಸುತ್ತಿದ್ದ ವಾಹಿನಿ. ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯದ ಧನಸಹಾಯ ಇದಕ್ಕಿತ್ತು. ಇದು ವಾಣಿಜ್ಯ ಲಾಭವಿರದ ಶೈಕ್ಷಣಿಕ ಪ್ರಸಾರಕ್ಕಾಗಿ ಮಾತ್ರ ಮೀಸಲಾಗಿದ್ದ ವಾಹಿನಿಯಾಗಿದ್ದರಿಂದ ಇದರಲ್ಲಿ ಜಾಹೀರಾತುಗಳು ಪ್ರಸಾರವಾಗುತ್ತಿರಲಿಲ್ಲ. 107.6 ಮೆಗಾಹರ್ಟ್ಸ್ಗಳಲ್ಲಿ ಪ್ರತಿದಿನ ಸಂಜೆ 6:00 ರಾತ್ರಿ 10:00 ತನಕ 4 ಗಂಟೆಗಳ ಕಾಲ ಇದರಲ್ಲಿ ಪ್ರಸಾರ ಲಭ್ಯವಿತ್ತು. ಆಗ ಕಾರ್ಯಕ್ರಮಗಳನ್ನು ಕೇಳದವರಿಗಾಗಿ ಮರುದಿನ ಮುಂಜಾನೆ 6:00-10:00 ತನಕ ಅದೇ ಕಾರ್ಯಕ್ರಮಗಳನ್ನು ಮರುಪ್ರಸಾರ ಮಾಡಲಾಗುತ್ತಿತ್ತು. 2001 ನವೆಂಬರ್ 7 ದೇಶದಲ್ಲೇ ಪ್ರಥಮ ಬಾರಿಗೆ ಬೆಂಗಳೂರು ಹಾಗೂ ಅಲಹಾಬಾದ್ ಜ್ಞಾನವಾಣಿ ಕೇಂದ್ರಗಳು ಪ್ರಸಾರ ಆರಂಭಿಸಿದ್ದವು. ನಂತರ ಮುಂಬೈ, ಲಖನೌ, ಕೊಯಮತ್ತೂರ್, ವಿಶಾಖಪಟ್ಟಣಗಳಲ್ಲೂ ಈ ಜ್ಞಾನವಾಣಿ ಕೇಂದ್ರಗಳು ಕಾರ್ಯಾರಂಭ ಮಾಡಿದ್ದವು. 2002 ಇನ್ನೂ 40 ಜ್ಞಾನವಾಣಿ ವಾಹಿನಿ ಕಾರ್ಯನಿರ್ವಹಿಸುತ್ತಿತ್ತು. ಇದಕ್ಕೆ ಕಾರ್ಯಕ್ರಮಗಳನ್ನು ಶಿಕ್ಷಣ ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಇಗ್ನೋ, ಎನ್ಸಿಇಆರ್ಟಿ, ಯುಜಿಸಿ, ಐಐಟಿ, ಡಿಐಸಿ ಮುಂತಾದ ರಾಷ್ಟ್ರಮಟ್ಟದ ಸಂಸ್ಥೆಗಳು ಸಿದ್ಧಪಡಿಸಿ ಕೊಡುತ್ತಿದ್ದವು. 2004 ಈ ಪ್ರಸಾರ ಸ್ಥಗಿತವಾಯಿತು. ಹೀಗೆ ಆಕಾಶವಾಣಿ ಶಿಕ್ಷಣಕ್ಕೆ ಒತ್ತು ನೀಡಲು ಅನೇಕ ವಾಹಿನಿಗಳನ್ನು ನಡೆಸಿದ್ದಲ್ಲದೆ ಅನೇಕ ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ್ಯ ಪೂರ್ವದಿಂದಲೂ ಪ್ರಸಾರ ಮಾಡುತ್ತಿತ್ತು. ಶಿಕ್ಷಣದ ಜೊತೆಗೆ ಆಕಾಶವಾಣಿಯ ಇನ್ನೂ ಅನೇಕ ಧ್ಯೇಯಗಳನ್ನು ನೋಡೋಣ. ಆಕಾಶವಾಣಿ ಸಾಮಾಜಿಕ ಮೌಲ್ಯಗಳ ಹರಿಕಾರ. ಆಕಾಶವಾಣಿಗೆ ತನ್ನ ಕಾರ್ಯಕ್ರಮಗಳ ಮೂಲಕ ನಮ್ಮ ಸಮಾಜದ ಉನ್ನತಿಗೆ ಅಗತ್ಯವಿರುವ ಮೌಲ್ಯಗಳನ್ನು ಜನರಿಗೆ ತಲುಪಿಸುವ ಗುರುತರವಾದ ಜವಾಬ್ದಾರಿ ಇದೆ. ಯುವಜನತೆಗಾಗಿ ಇರುವ ಕಾರ್ಯಕ್ರಮ, ಮಹಿಳೆಯರ ಕಾರ್ಯಕ್ರಮ,

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಹಲೋ ಕರ್ನಾಟಕ, ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ ಜೊತೆ ಆಗ್ತಾ ಇರೋದು ನಾನು ಮಾಧವ್ ಚೈತ್ರ. ಸಣ್ಣ ಪುಟ್ಟ ವಿಷಯಗಳಲ್ಲಿ ಅಂದರೆ ಪ್ರೀತಿ ಪಾತ್ರರ ಜೊತೆಗಿನ ಸಮಯ ಕಳೆಯೋದು, ಸಣ್ಣ ಸಣ್ಣ ಪ್ರಯತ್ನಗಳು, ದೈನಂದಿನ ಸರಳ ಸಂಗತಿಗಳು, ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಖುಷಿ ಕೊಟ್ಟಾಗ ಬದುಕು ತುಂಬ ಖುಷಿ ಅನಿಸುತ್ತೆ. ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾತುಕತೆಯಲ್ಲಿ ನಿಮ್ಮ ಜೊತೆಲಿ ನಾನಿರ್ತೀನಿ. ಕೇಳ್ತಾರಿ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನವಿಲ್ಲು 101.3.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ

0: ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕೆ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ,
2: ಏನ್ ಮಾಡ್ಲಿ,
0: ಏನ್ ಮಾಡ್ಲಿ?
1: ಎಫ್ ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
3: ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
4: ಸಮಯ ಸರಿಯಾಗಿ 9:02 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸಖತ್ ಸಾಂಗ್ಸ್ ನಿಮಿಷದ ಹಾಡುಗಳಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮಿಷದ ಹಾಡಿಗಾಗಿ ನೀವು ನಮಗೆ ಸಂದರ್ಶನ ತಲುಪಿಸಬಹುದು 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಸುಜಾತಾ ಆರ್ ಗಣೇಶ್ ಅವರು ಸಂದೇಶನ ಕಳಿಸಿದ್ದಾರೆ, ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಅವರ ಜೊತೆಗೆ ಮತ್ತೆ ಸಾಕಷ್ಟು ಜನ ಸಂದೇಶನ ಕಳಿಸಿದ್ದಾರೆ. ಪ್ರಸಾದ್ ಕೆಸರಮುಡು ತುಮಕೂರಿಂದ, ಮತ್ತೆ ಒಂದು ಹಾಡು ನಮಗೋಸ್ಕರ ಅಂತ ರೋಹಿತ್ ದಾಸನ್ಪುರದಿಂದ ಸಂದೇಶನ ಕಳಿಸಿದ್ದಾರೆ. ಚಿತಾನಂದ್ ಅವರು ಟಿ ಬಿ ಸರ್ಕಲಿಂದ, ಮತ್ತು ಶಿವಶಂಕರ್ ವೇದಾವತಿ ತನ್ಮಯ ಆನಿಕಲ್ ಶಂಕರಮಠದಿಂದ, ಮಂಡಿಕಲ್ ಕೃಪಾ ಉಮೇಶ್ ಹುಬ್ಬಳ್ಳಿ ಲೋಹಿಯಾನಗರದಿಂದ, ಜನಬಸಪ್ಪ ಕರ್ಮಡಿ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಕಿಶನ್ ರೋಷನ್ ಜೋಬರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಶ್ರೀಕಾಂತ್ ಪೂಜಾರ್ ಮುಂಡ್ರಗಿಯಿಂದ, ಮತ್ತೆ ಅನುಷಾ ಅವರು ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಷಣ್ಮುಖ ಹಳೆಬ್ಯಾತಿಯಿಂದ ಸಂದೇಶನ ಕಳಿಸಿದ್ದಾರೆ. ಅವರೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ನೀವು ಕೂಡ ನಿಮ್ಮ ಹಾಡನ್ನು ಕೇಳಬೇಕು ಅಂದರೆ ನಮಗೆ ನಿಮ್ಮ ಸಂದೇಶ ತಲುಪಲಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕೇಳ್ತಾರೆ, ಇದು ಕನ್ನಡ ಕಾಮನಬಿಲ್ಲು 101.3.

ಸಮಯ 9:27 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಭೋಪ ವೆಂಕಟೇಶ್ ಅವರು ಸಂದೇಶನ ಕಳಿಸಿದರೆ, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನ ಇಪ್ಪರಗ್ಗಿಯಿಂದ ಶಿವಲಿಂಗಪ್ಪ ಭದ್ರೆ ಮತ್ತು ಹೆಚ್ಬಿ ಜಯರಾಮ್ ಹೇಮಾವತಿ ಶಿವಶಂಕರ್ ಅವರ ಸಂದೇಶ ತಲುಪಿದೆ. ಸುಭಾನ್ ಕೋರಿ ಹಂಪಸಾಗರದಿಂದ ಮತ್ತು ತೇಜಸ್ವಿನಿ ಯಶವಂತ್ ಅವರು ಕಲಬುರಗಿ ಜಿಲ್ಲೆಯಿಂದ ಧರ್ಮಣ್ಣ ದನಿಯವರ ಸಂದೇಶ ತಲುಪಿದೆ. ನಮಗೋಸ್ಕರ ಒಂದು ಹಾಡನ್ನ ಕೇಳಿಸಿ ಅಂತ ಲಕ್ಷ್ಮೀ ವೆಂಕಟೇಶ್ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಅವ್ರ ಜೊತೆಗೆ ಅರುಣಾ ಮೈತ್ರಿ ಹಿರಿಯೂರಿನ ವಿಶಾಲಕ್ಷ್ಮಿ ಉಮಾಪತಿ ಅವರು ಸಂದೇಶ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ರಚೋಟಿ ಅವರು ಸಂದೇಶ ಕಳಿಸಿದ್ದಾರೆ ಯಾದಗಿರಿಯಿಂದ, ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರದಿಂದ. ಬೆಳಗಾವಿಯಿಂದ ಸಂತೋಷ್ ಧೂಪದಾಳ ಮತ್ತೆ ಒಂದು ಹಾಡು ನಮಗೋಸ್ಕರ ಅಂತ ಸಂಧ್ಯಾ ವಸಂತಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಗರಿಬೊಮ್ಮನಹಳ್ಳಿಯಿಂದ ಎ ಬಿ ರಾಜು ಮತ್ತೆ ಬಿಂದು ಪ್ರಕಾಶ್ ಅವರು ಸಂದೇಶ ತಲುಪಿದೆ. ಜೊತೆಗೆ ಮೇಘನಾ ಅದ್ರತಿ ಸಂತೋಷ್ ಮತ್ತೆ ಪದ್ಮಾವತಿ ಹುಬ್ಬಳ್ಳಿ ನಗರದಿಂದ, ಅರ್ಪಿತಾ ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯಲಹಂಕ ಲೇಔಟಿಂದ ತನ್ವಿ ಸಿಂಚನ ಅವರ ಸಂದೇಶ ತಲುಪಿದೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರುತ್ತೆ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3.

ಸಮಯ 9:48 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹರಿಕುಮಾರ್ ಸೌರಾಷ್ಟ್ರಪೇಟೆಯಿಂದ ಸಂದೇಶವನ್ನು ಕಳಿಸಿದರೆ, ಚಿದಾನಂದ್ ಟಿ ಬಿ ಸರ್ಕಲ್ನಿಂದ, ನಾಗೇಂದ್ರ ತಾವರೆಕೆರೆಯಿಂದ, ರಮ್ಯಾ ಮಂಜುನಾಥ್ ದಾವಣಗೆರೆಯಿಂದ, ನಾಗೇಶ್ ದೀಪ ರತ್ವಿಕ್ ಮಹಾಲಿಂಗಪುರದಿಂದ, ದಶರಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಜೊತೆಗೆ ಒಂದು ಹಾಡು ನಮಗೋಸ್ಕರ ಪ್ರಸಾರ ಮಾಡಿ ಅಂತ. ನಾಗರತ್ನ ರಾಜಾಜಿನಗರದಿಂದ, ಚೈತ್ರ ನಿಮ್ಮ ಸಂದೇಶ ಕೂಡ ತಲುಪಿದೆ, ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಮಲಪ ಭದ್ರೆ ಅವರು ಸಂದೇಶನ ಕಳಿಸಿದ್ದಾರೆ, ರಾಯಚೂರು ಲಾವಣ್ಯ ನರಸಿಂಹರಾಜು ಆನಂದ್ ಅವರ ಸಂದೇಶ ಕೂಡ ತಲುಪಿದೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಸಖತ್ ಸಾಂಗ್ಸ್ ನೀವು ಕೇಳಿದ್ರಿ. ನಿಮ್ಮ ಜೊತೆಯಾಗಿದ್ದು ನಾನು ಮಾಧು ಚೈತ್ರ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.

ಕಿಮ್ಮಿ ಚಿಟ್ಟೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಮಯ ಸರಿಯಾಗಿ 10 ಗಂಟೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನ ಬಿಲ್ಲು. ಕನ್ನಡ ಚಿತ್ರರಂಗದಲ್ಲಿ ಪೌರಾಣಿಕ ಮತ್ತು ಐತಿಹಾಸಿಕ ಚಿತ್ರಗಳು ವಿಶೇಷ ಸ್ಥಾನವನ್ನು ಹೊಂದಿದ್ದು, ಈ ಚಿತ್ರಗಳ ಬಗ್ಗೆ ಇವತ್ತಿನ ಮಾತುಕತೆ ನಮ್ಮ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಈ ಪೌರಾಣಿಕ ಸಿನಿಮಾಗಳು, ಐತಿಹಾಸಿಕ ಸಿನಿಮಾಗಳಲ್ಲಿ ಅನೇಕ ಸಿನಿಮಾಗಳು, ಹಲವು ಸಿನಿಮಾಗಳು ಕನ್ನಡದ ಕೀರ್ತಿಯನ್ನು ಹೆಚ್ಚಿಸಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಒಂದಷ್ಟು ಸಿನಿಮಾಗಳನ್ನು ನಾವಿವತ್ತು ನೆನಪಿಸ್ಕೊಳ್ತೀವಿ. ಅಭಿನಯ ಸಾಹಸ ತಂತ್ರಗಳಿಗೆ ವಿಪುಲ ಅವಕಾಶವಿದ್ದ ಒಂದು ಕಥೆ ಕನ್ನಡದ ಪ್ರಥಮ ವಾಕ್ಚಿತ್ರವಾಗಿ ನಿರ್ಮಾಣ ಆಯಿತು. ರಾಜಸ್ಥಾನದಿಂದ ವ್ಯಾಪಾರಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದ ಶಾ ಚಮನ್ಲಾಲ್ ಡುಂಗಜಿ ಅವರು ಈ ಚಿತ್ರನ ನಿರ್ಮಾಣ ಮಾಡಿದ್ರು. ಸತಿ ಸುಲೋಚನಾ ಚಿತ್ರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ವಾಸ್ತವವಾಗಿ ಭಕ್ತಧ್ರುವ ಮೊದಲು ಸೆಟ್ಟೇರಿದ್ರು, ಮೊದಲು ಬಿಡುಗಡೆಯಾಗಿದ್ದು ಸತಿ ಸುಲೋಚನಾ. ಈ ಚಿತ್ರದ ದೃಶ್ಯವೊಂದರಲ್ಲಿ ಸುಲೋಚನಾ

ಪಾತ್ರಧಾರಿ ತ್ರಿಪುರಾಂಬ ಅಳಬೇಕಿತ್ತು, ಆದ್ರೆ ಆಕೆಗೆ ಅಳು ಬರಲಿಲ್ವಂತೆ. ಆಗ ಈರುಳ್ಳಿ ಹಸಿಮೆಣಸಿನಕಾಯಿ ಪ್ರಯೋಗಿಸಿದ್ರು, ಅಳು ಬರದೇ ಇದ್ದಾಗ ಕೊನೆಗೆ ನೀರಿನ ಹನಿಗಳನ್ನ ಚಿಮುಕಿಸಿ ಚಿತ್ರಿಸಲಾಯಿತಂತೆ. 40,000 ರೂಪಾಯಿಗಳ ವೆಚ್ಚದಲ್ಲಿ ತಯಾರಾದ ಈ ಚಿತ್ರ ಬೆಂಗಳೂರಿನ ಸಿಟಿ ಮಾರ್ಕೆಟ್ ಹತ್ರ ಇದ್ದಂತಹ ಪ್ಯಾರಮೌಂಟ್ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿ ಅದ್ಭುತವಾದ ಯಶಸ್ಸನ್ನ ಕಾಣ್ತು. ಇನ್ನು ಮತ್ತೊಂದು ಸಿನಿಮಾ, ಐತಿಹಾಸಿಕ ಸಿನಿಮಾ, ಪೌರಾಣಿಕ ಸಿನಿಮಾದ ಬಗ್ಗೆ ಮಾತಾಡೋದಾದರೆ, ಸುಬ್ಬಯ್ಯನಾಯ್ಡು, ನಾಗೇಂದ್ರ ರಾವ್, ಲಕ್ಷ್ಮೀಬಾಯಿ, ಕಮಲಾಬಾಯಿ ಅವರ ತಾರಾಗಣದಲ್ಲಿ ಇದ್ದಂತಹ ರಾಮಯ್ಯ ಶಿರೂರ್ ಅವರ ನಿರ್ದೇಶನದ ಪ್ರಗತಿ ಪಿಕ್ಚರ್ಸ್ ಅವರ ಚಿತ್ರ ವಸಂತ ಸೇನಾ. ಸಂಸ್ಕೃತ ನಾಟಕ ಮೃಜಕಟಿಕವನ್ನ ಕನ್ನಡದಲ್ಲಿ ಸಿನಿಮಾ ಮಾಡಿದ್ದು, ಶಕಾರನ ಪಾತ್ರದಲ್ಲಿ ಆರ್ ನಾಗೇಂದ್ರ ರಾಯರ ಅಭಿನಯ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ಸಮಯ 10:02. ನೀವು ಕೇಳ್ತಾ ಇರೋದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕನ್ನಡದ ಚಲನಚಿತ್ರಗಳಲ್ಲಿ ಪೌರಾಣಿಕ ಮತ್ತು ಐತಿಹಾಸಿಕ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತೆ ಇನ್ನೊಂದಷ್ಟು ಸಿನಿಮಾಗಳನ್ನು ನೆನಪಿಸ್ಕೊಳ್ಳೋದಾದರೆ 1958 AAM ಪ್ರೊಡಕ್ಷನ್ ಅಡಿಯಲ್ಲಿ ಬಿಡುಗಡೆಯಾದ ಚಿತ್ರ ಭೂಕೈಲಾಸ. ಇದರ ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಜಮುನಾ, ಬಿ ಸರೋಜದೇವಿ, ಅಶ್ವಥ್ ಅವರು ಎಲ್ಲರೂ ಇದ್ರು. ಮತ್ತೆ ಇದರ ನಿರ್ದೇಶನದ ಹೊಣೆ ಹೊತ್ತವರು ಕೆ ಶಂಕರ್ ಅವರು. ಪೌರಾಣಿಕ ಕಥಾವಸ್ತುವಿದ್ದ ಭೂಕೈಲಾಸ 3 ಭಾಷೆಗಳಲ್ಲಿ ಏಕಕಾಲಕ್ಕೆ ತಯಾರಾದ ಚಿತ್ರ. ಕೇವಲ 6-8 ನಿಮಿಷಗಳಲ್ಲಿ ರಾಮಾಯಣದ ಸಂಪೂರ್ಣ ಚಿತ್ರಣವನ್ನು ನೀಡುವ ಗೀತೆಯೊಂದು ಅಗತ್ಯವಿತ್ತು. ಕನ್ನಡದ ಹೆಮ್ಮೆಯ ಚಿತ್ರ ಸಾಹಿತಿ ಕುರ ಸೀತಾರಾಮ ಶಾಸ್ತ್ರಿ ಅವರು ಈ ಉದ್ದೇಶಕ್ಕೋಸ್ಕರ ಬರೆದ ರಾಮನಾವತಾರ ಗೀತೆ ಭಾರೀ ಯಶಸ್ಸನ್ನು ಗಳಿಸಿತ್ತು. ಅಷ್ಟೇ ಅಲ್ಲದೆ ಇದನ್ನೇ ಯಥಾವತ್ತಾಗಿ ಉಳಿದ ಭಾಷೆಗಳಲ್ಲೂ ಭಾಷಾಂತರಿಸಿ ಮತ್ತೆ ಚಿತ್ರೀಕರಿಸಲಾಯಿತು ಅಂತ ಹೇಳ್ತಾರೆ. ಸಮಯ 10:14. ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಮತ್ತೆ ನಾವು ಮತ್ತೊಂದು ಚಿತ್ರದ ಬಗ್ಗೆ ಮಾತಾಡೋದಾದ್ರೆ ಅದು ಜಗಜ್ಯೋತಿ ಬಸವೇಶ್ವರ ಚಿತ್ರ. ಐತಿಹಾಸಿಕ ಜೀವನ ಚರಿತ್ರೆ, ಬಸವೇಶ್ವರರ ಜೀವನ ಚರಿತ್ರೆಯನ್ನ ಹೊಂದಿದಂತಹ ಚಿತ್ರ. 1959 ಬಿಡುಗಡೆಯಾದ ಚಿತ್ರ, ಶಶಿಕಲಾ ಚಿತ್ರ ನಿರ್ಮಾಣ ಸಂಸ್ಥೆಯಿಂದ. ಹೊನ್ನಪ್ಪ ಭಾಗವತರ್, ಡಾಕ್ಟರ್ ರಾಜ್ಕುಮಾರ್, ಅಶ್ವಥ್, ಬಿ ಸರೋಜದೇವಿ ಈ ಚಿತ್ರದ ತಾರಾಗಣದಲ್ಲಿ ಇದ್ರು. ಟಿವಿ ಸಿಂಗ್ ಠಾಕೂರ್ ಅವರ ನಿರ್ದೇಶನದಲ್ಲಿ ಚಿತ್ರ ಮೂಡಿಬಂದಿತ್ತು. ಬಸವಣ್ಣನಾಗಿ ಹೊನ್ನಪ್ಪ ಭಾಗವತರ್, ಬಿಜ್ಜಳೇಶ್ವರನಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅದ್ಭುತ ಅಭಿನಯ ಇತ್ತು. 1959 ರಾಷ್ಟ್ರೀಯ ಪ್ರಶಸ್ತಿ ಗಳಿಸಿದ ಚಿತ್ರ ಜಗಜ್ಯೋತಿ ಬಸವೇಶ್ವರ ಅಂತಲೇ ಹೇಳಬಹುದು. ಈಗ ಎರಡು ಸಿನಿಮಾಗಳ ಬಗ್ಗೆ ಮಾತಾಡಿದ್ರಿ, ಒಂದು ಭೂಕೈಲಾಸ, ಇನ್ನೊಂದು ಜಗಜ್ಯೋತಿ ಬಸವೇಶ್ವರ. ರಾಮನವತಾರ ಯಾವತ್ತಿಗೂ ನಾವು ಮರೆಯಕ್ಕೆ ಸಾಧ್ಯವಿಲ್ಲದಂತಹ ಹಾಡು ಅಂತಲೇ ಹೇಳಬೇಕು.

ಐತಿಹಾಸಿಕ ಪೌರಾಣಿಕ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. 1960ರಲ್ಲಿ ಬಿಡುಗಡೆಯಾದ ಚಿತ್ರ ಭಕ್ತ ಕನಕದಾಸ, ಶ್ಯಾಮ್ ಪ್ರಸಾದ್ ಮೂವೀಸ್ ಲಾಂಚ್ನದಲ್ಲಿ ನಿರ್ಮಾಣಗೊಂಡಂತಹ ಚಿತ್ರ. ವೈಆರ್ ಸ್ವಾಮಿ ಅವರು ನಿರ್ದೇಶಿಸಿದ್ರು ಈ ಚಿತ್ರವನ್ನು. ಡಾಕ್ಟರ್ ರಾಜ್ಕುಮಾರ್, ಉದಯ್ಕುಮಾರ್, ಲೀಲಾವತಿ ಕೃಷ್ಣಕುಮಾರಿ ಅವರು ಈ ಚಿತ್ರದ ಪಾತ್ರವಾಗಿದ್ದರು, ತರಗಣದಲ್ಲಿ ಇದ್ದರು. ಎಂ ವಿ ವೆಂಕಟರಾಜವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದ ಗೀತೆಗಳೆಲ್ಲವೂ ಸುಮಧುರ ಗೀತೆಗಳು. ಈ ಚಿತ್ರದ ನಂತರ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಿ ಬಿ ಶ್ರೀನಿವಾಸ್ ಅವರ ಜೋಡಿ ಇನ್ನೂ ಸಿಕ್ಕಾಪಟ್ಟೆ ಜನಪ್ರಿಯವಾಯಿತು. ಕನಕನ ಭಕ್ತಿಗೆ ಮೆಚ್ಚಿ ಕೃಷ್ಣ ತಿರುಗಿ ನಿಂತು ದರ್ಶನ ಕೊಟ್ಟ ನಿದರ್ಶನಕ್ಕೆ ಉಡುಪಿ ಕ್ಷೇತ್ರದಲ್ಲಿ ಇವತ್ತಿಗೂ ಕನಕನ ಕಿಂಡಿನ ಕಾಣಬಹುದು. ಈ ಚಿತ್ರ ಕೇಂದ್ರ ಸರ್ಕಾರದ ಅರ್ಹತಾ ಪ್ರಶಸ್ತಿ ಪತ್ರವನ್ನು ಕೂಡ ಪಡೆದಿತ್ತು. ಇನ್ನು ಮತ್ತೊಂದು ಸಿನಿಮಾವನ್ನು ನೆನಪಿಸ್ಕೊಳ್ಳೋದಾದರೆ 1960ರಲ್ಲಿ ಬಿಡುಗಡೆಯಾದ ರಣಧೀರ ಕಂಠೀರವ, ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಬಿಡುಗಡೆ ಮಾಡಿದಂತಹ ಚಿತ್ರ ಇದು. ಡಾಕ್ಟರ್ ರಾಜ್ಕುಮಾರ್, ಉದಯ್ಕುಮಾರ್, ಸಂಧ್ಯಾ, ಲೀಲಾವತಿ ಅವರು ಈ ಚಿತ್ರದಲ್ಲಿ ತಾರಾಗಣದಲ್ಲಿದ್ದರು. ನಿರ್ದೇಶನ ಎನ್ ಸಿ ರಾಜನ್ ಅವರು. ಕನ್ನಡ ಚಿತ್ರಗಳ ಸಂಖ್ಯೆ ತುಂಬ ಇಳಿಮುಖವಾಗಿತ್ತು ಅಂತ ಅಂದಾಗ ಡಾಕ್ಟರ್ ರಾಜ್ಕುಮಾರ್, ಜಿ ವಿ ಅಯ್ಯರ್, ನರಸಿಂಹರಾಜು ಮತ್ತು ಟಿ ಎನ್ ಬಾಲಕೃಷ್ಣ ಅವರುಗಳು ಒಟ್ಟಾಗಿ ಸೇರಿ ಕನ್ನಡ ಚಲನಚಿತ್ರ ಕಲಾವಿದರ ಸಂಘವನ್ನು ಕಟ್ಟಿ ಅದೇ ಲಾಂಛನದಲ್ಲಿ ನಿರ್ಮಿಸಿದ ಚಿತ್ರ ರಣಧೀರ ಕಂಠೀರವ. ಅವತ್ತಿನ ಕಾಲಮಾನಕ್ಕೆ ಸಿಕ್ಕಾಪಟ್ಟೆ ಬಹುವೆಚ್ಚದ ಚಲನಚಿತ್ರ ರಣಧೀರ ಕಂಠೀರವ. ಇದು ಕನ್ನಡದ 100ನೇ ವಾಕ್ಚಿತ್ರ ಅಂತಲೇ ಪ್ರಸಿದ್ಧಿಯನ್ನು ಪಡಿತು ಅಂದರೆ ಖಂಡಿತವಾಗ್ಲೂ ತಪ್ಪಲ್ಲ. ಸಮಯ 10:31. ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಪೌರಾಣಿಕ ಮತ್ತೆ ಐತಿಹಾಸಿಕ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಭಕ್ತಿ ಕಲೆ ಸೇರಿದ್ರೆ ಅದು ಕನ್ನಡ ಸಿನಿಮಾ ಪೌರಾಣಿಕ ಸಿನಿಮಾ ಆಗತ್ತೆ ಅಂತ ಸಂದೇಶನ ಕಳಿಸಿದವರು ಯಾರು ಇವರು? ಮಾದನ ಹಿಪ್ಪರ್ಗಿಯಿಂದ ಶಿವಲಿಂಗಪ್ಪ ಮಲ್ಲಪ್ಪ ಬದ್ರೆ ಅವರು ಒಂದು ದೊಡ್ಡ ಲಿಸ್ಟನ್ನ ಕಳಿಸಿದ್ದಾರೆ. ಸತೀ ಸುಲೋಚನ, ಭಕ್ತಕುಂಬಾರ, ಬೇಡರ ಕಣ್ಣಪ್ಪ, ಮತ್ತೆ ರಾಯರ ಸೊಸೆ, ಭೂಕೈಲಾಸ, ಮಹಾತ್ಮ ಕಬೀರ್, ಭಕ್ತಕುಂಬಾರ, ಭಕ್ತ ಪ್ರಹ್ಲಾದ, ಹೀಗೆ ಅನೇಕ ಚಿತ್ರಗಳನ್ನ ನಾವು ನೋಡಬಹುದು ಅಂತ ಹೇಳಿದ್ದಾರೆ. ಜೊತೆಗೆ ಒಳ್ಳೊಳ್ಳೆ ಹಾಡುಗಳನ್ನು ಕೂಡ ಕೇಳಬಹುದು ಅಂತ ಹೇಳಿದರೆ, ಕನ್ನಡ ಸಿನಿಮಾ ರಂಗದಲ್ಲಿ ಪೌರಾಣಿಕ ಐತಿಹಾಸಿಕ ಚಿತ್ರಗಳನ್ನ ನಾವು ಸಾಕಷ್ಟು ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಆ ಚಿತ್ರಗಳು ಬೆಳೆದು ಬಂದ ಹಾದಿಯ ಮಾಹಿತಿ ಭಂಡಾರ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಬೋಧನ ಹೊಸಹಳ್ಳಿಯಿಂದ ಭೋಪಾ ವೆಂಕಟೇಶ್ ಅವರು ಸಂದೇಶನ ಕಳಿಸಿ ಹೇಳ್ತಿದ್ರೆ ಧನ್ಯವಾದಗಳು ನಿಮ್ಮೆಲ್ರಿಗೂ ಅಂತ ಹೇಳ್ತಾ, ಸಮಯ 10:32. ನೀವು ಕೇಳ್ತಾ ಇರೋದು FM ರೈನ್ಬೋ, ಕನ್ನಡ ಕಾಮನವಿಲ್ಲು 101.3.

ಸಮಯ 10:42. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. 1961 ಬಿಡುಗಡೆಯಾದ ಚಿತ್ರ ಪದ್ಮಿನಿ ಪಿಕ್ಚರ್ಸ್ ಲಾಂಛನದಲ್ಲಿ ಬಿಡುಗಡೆಯಾದ ಚಿತ್ರ ಕಿತ್ತೂರು ಚೆನ್ನಮ್ಮ. ಡಾಕ್ಟರ್ ರಾಜ್ಕುಮಾರ್, ಬಿ ಸರೋಜಾದೇವಿ, ಲೀಲಾವತಿ ಅವರು ಈ ಚಿತ್ರದಲ್ಲಿ ಇದ್ರು. ಬಿ ಆರ್ ಪಂತಲು ಅವರ ನಿರ್ದೇಶನದ ಚಿತ್ರ ಇವತ್ತಿಗೂ ಕೂಡ ಬಿ ಸರೋಜಾದೇವಿಯವರ ಸಂಭಾಷಣೆ, ನಾವೇಕೆ ಕೊಡಬೇಕು ಕಪ್ಪ, ನೀವೇನು ಉತ್ತಿರಾ ಬಿತ್ತಿರಾ ಬೆಳೆದಿರಾ, ನಾವೇಕೆ ಕೊಡಬೇಕು ಕಪ್ಪ, ಈ ಸಂಭಾಷಣೆ ಏನಿದೆ ತುಂಬಾ ಜನಪ್ರಿಯವಾಗಿದೆ. ಸಾಕಷ್ಟು ವಿಷಯಗಳಲ್ಲಿ, ಸಾಕಷ್ಟು ಸನ್ನಿವೇಶಗಳಲ್ಲಿ ಈ ಡೈಲಾಗನ್ನು ನೆನಪಿಸ್ಕೊಳ್ತಾರೆ. ಜಿ ವಿ ಅಯ್ಯರ್ ಅವರ ಕಥೆ ಸಂಭಾಷಣೆಯಲ್ಲಿ ಮೂಡಿಬಂದರ ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿರೋ ಈ ಐತಿಹಾಸಿಕ ಸಿನಿಮಾಗಳಲ್ಲಿ ಒಂದು ಮೈಲಿಗಲ್ಲು ಅಂತಾನೆ ಹೇಳಬಹುದಾಗಿರುವಂತಹ ಚಿತ್ರ. ಇನ್ನು 1964 ಬಿಡುಗಡೆಯಾದ ಅಮರಶಿಲ್ಪಿ ಜಕಣಾಚಾರಿ ಚಿತ್ರ ವಿಕ್ರಮ್ ಪ್ರೊಡಕ್ಷನ್ಸ್ ಲಂಚನದಲ್ಲಿ ಮೂಡಿಬಂತು. ಬಿ ಎಸ್ ರಂಗ ಅವರ ನಿರ್ದೇಶನದಲ್ಲಿ ಕಲ್ಯಾಣ್ ಕುಮಾರ್, ಬಿ ಸರೋಜಾದೇವಿ, ಉದಯ್ ಕುಮಾರ್ ಧೂಳಿಪಾಳ ಅವರು ತಾರಾಗಣದಲ್ಲಿ ಇದ್ರು. ಕನ್ನಡದಲ್ಲಿ ತಯಾರಾದ ಮೊಟ್ಟಮೊದಲ ಸಂಪೂರ್ಣ ವಾಕ್ ಚಿತ್ರ ಅಮರಶಿಲ್ಪಿ ಜಕಣಾಚಾರಿ. ಈ ಚಿತ್ರ ಕನ್ನಡ ಮತ್ತು ತೆಲುಗಿನಲ್ಲಿ ಏಕಕಾಲದಲ್ಲಿ ತಯಾರಾಗಿ ಎರಡೂ ಭಾಷೆಗಳಲ್ಲೂ ಅದ್ಭುತ ಯಶಸ್ಸನ್ನು ಪಡೆದು 25 ವಾರಗಳ ಕಾಲ ಯಶಸ್ಸನ್ನು ಪಡಿತು, ಪ್ರದರ್ಶನವನ್ನು ಕಾಣ್ತು. ನಿಲ್ಲು ನಿಲ್ಲು ನೀ ನೀಲವೇಣಿ, ಹೀಗೆ ಅನೇಕ ಸುಮಧುರ ಗೀತೆಗಳು ಈ ಚಿತ್ರದ ಸೊಬಗನ್ನು ಹೆಚ್ಚಿಸಿದ್ವು ಅಂತಾನೆ ಹೇಳಬಹುದು. 10:44 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ 10:52 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಕನ್ನಡದ ಐತಿಹಾಸಿಕ ಪೌರಾಣಿಕ ಚಿತ್ರಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಮತ್ತೊಂದು ಚಿತ್ರ ನಾವು ನೆನಪಿಸ್ಕೊಳ್ಳೋದಾದ್ರೆ 1965 ವಿಜಯ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಬಿಡುಗಡೆಯಾದ ಚಿತ್ರ, ಹುಣಸೂರು ಕೃಷ್ಣಮೂರ್ತಿಯವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಿತ್ರ ಸತ್ಯ ಹರಿಶ್ಚಂದ್ರ, ಡಾಕ್ಟರ್ ರಾಜ್ಕುಮಾರ್, ಪಂಡ್ರಿಬಾಯಿ, ಎಂಪಿ ಶಂಕರ್, ವಾಣಿಶ್ರೀ ಅವರ ಅಭಿನಯದ ಈ ಚಿತ್ರ ಮೂರೂ ಭಾಷೆಗಳಲ್ಲಿ ತಯಾರಾದ ಚಿತ್ರ. ರಾಜ್ಕುಮಾರ್ ಪಾತ್ರ ನಿರ್ವಹಣೆ ಪ್ರಭಾಷಾ ನಾಯಕರಿಂದಲೂ ಪ್ರಶಂಸೆಗೆ ಒಳಪಟ್ಟಿತ್ತು. ಚಿತ್ರದಲ್ಲಿ ಅಳವಡಿಸಲಾಗಿದ್ದ ಕುಲದಲ್ಲಿ ಕೀಳಿ ಯಾವುದ ಹಾಡನ್ನ ಹಾಡದೆ ಈಗಲೂ ಕೂಡ ಯಾವುದೇ ವಾದ್ಯಗೋಷ್ಠಿ ಆರ್ಕೆಸ್ಟ್ರಾಗಳು ಮುಗಿಯಲ್ಲ ಅನ್ನೋ ಮಾತಿದೆ. ಇತ್ತೀಚೆಗೆ ಈ ಚಿತ್ರನ ಡಿಜಿಟಲ್ ತಂತ್ರಜ್ಞಾನದ ಜೊತೆಗೆ ಬಣ್ಣದಲ್ಲೂ ಕೂಡ ಹೊರತರಲಾಗಿದೆ ಅನ್ನೋದು ವಿಶೇಷವಾದ ಸುದ್ದಿ. ಇನ್ನು 1970 ಬಿಡುಗಡೆಯಾದ ಮತ್ತೊಂದು ಐತಿಹಾಸಿಕ ಚಿತ್ರ ಅಂದರೆ ಅದು ಶ್ರೀಕೃಷ್ಣದೇವರಾಯ. ಈ ಚಿತ್ರದ ಅಭಿನಯಕ್ಕೋಸ್ಕರ ಬಿ ಆರ್ ಪಂತಲು ಅವರಿಗೆ ಶ್ರೇಷ್ಠ ನಟ ಪ್ರಶಸ್ತಿ ಸಿಕ್ಕಿತ್ತು. ಆದರೆ ಪಂತಲು ಅವರು ಅದು ಡಾಕ್ಟರ್ ರಾಜ್ಕುಮಾರ್ಗೆ ಸಲ್ಲಬೇಕಿತ್ತು ಅಂತ ಕಾರಣ ಕೊಟ್ಟು ಪ್ರಶಸ್ತಿ ಸ್ವೀಕರಿಸೋಕೆ ನಿರಾಕರಿಸಿದ್ರಂತೆ. ಆಗ ಮೊಘಲ್ ಎ ಅಜಮ್ ಮತ್ತೆ ಕರ್ಣ ಚಿತ್ರಗಳಿಗೆ ಉಪಯೋಗಿಸಿದ್ದ ಅದ್ದೂರಿ ಸೆಟ್ಗಳನ್ನು ಹಾಗೇನೆ ಉಳಿಸಿಕೊಂಡು ಅಲ್ಪ ಸ್ವಲ್ಪ ಬದಲಾಯಿಸಿ ಶ್ರೀಕೃಷ್ಣದೇವರಾಯ ಚಿತ್ರೀಕರಣವನ್ನು ನಡೆಸಿದ್ರಂತೆ ಆಗಿನ ಕಾಲದಲ್ಲಿ. ಸಮಯ 10:54, ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಈ ಸಾಲಿನಲ್ಲಿ ಮತ್ತಷ್ಟು ಸಿನಿಮಾಗಳನ್ನು ನೆನಪಿಸ್ಕೊಳ್ಳೋದು ಅಂದರೆ ಬಬ್ರುವಾಹನ ಮತ್ತು ಮಯೂರ ಈ ಚಿತ್ರಗಳನ್ನು ಕೂಡ ನೆನಪಿಸ್ಕೊಳ್ಬಹುದು. ಜೊತೆಗೆ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮತ್ತೊಂದು ಇತ್ತೀಚೆಗೆ 2019 ಬಿಡುಗಡೆಯಾದ ಚಿತ್ರ, ನಾಗಣ್ಣ ಅವರ ನಿರ್ದೇಶನದ ಮುನಿರತ್ನ ಅವರು ನಿರ್ಮಿಸಿದ ಬೃಹತ್ ಬಜೆಟ್ನ ಕನ್ನಡ ಪೌರಾಣಿಕ ಯುದ್ಧ ಚಿತ್ರ ಕುರುಕ್ಷೇತ್ರ. ದರ್ಶನ್ ಅವರು ದುರ್ಯೋಧನನಾಗಿ ನಟಿಸಿರೋ ಈ ಚಿತ್ರ ಮಹಾಭಾರತದ ಕಥೆಯನ್ನ ಮುಖ್ಯವಾಗಿ ಕವಿ ರನ್ನನ ಗದಾಯುದ್ಧ ಕಾವ್ಯವನ್ನು ಆಧರಿಸಿದ್ದು. ಅಂಬರೀಶ್, ಅರ್ಜುನ್ ಸರ್ಜಾ, ರವಿಚಂದ್ರನ್ ಸೇರಿದಂತೆ ಅನೇಕ ತಾರೆಯರು ಈ ಚಿತ್ರಕ್ಕೆ ಅಭಿನಯಿಸಿ ಹೆಸರುವಾಸಿಯಾಯಿತು ಚಿತ್ರ. ಸಮಯ 10:55, ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಇನ್ನೇನು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದಾಗಿತ್ತು. ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮ ನಿಮ್ಮ ಜೊತೆಯಾಗಿದ್ದು ನಾನು ಅದು ಚೈತ್ರ. ಕೇಳ್ತಾರಿ, ಇದು ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಿಮ್ಮ ಇಷ್ಟದ ಗೀತೆಗಳಿಗಾಗಿ ರಿಕ್ವೆಸ್ಟ್ ಕಳಿಸುವಂತಹ ಟೈಮ್ ಇದು, ಆಪ್ಕಿ ಪಸಂದ್. ಹಳೆಯ ಹಿಂದಿ ಹಾಡುಗಳಿಗಾಗಿ ರಿಕ್ವೆಸ್ಟ್ ಕಳಿಸಿ, ನಿಮ್ಮ ಪ್ರೀತಿಯ ಗೀತೆಗಳನ್ನ ಕೇಳಿಸ್ಕೋಬಹುದು. 11 ಗಂಟೆಯಿಂದ 12 ಗಂಟೆಯ ತನಕ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ನಿಮ್ಮ ಪ್ರೀತಿಯ ಗೀತೆಗಳಿಗಾಗಿ ವೇಟ್ ಮಾಡ್ತಾ ಇರ್ತೀನಿ. ರಘುನಾರಾಯಣ್ ಹಾಗೆ ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್ ಮತ್ತು ಸುಧಾ, ಜಯಶ್ರೀ, ಸುನಿಲ್, ಶಶಿಕಲಾ ಇವರೆಲ್ಲರ ಸಂದೇಶ ನಮ್ಮನ್ನು ತಲುಪಿದೆ. ನಿಮ್ಮ ಪ್ರೀತಿಯ ಗೀತೆಗಳು ಒಂದಾದ ಮೇಲೊಂದರಂತೆ ಬರಲಿದೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಮತ್ತಷ್ಟು ರಿಕ್ವೆಸ್ಟ್ಗಳು ಬಂದಿದೆ, ಎನ್ ಆರ್ ಪ್ರಸಾದ್ ಅವರ ಪ್ರೀತಿಯಾಗಿದೆ ಪ್ರಸಾರ ಆಗಲಿದೆ ಇನ್ನೇನು, ಹಾಗೇ ನಮಗೂ ಕೂಡ ಒಂದು ಗೀತೆ ಬೇಕಿತ್ತು ಅಂತ ಮಂಜುನಾಥ್ ಲಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಕಳಿಸಿದಂತಹ ಸಂದೇಶ ಕೂಡ ನಮಗೆ ತಲುಪಿದೆ. ಅಶೋಕ್ ಅವರು ಕೂಡ ನಮಗೊಂದು ಗೀತೆ ಅಂತ ಹೇಳ್ತಿದ್ದಾರೆ. ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಇದೇ ರೀತಿ ಪ್ರತಿದಿನ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯ ತನಕ ನೀವು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಗೀತೆಗಳನ್ನ ಕೇಳಬಹುದು. ಮತ್ತೆ ಜೊತೆಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಟ್ರಿವಿಯಾ ಕೂಡ ನಿಮ್ಮ ಜೊತೆಯಾಗುತ್ತೆ. ಇವತ್ತಿನ ಇಂಟ್ರೆಸ್ಟಿಂಗ್ ಟ್ರಿವಿಯಾ ಇರುತ್ತೆ ಯಾರ ಕುರಿತಾಗಿ ಅಂದರೆ ಮನ್ನಾಡೆ ಅವರ ಕುರಿತಾಗಿ. ಮನ್ನಾಡೆ ಅವರ ಒರಿಜಿನಲ್ ಹೆಸರು ಮನ್ನಾಡೆ ಅಲ್ಲ ಗೊತ್ತಾ, ಅವರ ತಂದೆ ಇಟ್ಟಂತಹ ಹೆಸರೇ ಬೇರೆ. ಆದರೆ ಮನೆಯಲ್ಲಿ ಪ್ರೀತಿಯಿಂದ ಇವ್ರನ್ನ ಮನ್ನಾ ಅಂತ ಕರಿತಾ ಇದ್ರಂತೆ ಇವರ ಅಂಕಲ್. ಆ ಹೆಸರೇ ಇವರಿಗೆ ತುಂಬ ಇಷ್ಟ ಆಗಿ ಅಪ್ಪ ಇಟ್ಟಂತಹ ಹೆಸರಿಗಿಂತ ಈ ಹೆಸರೇ ನಂಗೆ ಇಷ್ಟ ಅಂತ ಹೇಳಿ ಮನ್ನಾಡೆ ಅಂತ ತಮ್ಮ ಹೆಸರನ್ನ ಅಫಿಷಿಯಲ್ ಆಗಿ ಕೂಡ ಬದಲಾವಣೆ ಮಾಡಿಕೊಂಡ್ರಂತೆ. ಪೆಟ್ ನೇಮ್ನು ಕೂಡ ಅಫಿಷಿಯಲ್ ಆಗಿ ಬದಲಾವಣೆ ಮಾಡಿಕೊಂಡಂತಹ ವ್ಯಕ್ತಿ ಮನ್ನಾಡೆ ಅವರು. ಮತ್ತೆ ಇವರ ಅಂಕಲ್ ಕಂಡ್ರೆ ಇವರಿಗೆ ಎಷ್ಟು ಇಷ್ಟ ಇತ್ತು ಅಂದರೆ ಅವರ ಇನ್ಫ್ಲುಯೆನ್ಸ್ ಇಂದಾನೇ ಅವರು ಚಲನಚಿತ್ರ ರಂಗಕ್ಕೆ ಬಂದಿದ್ದು. ಮತ್ತೆ ಚಲನಚಿತ್ರ ರಂಗದಲ್ಲಿ ಇವರು ಗಾಯಕರಾಗಿ ಪ್ರಸಿದ್ಧಿಯನ್ನು ಹೊಂದೋಕ್ಕೂ ಮುಂಚೆಯೇ ಸಂಗೀತ ಸಂಯೋಜಕರಾಗಿ ಸಂಗೀತ ನಿರ್ದೇಶಕರಾಗಿ ಇವರು ತುಂಬ ಕೆಲಸಗಳನ್ನ ಮಾಡಿದರು. ಆದರೆ ವಿಶೇಷ ಏನು ಅಂತಂದರೆ ಮನ್ನಾಡೆ ಅವರು ತಮ್ಮ 20ನೇ ವಯಸ್ಸಿನಲ್ಲಿ ಹಾಡಿದಂತಹ ಗೀತೆ ಕೂದಲೆಲ್ಲ ನೆರೆತು ಹೋಗಿ ವಯಸ್ಸಾಗಿರುವಂತಹ ಒಬ್ಬ ವ್ಯಕ್ತಿಯ ಮೇಲೆ ಚಿತ್ರೀಕರಣವಾಗಿತ್ತಂತೆ. ಮತ್ತೆ ಅದಾದ ಮೇಲೆ ಇವರು ಸಂಗೀತ ನಿರ್ದೇಶಕರಾಗಿ ಮಾಡಿದಂತಹ ಸಿನಿಮಾಗಳು ಕೂಡ ತುಂಬ ಒಂದು ರೀತಿಯ ಭಕ್ತಿಭಾವ ಇರುವಂಥದ್ದು, ದೈವದ ಕುರಿತಾಗಿ ಇರುವಂಥದ್ದು, ಈ ಬಗೆಯ ಚಿತ್ರಗಳಿಗೆ ಇವರು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ರಂತೆ. ಮತ್ತೆ ಇದೇ ಕಾರಣಕ್ಕೆ ಅವರಿಗೆ 20-25ನೇ ವಯಸ್ಸಿನಲ್ಲಿ ನಾನು ಇಂತಹ ಹಾಡುಗಳನ್ನ ಹಾಡಿದ್ದೀನಿ, ಇಂತಹ ಹಾಡುಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಮುಜುಗರ ಆಗ್ತಿತ್ತಂತೆ. ಯಾಕೆಂದರೆ ತಮ್ಮ ವಯಸ್ಸಿಗೆ ಮೀರಿದಂತಹ ಗೀತೆಗಳಿಗೆ ಇವರು ದನಿಯಾಗಬೇಕಾಗಿ ಬಂತು. ಮತ್ತು ವಯಸ್ಸಾದಂತಹ ಹಿರಿಯರಿಗೆ ಇವರು ಹಾಡಿದಂತಹ ಹಾಡುಗಳು ಬಳಕೆಯಾಗ್ತಾ ಇತ್ತು. ಸಹಜವಾಗಿಯೇ ಯುವಕರಾಗಿದ್ದಂತಹ ಮನ್ನಾಡೆ ಅವರಿಗೆ ಇವೆಲ್ಲ ತುಂಬ ಇರುಸುಮಿರುಸನ ಉಂಟು ಮಾಡ್ತಾ ಇತ್ತಂತೆ. ಇದನ್ನು ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ರು.

0: ऐसे मत देखो, मेरा दिल धड़कता है।
1: दिल, हाय मेरा दिल, तेरा दिल, दिल से

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಚಂದದ ಗೀತೆಗಳು ನಿಮ್ಮ ಜೊತೆ ಆಗ್ತಾ ಇದೆ. ಇವತ್ತಿನ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಮನ್ನಾ ಡೇ ಅವರ ಕುರಿತಾಗಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ವಿ. ಹೌದು, ಇವರನ್ನ ಮನ್ನಾ ಅಂತ ಪ್ರೀತಿಯಿಂದ ಕರಿತಾ ಇದ್ದದ್ದು ಮತ್ತಿನ್ಯಾರೂ ಅಲ್ಲ, ಕೆಸಿ ಡೇ ಅವರು. ಇವರು ಬರೀ ಇವರ ಅಂಕಲ್ ಮಾತ್ರ ಅಲ್ಲ, ಗುರು ಕೂಡ. ಕೆಸಿ ಡೇ ಅವರು ಸ್ವತಃ ತುಂಬ ಒಳ್ಳೆಯ ಸಂಗೀತಗಾರರಾಗಿದ್ದರು. ಮತ್ತು ಇವರನ್ನ ಭೇಟಿ ಮಾಡೋಕ್ಕೆ ಬರ್ತಾ ಇದ್ದಂತಹ ಜನರನ್ನು ನೋಡಿ ಕೂಡ ಫ್ಯಾಸಿನೇಟ್ ಆಗ್ತಾ ಇದ್ರಂತೆ ಮನ್ನಾ ಡೇ ಅವರು. ಹಾಗಾಗಿಯೇ ಇವರಿಗೆ ಸಂಗೀತದೊಂದಿಗೆ ಸಂಪರ್ಕ ಕೂಡ ಸಾಧ್ಯ ಆಯಿತು, ಸಿನಿಮಾದ ನಂಟು ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಮತ್ತು ಮನ್ನಾ ಡೇ ಅವರ ಮ್ಯೂಸಿಕಲ್ ಜರ್ನಿ ಏನಿತ್ತು ಅದು ಖಂಡಿತ ಹೂವಿನ ಹಾಸಿಗೆ ಆಗಿರಲಿಲ್ಲ. ಯಾಕೆ ಅಂತಂದರೆ ಅವತ್ತಿನ ಕಾಲಕ್ಕೆ ಮೊಹಮ್ಮದ್ ರಫಿ ಅವರಿರಬಹುದು ಅಥವಾ ಮುಖೇಶ್ ಅವರಿರಬಹುದು, ಇವರಿಗಾಗಿ ಅಂತಲೇ ಸಂಗೀತ, ಇವರಿಗಾಗಿಯೇ ಅಂತಲೇ ಹಾಡುಗಳನ್ನ ಒಂದಷ್ಟನ್ನ ಎತ್ತಿಡ್ತಾ ಇದ್ರು ಅವತ್ತಿನ ಕಂಪೋಸರ್ಸ್, ಹಾಗೆ ಡೈರೆಕ್ಟರ್ಸ್ ಮತ್ತು ಆ್ಯಕ್ಟರ್ಸ್ ಕೂಡ. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಪರ್ಸನಲ್ ಫೇವ್ರೇಟ್ ಅಂತ ಒಂದು ಇರ್ತಾ ಇತ್ತು. ಮನ್ನಾ ಡೇ ಅವರು ಶಾಸ್ತ್ರೀಯ ಸಂಗೀತದಲ್ಲಿ ತುಂಬ ಒಳ್ಳೆಯ ಸಾಧನೆಯನ್ನು ಮಾಡಿದರೂ ಕೂಡ ಎಷ್ಟೋ ಸಲ ಬೇರೆ ಬೇರೆ ಕಾರಣಗಳಿಂದಾಗಿ ಇವರಿಗೆ ಅವಕಾಶಗಳು ತಪ್ಪಿ ಹೋಗ್ತಾ ಇತ್ತು. ಆದರೆ ಮನ್ನಾ ಡೇ ಅವರಿಗೆ ಕೈ ಹಿಡಿದಿದ್ದು ಯಾರು ಅಂದರೆ ಶಂಕರ್ ಜೈಕಿಶನ್. ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದರೆ ಶಂಕರ್ ಅವರು. ಇವರಲ್ಲಿದ್ದಂತಹ ಪ್ರತಿಭೆಯನ್ನು, ಹಾಗೆಯೇ ಇವರ ದನಿಯಲ್ಲಿದ್ದಂತಹ ಕಸುವನ್ನು ಗುರುತಿಸಿ ಸದಾಕಾಲ ಇವರಿಗೊಂದು ಹಾಡು ಇರುವ ಹಾಗೆ ನೋಡ್ಕೊಳ್ತಾ ಇದ್ರಂತೆ. ಮುಖ್ಯವಾಗಿ ಅದು ಬಸಂತ್ ಬಹಾರ್ ಚಿತ್ರ ಇರಬಹುದು ಅಥವಾ ಚೋರಿ ಚೋರಿ ಇರಬಹುದು, ಈ ಚಿತ್ರಗಳಲ್ಲಿ ಮನ್ನಾ ಡೇ ಅವರಿಗೆ ಅವಕಾಶ ಸಿಗೋದ್ರಲ್ಲಿ ಈ ಬಗೆಯ ಕಂಪೋಸರ್ಸ್ನ ಪಾತ್ರ ಕೂಡ ಇತ್ತು ಅಂತ ಹೇಳಲಾಗತ್ತೆ. ಅಂದರೆ ಒಬ್ಬ ಕಲಾವಿದನಿಗೆ ಅವರ ಪ್ರತಿಭೆ, ಧ್ವನಿ, ಪರಿಶ್ರಮ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಬ್ಯಾಕಿಂಗ್ ಅನ್ನೋದು. ಇಂಡಸ್ಟ್ರಿಯಲ್ಲಿ ಅವಕಾಶ ಕೊಡುವಂತಹ ಜನ, ಇಂಡಸ್ಟ್ರಿಯಲ್ಲಿ ಇವರನ್ನ ಇಷ್ಟಪಡುವಂತಹ ಜನ, ಅವರು ಇಲ್ಲ ಅಂತಂದರೆ ಎಷ್ಟೋ ಸಲ ಅವರಲ್ಲಿರುವಂತಹ ಪ್ರತಿಭೆಯನ್ನು ಅವರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ನೀವೇನಂತೀರಿ? ಮೆಸೇಜ್ ಮಾಡಿ.

ಸೀಮಾ ಚಿತ್ರದ ಹಾಡನ್ನ ಕೇಳಿಸ್ಕೊಂಡಿದ್ರಿ. ಈ ಇದೇ ಕಾರ್ಯಕ್ರಮದಲ್ಲಿ ಎನ್ ಆರ್ ಪ್ರಸಾದ್ ಅವರು ರಿಕ್ವೆಸ್ಟ್ ಮಾಡಿದ್ರು, ಹಾಗೆಯೇ ಟ್ರಿವಿಯಾನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಇವರು. ಸೀಮಾ 1971 ತೆರೆ ಕಂಡಂತಹ ಚಿತ್ರದ ಈ ಗೀತೆ ಏನಿದೆ, ಇದರಲ್ಲಿ ಡಬಲ್ ಪೇರ್ ಇತ್ತು. ಕಬೀರ್ ಬೇಡಿ ಪ್ಲಸ್ ಸಿಮಿ ಅಗರ್ವಾ ಗೆರೆವಾಲ್ ಅವರು ಇದ್ರು, ಹಾಗೆಯೇ ರಾಕೇಶ್ ರೋಷನ್ ಜೊತೆಗೆ ಭಾರತಿ ಅವರು ಕನ್ನಡದ ನಟಿ ಇದ್ರು. ಈಗ ಈ ನಾಲ್ಕು ಜನರು ಕೂಡ 55 ವರ್ಷಗಳ ನಂತರವೂ ಕೂಡ ಜೀವಂತವಾಗಿ ನಮ್ಮ ಜೊತೆಯಾಗಿ ಇದ್ದಾರೆ, ಸಂತೋಷವಾಗಿ ಇದ್ದಾರೆ. ಆದರೆ ದುಃಖ ಏನು ಅಂತಂದರೆ, ಪ್ಲೇಬ್ಯಾಕ್ ಸಿಂಗರ್ಸ್ ಯಾರು ಹಾಡಿದ್ರು ಅವ್ರು ಯಾರು ಕೂಡ ಇಲ್ಲ. ಈ ಒಂದು ಹಾಡಿಗೆ ದನಿಯನ್ನು ನೀಡಿದಂತಹ ಪ್ಲೇಬ್ಯಾಕ್ ಸಿಂಗರ್ಸ್ ಯಾರು ಕೂಡ ಇಲ್ಲ ಅಂತ ಹೇಳಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಾಗೆಯೇ ಭಾರತಿ ಅವರು ರಾಕೇಶ್ ರೋಷನ್ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಜೊತೆಯಾಗಿದ್ದು, ಜೊತೆಯಾಗಿ ನಟಿಸಿದ್ದು 1970 ಚಿತ್ರ ಘರ್ ಘರ್ ಕಿ ಕಹಾನಿಯಲ್ಲಿ ಅಂತ ಹೇಳಿ ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ವಕ್ತ ಥೋಡಾ ಸಾ ಭಿ, ಎಂಥ ಒಂದು ಸುಂದರವಾದಂತಹ ಗೀತೆ ಆಗಿತ್ತು ಅಲ್ವಾ. ಕಿಶೋರ್ ಕುಮಾರ್ ಅವರು ಇರಬಹುದು ಅಥವಾ ಆಶಾ ಭೋಸ್ಲೆ ಇರಬಹುದು, ಇಬ್ಬರು ಕೂಡ ಇವತ್ತು ನಮ್ಮ ಜೊತೆಯಾಗಿ ಇಲ್ಲ. ಆದರೆ ಅವರ ದನಿ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದೆ. ಮತ್ತಿದೀಗ ಯಾರೆಲ್ಲ ಕೂಡ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಜಯಶ್ರೀ, ಸುನೀಲ್, ಹಾಗೆ ಸುಧಾ ಅವರು, ಮತ್ತು ಹುಬ್ಬಳ್ಳಿಯಿಂದ ಚನ್ನಬಸಪ್ಪ ಕರಮಡಿ ಅವರು, ಇದಲ್ಲದೆ ಹರಿಪ್ರಸಾದ್ ಬಳ್ಳಾರಿಯಿಂದ ಸಂದೇಶ ಕಳಿಸಿದ್ದಾರೆ, ವಿಜಯಪುರದಿಂದ ಇಸ್ಮಾಯಿಲ್, ಮತ್ತೆ ನೀವು ಬಂದಿದ್ದು ಖುಷಿಯಾಯಿತು ಅಂತ ಹೇಳಿ ಹರೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕಾಂತಿ ಅವರು ಭಾರತೀನಗರ ಬೆಂಗಳೂರಿನಿಂದ ಮೆಸೇಜ್ ಮಾಡಿ, ಇವತ್ತಿನ ಗೀತೆಗಳೆಲ್ಲ ಕೂಡ ತುಂಬ ಚೆನ್ನಾಗಿದೆ, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕಾಗಿ ಅಂತ ಹೇಳ್ತಾ, ಮತ್ತಷ್ಟು ಚಂದದ ಗೀತೆಗಳು, ನೀವೇ ಮೆಚ್ಚಿದ ಗೀತೆಗಳು ನಿಮ್ಮ ಜೊತೆಯಾಗ್ತಾ ಇದೆ.

0: ನಮಸ್ಕಾರ ಕರ್ನಾಟಕ, ಶಾಲೆಗೆ ರಜಾ, ಮನೆಯಲ್ಲಿ ಮಜಾ. ಇದು ನಿಮ್ಮ ನೆಚ್ಚಿನ ವೆನ್ಸ್ಡೇ ಸ್ಪೆಷಲ್ ಶೋ ರಜಾ ಮಜಾ. ಪ್ರತಿ ಬುಧವಾರ ಮಧ್ಯಾಹ್ನ 1:30 to 2 PM ನಾವು ಮಕ್ಕಳ ಬೇಸಿಗೆ ರಜಾ ದಿನಗಳನ್ನ ಮತ್ತಷ್ಟು ರಂಗಾಗಿಸ್ತಾ ಇದೀವಿ. ಮಕ್ಕಳನ್ನ ಕೂಲ್ ಮತ್ತೆ ಕ್ರಿಯೇಟಿವ್ ಆಗಿರಿಸೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಎಲ್ಲಾ ಪೇರೆಂಟ್ಸ್ ಕಾಲ್ ಮಾಡಬಹುದು, ನಿಮ್ಮ ಮನೆ ಮಗುವಿನ ಅಡ್ವೆಂಚರ್ ನ ಶೇರ್ ಮಾಡಬಹುದು, ಹಾಗೆ ನಮ್ಮ ಎಕ್ಸ್ಪರ್ಟ್ಸ್ ಅಡ್ವೈಸ್ ನು ಕೇಳಬಹುದು. ನಿಮ್ಮ ಸಮ್ಮರ್ ಸ್ಟೋರೀಸ್ ನ ನಮಗೆ ವಾಟ್ಸ್ಆಪ್ ಮಾಡಿ 9480901013. ಶುರುವಾಗ್ತಾ ಇದೆ ರಜಾ ಮಜಾ. ಸ್ಟೇ ಟ್ಯೂನ್ಡ್ ಓನ್ಲಿ ಆನ್ FM ರೇನ್ಬೋ 101.3 FM. ಆಕಾಶವಾಣಿ FM
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು. ಹೌದು, ಇವತ್ತು ಮಧ್ಯಾಹ್ನ 1:30 to 2 PM ತನಕ ರಾಜಾ ಮಜಾ ಕಾರ್ಯಕ್ರಮಕ್ಕೆ ನೀವು ನಿಮ್ಮ ಮಕ್ಕಳ ತುಂಟಾಟಗಳನ್ನ ಕಳಿಸಬಹುದು ಮೆಸೇಜ್ ಮೂಲಕ, ಅಥವಾ ಕರೆ ಮಾಡಿ ಕೂಡ ತಿಳಿಸಬಹುದು. ರಜೆಯಲ್ಲಿ ನಿಮ್ಮ ಮಕ್ಕಳು ಹೇಗೆ ಸಮಯವನ್ನು ಕಳೀತಾ ಇದ್ದಾರೆ, ಯಾವುದು ಅವ್ರಿಗೆ ಇಂಟ್ರೆಸ್ಟಿಂಗ್ ವಿಷಯ ಅಂತ ಅನ್ನಿಸ್ತಾ ಇದೆ, ನೀವು ಅವರನ್ನು ಹೇಗೆ ಎಂಗೇಜ್ ಆಗಿ ಇಟ್ಟಿದ್ದೀರಿ, ಮತ್ತು ಯಾವ ಹೊಸ ವಿಷಯಗಳ ಬಗ್ಗೆ ಇವತ್ತಿನ ಮಕ್ಕಳ ಆಸಕ್ತಿ ಹರಿದಿದೆ, ಈ ಎಲ್ಲವನ್ನು ಕೂಡ ನೀವು ನಮ್ಮ ಜೊತೆ ಶೇರ್ ಮಾಡಿಕೊಳ್ಬಹುದು. 9480901013 ನಮ್ಮ ವಾಟ್ಸಪ್ ಸಂಖ್ಯೆ, ಇಲ್ಲಿಗೆ ಮೆಸೇಜ್ ಮಾಡೋದ್ರ ಮೂಲಕ ಅಥವಾ ನಿಮ್ಮ ಮಕ್ಕಳನ್ನೇ ಡೈರೆಕ್ಟಾಗಿ ಕರೆಯಲ್ಲಿ ಕೂಡ ನಾವು ಮಾತಾಡಿಸೋದಕ್ಕೆ ಅವಕಾಶ ಇದೆ. 2228106 ನಮ್ಮ ನಂಬರ್. ಈ ನಂಬರ್ಗೆ ಕರೆ ಮಾಡಿ ಕೂಡ ನಿಮ್ಮ ಮಕ್ಕಳನ್ನ ಅವನು ಏರ್ ಮಾತಾಡಿಸುವಂತಹ ಖುಷಿಯನ್ನು ನೀವು ಅನುಭವಿಸಬಹುದು. ತುಂಬ ಸಿಂಪಲ್, ನಮಗೊಂದು ಮೆಸೇಜ್ ಮಾಡಿ ಮಧ್ಯಾಹ್ನ 1:30 PM. ಹಾಗೆಯೇ ಇದೀಗ ರಿಕ್ವೆಸ್ಟ್ ಕಳಿಸಿದ್ದಾರೆ ಪುಟಾಣಿಗಳಾದಂತಹ ನಾಗಶ್ರೀ ಮತ್ತು ಶಾರ್ವಿ ಅವರು, ಹಾಗೆ ನಮಗೂ ಕೂಡ ಕಿಶೋರ್ ಕುಮಾರ್ ಅವರ ಗೀತೆಗಳು ಬೇಕು ಅಂತ ಹೇಳಿ ಶ್ರೀನಿವಾಸ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮಿಬ್ಬರಿಗೂ ಕೂಡ ನಿಮ್ಮ ಪ್ರೀತಿಯ ಗೀತೆಗಳನ್ನ ಕೇಳಿಸ್ತಾ ಇದ್ದೀವಿ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ.

ಉಪ್ಕಾರ್ ಚಿತ್ರದ ಹಾಡನ್ನ ಕೇಳಿದ್ರಿ. ಇವತ್ತಿನ ಆಪ್ಕಿ ಪಸಂದ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಾಗಶ್ರೀ ಅಂತ ನೆನಪಿಸ್ತಾ ಇದ್ದೀನಿ. ಯಾರೆಲ್ಲ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸಂದೇಶ ಕಳಿಸಿದ್ರಿ, ನಿಮ್ಮ ಇಷ್ಟದ ರಿಕ್ವೆಸ್ಟ್ ಕಳ್ಸಿಕೊಟ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತಿದಿನ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ. 11 ಗಂಟೆಯಿಂದ 12 ಗಂಟೆಯ ತನಕ ಆಪ್ಕಿ ಪಸಂದಲ್ಲಿ ಹಳೆಯ ಹಿಂದಿ ಹಾಡುಗಳಿಗಾಗಿ ನೀವು ರಿಕ್ವೆಸ್ಟ್ ಮಾಡಬಹುದು. ಅಂದಹಾಗೆ ನೀನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕ್ಯಾನ್ಸರ್ ಸೇರಿದಂತೆ ವಿವಿಧ ಕಾಯಿಲೆಗಳ ಆರೈಕೆಗೆ ಸಂಬಂಧಿಸಿದಂತೆ ಪರಿಣಾಮಕಾರಿ ಆರೋಗ್ಯ ನೀತಿಗಳನ್ನು ರೂಪಿಸಲು ಸರ್ಕಾರದೊಂದಿಗೆ ಖಾಸಗಿ ಆಸ್ಟ್ರಾಜೆನಿಕಾ ಸಂಸ್ಥೆ ಉತ್ಸುಕವಾಗಿದೆ. ಈ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಆಸ್ಟ್ರಾಜೆನಿಕಾ ಕಂಪನಿಯ ಪ್ರಮುಖರೊಂದಿಗೆ ಮಹತ್ವದ ಸಭೆ ನಡೆಸಿರುವ ಕುರಿತು ಮಾಹಿತಿ ಹಂಚಿಕೊಂಡಿರುವ ಸಚಿವರು, ರಾಜ್ಯದಲ್ಲಿ ಕಂಪನಿ ತನ್ನ ಹೂಡಿಕೆಯನ್ನು ವಿಸ್ತರಿಸುತ್ತಿರುವುದು ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಸಹಕರಿಸುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದಿದ್ದಾರೆ. ಬೆಂಗಳೂರು ಮಂಗಳೂರು ಮಧ್ಯೆ ಹೊಸ ವಂದೇ ಭಾರತ್ ರೈಲು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕೆಎಸ್ಆರ್ ಬೆಂಗಳೂರು ಮೈಸೂರು ರೈಲು ನಿಲ್ದಾಣದ ಮಧ್ಯೆ ಸಂಚರಿಸುವ ಒಡೆಯರ್ ಎಕ್ಸ್ಪ್ರೆಸ್ ರೈಲಿಗೆ ರಾಮನಗರಂ ರೈಲು ನಿಲ್ದಾಣದಲ್ಲಿ ಹೆಚ್ಚುವರಿ ನಿಲುಗಡೆಯ ನಿಶಾನೆ ತೋರಿ ಅವರು ಮಾತನಾಡಿದರು. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ದಗೊಳಿಸುವಿಕೆ ಪಿಎಂಎಫ್ಎಂಇ ಯೋಜನೆ ಕಲಬುರಗಿ ರೊಟ್ಟಿ ಉದ್ಯಮಕ್ಕೆ ಹೊಸ ಕಾಯಕಲ್ಪ ನೀಡಿದೆ. ಈ ಯೋಜನೆಯ ಪ್ರಯೋಜನ ಪಡೆದು ರೊಟ್ಟಿ ಉದ್ಯಮ ನಡೆಸುತ್ತಿರುವ ಚಿತ್ತಾಪುರದ ಶರಣಮ್ಮ ದಿನವೊಂದಕ್ಕೆ 1,000 ರೊಟ್ಟಿ ತಯಾರಿಸಿ ಸ್ವಂತ ಮಾರುಕಟ್ಟೆ ಸೃಷ್ಟಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮಗೂ ಚಿತ್ತಾಪುರ ನಮ್ಮ ರೊಟ್ಟಿ ಕೇಂದ್ರ ಅದ ಶ್ರೀ ಮಾತೆ ಮಲ್ಲಮ್ಮ ರೊಟ್ಟಿ ಕೇಂದ್ರ, ನಮಗೂ ಗವರ್ಮೆಂಟ್ ಕಡೆ ಲೋನ್ ಮಾಡಿ ಸಬ್ಸಿಡಿ ಆಗ್ಯಾದ್ರಿ, ಮಷಿನ್ ಕೊಟ್ಟಾರೆ, ಅದನ್ನ ನಾವು ರೊಟ್ಟಿ ಮಾಡ್ಕೊತಾ ಹೊಂಟಿವಿ. ಸೀಜನ್ ದಾಗ ದಿನ 1,000 ಮಾಡ್ತೀವಿ, ಸೀಜನ್ ಇಲ್ದಾಗ 500, 400, 300 ಹಿಂಗ್ ಮಾಡ್ಕೊಂತ ಹೋತೀನಿ. ದಪ್ಪಟ್ಟಿ ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜದ ರೊಟ್ಟಿ ಎಲ್ಲ ಮಾಡ್ಕೊಂತ ಹೋತೀನಿ. ವಿದೇಶಕ್ಕೆ ಹೋಗ್ತಾ ಇದೆ, ನಮ್ಮದು ಬಿಳಿ ಜೋಳದ ರೊಟ್ಟಿ ಅಂದ್ರೆ ಎಮ್ಮೆ ಅಂತ ನಮಗೆ ಖುಷಿ. ಗುಲ್ಬರ್ಗಾಗ ಹೋಗಿ ಪಟ್ಟು ಹೊರಗಿನ ದೇಶ ವಿದೇಶಕ್ಕೆಲ್ಲ ಹೋಗ್ತಾ ಇದಾರೆ, ನನಗ್ ಕಳ್ಸ ಆಗ್ತಾ ಇಲ್ರಿ, ಅವ್ರು ಕಳ್ಸ ಅಂತಾರೆ ನನಗ ಆಗ್ತಾ ಇಲ್ರಿ. ನಾವು ರೊಟ್ಟಿ ಮಷಿನ್ ತಗೊಂಡಿರಿ, ಇಷ್ಟು ಕಲ್ಸದು ಮಿಕ್ಸಿ ತಗೊಂಡಿರಿ, ಇಷ್ಟು ಬೀಸ ಗಿರಣಿ ತಗೊಂಡಿನ್ರಿ, ಒಲಿ ತಗೊಂಡಿನಿ, ಅದ್ರ ಮೇಲೆ ನಾ ಮಾಡ್ಕೊಂತ ಹೊಂಟಿನಿ ನಡ್ದಾದ್ರಿ.
0: 2026-27 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕಬ್ಬು ಬೆಳೆಗಾರರಿಗೆ ಕಾರ್ಖಾನೆಗಳು ಪಾವತಿಸಬೇಕಾದ ಕನಿಷ್ಠ ಬೆಲೆಯನ್ನು ಕ್ವಿಂಟಾಲ್ಗೆ 365 ರೂಪಾಯಿಗಳಿಗೆ ಹೆಚ್ಚಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕೇಂದ್ರ ಸರ್ಕಾರದ

ಮಹತ್ವದ ನಿರ್ಧಾರದಿಂದ ಒಟ್ಟು 5 ಕೋಟಿ ಕಬ್ಬು ಬೆಳೆಗಾರರಿಗೆ ಪ್ರಯೋಜನವಾಗಲಿದೆ. ಸಕ್ಕರೆ ಕಾರ್ಖಾನೆ ಹಾಗೂ ಉದ್ಯಮದ 5 ಲಕ್ಷ ಕಾರ್ಮಿಕರಿಗೆ ನೆರವಾಗಲಿದೆ ಎಂದಿದ್ದಾರೆ. ಗದಗ ತಾಲೂಕು ಲಕ್ಕುಂಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಪ್ರಾಚ್ಯ ಅವಶೇಷಗಳ ಅನ್ವೇಷಣೆ ಅಭಿಯಾನದಲ್ಲಿ ನಿನ್ನೆ 50ಕ್ಕೂ ಹೆಚ್ಚಿನ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಗ್ರಾಮದ ಜಂತ್ಲಿ ಶಿರೂರ ರಸ್ತೆ ಬಳಿಯ ಹೊಲದಲ್ಲಿ ಪ್ರಾಚೀನ ಅವಶೇಷಗಳನ್ನು ಗುರುತಿಸಲಾಗಿದೆ. ರಾಜ್ಯದಲ್ಲಿ ಕಳೆದು ಹೋದ ಬಿಜೆಪಿಯ ಶಕ್ತಿಯನ್ನು ವೃದ್ಧಿಸಿಕೊಂಡು 2028ರ ಚುನಾವಣೆಯಲ್ಲಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವುದೇ ತಮ್ಮ ಮುಂದಿನ ಗುರಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪರಾಜಿತ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರ ಮನೆಗೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿವೈ ವಿಜಯೇಂದ್ರ ಅವರು, ಹಿರಿಯರ ಮಾರ್ಗದರ್ಶನದೊಂದಿಗೆ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಸಂಘಟನಾತ್ಮಕ ಹೋರಾಟ ರೂಪಿಸಲಾಗುವುದು ಎಂದರು. ಕಲಬುರಗಿ ಜಿಲ್ಲೆಯ ಸರ್ಕಾರಿ ಶಾಲೆಗಳು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ದಾಖಲಿಸುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿವೆ. ರಾಜ್ಯದಲ್ಲೇ ಅತಿ ಹೆಚ್ಚು ಸುಧಾರಣೆ ಕಂಡ 2ನೇ ಜಿಲ್ಲೆಯಾಗಿ ಕಲಬುರಗಿ ಹೊರಹೊಮ್ಮಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭವ್ವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಲೆಗಳಲ್ಲಿ ಯೋಗ ಮತ್ತು ಆಯುಷ್ ಪದ್ಧತಿಗಳ ಬಲವರ್ಧನೆಗೊಳಿಸುವ ನಿಟ್ಟಿನಲ್ಲಿ ಮಕ್ಕಳಿಗೆ ಸರಳ ಯೋಗಾಸನಗಳ ಅಭ್ಯಾಸ ಹಾಗೂ ಆಯುಷ್ ಗಿಡಮೂಲಿಕೆಗಳ ಬಗೆಗಿನ ಮಾಹಿತಿ ಪ್ರಾತ್ಯಕ್ಷಿಕೆ ಆರಂಭಿಸಲಾಗುವುದು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂಧೆ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ಮಾದಾಪುರದಲ್ಲಿ ನಿರ್ಮಾಣಗೊಂಡ ಕೊಡವ ಸಮಾಜದ ನೂತನ ಭವನವನ್ನು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಲೋಕಾರ್ಪಣೆಗೊಳಿಸಿದರು. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನಲ್ಲಿ ಅರ್ಹರಿಗೆ ಆಶ್ರಯ ಯೋಜನೆಯಡಿ ನಿವೇಶನ ಹಂಚಿಕೆ ಮಾಡುವಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಹಸೀಲ್ದಾರ್ ಸಂಜಯ್ ಅವರಿಗೆ ಸೂಚಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ ಎಂ ರೈನ್ಬೋ ಮ್ಯೂಸಿಕಲ್ ಯುವರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿದ್ದೀನಿ. ನಾವಿದು ನವಿಲು ಗರಿ ಕಾರ್ಯಕ್ರಮ. ಸಮಯ 12:06 ಆಗಿದೆ. ಪ್ರತಿದಿನ ಮಧ್ಯಾಹ್ನ 12:00 to 1:00 ನವಿಲು ಗರಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಬುಧವಾರದ ಈ ಸಮಯದಲ್ಲಿ ನಾನು ಇರ್ತೀನಿ, ನಾನು ನಮ್ಮ ಒಬ್ಬ ಅತಿಥಿಯೊಂದಿಗೆ ಇರ್ತೀನಿ. ಹೌದು, ಇವತ್ತು ನಮ್ಮ ಜೊತೆಯಲ್ಲಿ ಯಾರಿದ್ದಾರೆ ಒಬ್ಬೊಬ್ಬ, ಇವ್ರ ಬಗ್ಗೆ ಹೇಳಬೇಕು ಅಂದರೆ ಸಾಕಷ್ಟು ಇದ್ದಾರೆ. ಇವರು ಗಾಯಕರು, ಸಂಗೀತ ನಿರ್ದೇಶಕರು, ಡಬ್ಬಿಂಗ್ ಕಲಾವಿದರು, ಆಮೇಲೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ, ಹಾಗೆ ಬರೀತಾರೆ, ಇನ್ನೇನೆಲ್ಲ ಮಾಡ್ತಾರೆ, ಹಾಂ ಇನ್ನೇನೆಲ್ಲ ಮಾಡ್ತಾರೆ ಅಂತ ಮುಂದೆ ಮಾತಾಡ್ಸ್ಕೊಂಡು ಹೋಗೋಣ. ಯಾರು? ಸಚಿನ್ ಎಸ್ ನಗರ್ತಾ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತಾ ಹೋಗ್ತೀನಿ, ಅವರು ಹಾಡುಗಳನ್ನ, ಅವರು ಹಾಡಿದ ಹಾಡುಗಳನ್ನು ಕೇಳಿಸ್ತೀನಿ. ಜೊತೆಗೆ ನೀವೇನು ಮಾಡಬೇಕು, ನೀವು ನಮಗೆ ಅವ್ರ ಮಾತುಗಳನ್ನ ಕೇಳ್ತಾ ಕೇಳ್ತಾ ಪ್ರಶ್ನೆ ಕೇಳ್ಬೋದು ಖಂಡಿತ. 9480901013 ಇಸ್ ದಿ ನಂಬರ್ ಟು ಮೆಸೇಜ್. ಐ ವಾಂಟ್ ಮೀ ಟು ರಿಪೀಟ್ ದ ನಂಬರ್, ಡೆಫಿನೆಟ್ಲಿ ಐ ಡೂ. 9480901013 ಇಸ್ ದಿ ನಂಬರ್ ಟು ಮೆಸೇಜ್. ಹಾಗಿದ್ರೆ ಸಚಿನ್ ಎಸ್ ನಗರ್ತಾ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಎಸ್, ನಾನು ಬರೀ ಸಚಿನ್ ಅಂದರೆ ನೀವು ತೆಂಡೂರ್ ಕರ್ಕೊಂಡ್ಬಿಟ್ರೆ ಕಷ್ಟ ಅಂತ ನಾನು ಹೆಸರು ಪೂರ್ತಿ ಹೇಳಿದೆ. ಹಾಗಿದ್ರೆ ಮಾತಾಡ್ಸೋಣ. ನಮಸ್ಕಾರ ಸರ್.
2: ನಮಸ್ತೆ ಸರ್.
1: ಎಫ್ ಎಂ ರೈನ್ಬೋ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ.
2: ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು. ಸಚಿನ್ ಎಸ್ ನಗರ್ತಾ, ನಗರ್ತಾ ಎಲ್ಲಿದ್ದದು?
2: ಸರಿ, ಆಕ್ಚುಲಿ ನಾವು ಒಂದು ಕಮ್ಯುನಿಟಿ ಹೆಸರು ಲಿಂಗಾಯತರಲ್ಲಿ ನಗರ್ತಾ ಅಂತ ಒಂದು ಕಮ್ಯುನಿಟಿ. ಸೊ ನಗರ್ತಾ ಅಂದರೆ ನಗರದ ವರ್ತಕರು ಅಂತ. ಇಲ್ಲಿ ನಗರ್ತಪೇಟೆ ಅಂತ
1: ಬೆಂಗಳೂರು.
2: ಸೊ ವಿ ಆರ್ ಫ್ರಮ್ ಮೂಲ ಅಯೋಧ್ಯ ಅಂತ ಹೇಳ್ತಾರೆ. ವ್ಯಾಪಾರಕ್ಕೋಸ್ಕರ ದಕ್ಷಿಣಕ್ಕೆ ವಲಸೆ ಬಂದವರು ಅಂತ ಒಂದು ಪ್ರತೀತಿ ಇದೆ. ಆದರೆ ನಗರ್ತಾ ಅಂತ ಒಂದು ಸರ್ನೇಮ್ ಥರ ಅಂತ ಅನ್ಕೊಬೋದು. ನಾನು ಇಷ್ಟಪಟ್ಟು ಸೇರಿಸ್ಕೊಂಡಿದ್ದದು ಸಚಿನ್ ಶಿವರುದ್ರಪ್ಪ, ಸಚಿನ್ ಎಸ್ ನಗರ್ತಾ ಅಂತ ಇಷ್ಟಪಟ್ಟು ಸೇರಿಸ್ಕೊಂಡಿದ್ದ ಹೆಸರು.
1: ಫ್ಯಾಂಟಾಸ್ಟಿಕ್. ನೋ, ನಗರ್ತಪೇಟೆ. ಓಕೆ, ಫ್ಯಾಂಟಾಸ್ಟಿಕ್, ಗುಡ್. ಸೊ 25 ವರ್ಷ ಆಲ್ಮೋಸ್ಟ್ ಇಂಡಸ್ಟ್ರಿ ಅಲ್ವಾ?
2: 25 ವರ್ಷ.
1: 25 ವರ್ಷ ಇಂಡಸ್ಟ್ರಿ. 4,000 ಹೆಚ್ಚು ಶೋಸ್.
2: 4,000 ಶೋಸ್ ಮೀರಿದೆ.
1: 150 ಹೆಚ್ಚು, 150-250 ಸಿನಿಮಾ ಹಾಡುಗಳಿದೆ.
2: 150 ಪ್ಲಸ್ ಹಾಡಬಹುದು. ಎಲ್ಲ ಸೇರಿಸಿ ಒಂದು 2,500 ಸಾಂಗ್ ಹಾಡಬಹುದು, ಇನ್ಕ್ಲೂಡಿಂಗ್ ಡಿವೋಷನಲ್, ಫೋಕ್ ಅಂಡ್ ಫಿಲ್ಮಿ ಕೋರ್ಸ್ ಆಗಿರ್ಬೋದು, ಎಲ್ಲ ಸೇರಿಸಿ 2,500 ಸಾಂಗ್ ಮೇಲೆ ಆಗಿರ್ಬೋದು.
1: 2,500.

0: ಹಾಡು ಬರ್ತಿದ್ರಿ?
1: ನಾನು ಹಾಡು ಕೂಡ ಒಂದು 400-500 ಸಾಂಗ್ ಬರ್ತಿರ್ಬೋದು ಸರ್.
0: ಫ್ಯಾಂಟಾಸ್ಟಿಕ್
1: ಫಿಲ್ಮ್ಸ್ಗೆ ಡಿವೋಷನಲ್ ಆಗ್ಬೋದು.
0: ಗುಡ್ ಆ ಥರ. ಸೊ ಐ ಆಮ್ ಸೋ ಹ್ಯಾಪಿ ದಟ್ ಎಷ್ಟು ವಿಷಯ ನಿಮ್ಮ ಜೊತೆ ಮಾತಾಡೋಕ್ಕೆ ನಮಗೆ ಒಂದು ಗಂಟೆ ಸಾಲಲ್ಲ ಅಂತ ನನ್ನ ಅನಿಸಿಕೆ. ಏನಂತೀರಿ ನಾಗಶ್ರೀ? ಅಲ್ವಾ, ಒಂದು ಗಂಟೆ ಸಾಲಲ್ಲ. ಯಾ, ಆದರೂ ಒಂದು ಗಂಟೆಯಲ್ಲಿ ಮಾತಾಡಿಸುವಂಥ ಒಂದು ಚಿಕ್ಕ ಪ್ರಯತ್ನ ಮಾಡೋಣ. ಎಷ್ಟೊಂದು ವೇದಿಕೆ ಮೇಲೆ ಹಾಡಿ, ಎಷ್ಟೊಂದು ಗಾಯಕರ ಜೊತೆಗೆ ಇಂಟ್ರಾಕ್ಷನ್ ಮಾಡಿದ್ಮೇಲೆ, ಪ್ರತಿಷ್ಠಿತ ವೇದಿಕೆ ಮೇಲೆ ಹಾಡಿ, ಪ್ರತಿಷ್ಠಿತ ಗಾಯಕರೊಂದಿಗೆ ಹಾಡಿ ವೇದಿಕೆಯಿಂದ ಕೆಳಗೆ ಇಳಿದಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಸರ್?
1: ನನ್ನೊಬ್ಬರ ಮನಸ್ಥಿತಿ ಅಂತಲ್ಲ ಸರ್,
0: ನಿಮ್ಮ ಮನಸ್ಥಿತಿ ಮಾತ್ರ.
1: ನನ್ನ ಮನಸ್ಥಿತಿ ಅಲ್ಲ, ನಾನು ಎಲ್ಲರೂ ಸೇರಿಸಿ
0: ಹೇಳ್ತೀನಿ. ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ, ಯಾಕಂದರೆ ಆಲ್ರೆಡಿ ಫೇಮಸ್ ಆಗಿಬಿಟ್ರೆ ಹೆಸರುಗಳು ಇರುತ್ತಲ್ವ ಅವ್ರ ಜೊತೆಗೆ. ಅದಕ್ಕೆ ಹೇಳಿದೆ, ಪ್ರತಿಷ್ಠಿತ ಗಾಯಕರು ವೇದಿಕೆ ಮೇಲೆ ಹಾಡಿ ಕೆಳಗೆ ಹೇಳಿದಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ?
1: ಒಂದು ತೃಪ್ತಿ ಇರುತ್ತೆ ಸರ್, ಫಸ್ಟ್ ಆಫ್ ಆಲ್ ತೃಪ್ತಿ ಇರುತ್ತೆ ಎಲ್ಲರಿಗೂ. ಬಿಕಾಸ್ ಸಕ್ಸಸ್ ಅನ್ನೋದು ಎಲ್ಲರಿಗೂ ಒಂದೇ ಮಟ್ಟದಲ್ಲಿ ಸಿಕ್ಕಲ್ಲ ನನ್ನ ಪ್ರಕಾರ.
0: ಸಕ್ಸಸ್
1: ಅನ್ನೋದು ಅವರವರ, ಕೆಲವರು ಮಾತಾಡ್ಬೇಕಾದ್ರೆ ಕರ್ಮಾನುಸಾರ ಅಂತಾರೆ, ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವರವರ ಯೋಗ್ಯತೆಗೆ ಮತ್ತು ಅವರವರ ಏನಂತಾರೆ ಅದನ್ನು ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಗುತ್ತೆ. ಆನ್ ದ ವೇ ಅಂತ ಅನ್ಕೊಬೋದು. ಪ್ರತಿದಿನ ಕಲಿತಾನೆ ಇರ್ತೀನಿ, ಪ್ರತಿ ಹೆಜ್ಜೆಯಲ್ಲೂ ಕಲಿತಾನೆ ಇರ್ತೀನಿ ಇನ್ನೊಬ್ಬರಿಂದ ನೋಡಿ. ಲೆಜೆಂಡ್ಸ್ ಜೊತೆ ವೇದಿಕೆ ಹತ್ತಿ ಅಥವಾ ಅವ್ರ ಜೊತೆ ಕೆಲಸ ಮಾಡಿ ಆದ ನಂತರ ಖುಷಿ ಇರುತ್ತೆ, ಸಂತೋಷವಾಗಿರುತ್ತೆ. ಬಿಕಾಸ್ ನಾವು ಲೆಜೆಂಡ್ಸ್ನೆಲ್ಲ ದೇವರು ಅಂತ ಅನ್ನೋ ಲೆಕ್ಕದಲ್ಲಿ ಮತ್ತು ಗುರುಗಳು ಅನ್ನೋ ಲೆಕ್ಕದಲ್ಲಿ ನಾವು ಆರಾಧಿಸೋದ್ರಿಂದ ತುಂಬ ಖುಷಿ ಆಗುತ್ತೆ. ಪ್ರತಿದಿನ ಅದಿದ್ದರೆ ಸಂತೋಷ ಆಗುತ್ತೆ ಕಲಾವಿದರಿಗೆ, ಅದು ಅಕೇಶನಲಿ ಹಬ್ಬದ ಥರ ಸಿಗುತ್ತೆ. ಆದರೆ ನಮಗೆ ಹಬ್ಬನೇ, ಪ್ರತಿ ಹಬ್ಬನೂ ಖುಷಿನೇ.
0: ಪ್ರತಿ ವೇದಿಕೆನೂ ಹಬ್ಬನೇ. ಸೊ ಹಾಗಾಗಿ ಕೇಳಿದೆ, ಯಾಕಂದರೆ ಇಷ್ಟು ವರ್ಷಗಳ ಅನುಭವದಲ್ಲಿ ಒಂದು ವೇದಿಕೆ ಹತ್ತಿ ಇಳಿದಾಗ ಓಹ್ ಇವತ್ತು ತೃಪ್ತಿ, ಇವತ್ತು ತೃಪ್ತಿ ಇದೆ, ಇವತ್ತು ತೃಪ್ತಿ ಇದೆ ಅಂತ ಮುಂದೆ ಹೋಗ್ತೀವಲ್ವ, ದಟ್ ಈಸ್ ಇಂಪಾರ್ಟೆಂಟ್. ಇದು ಈ ಹಾಡು ಪ್ಯಾಷನ್ ಎಲ್ಲಿಂದ ಶುರುವಾಯಿತು
1: ಸರ್? ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿನಿಂದ ಒಂದು 6ನೇ ಕ್ಲಾಸ್ 7ನೇ ಕ್ಲಾಸಿಂದನೇ ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ ಅಂದ್ಕೊಂಡು ಏನೋ ಒಂದು ಮನಸ್ಥಿತಿ ಬಂತು ನನಗೆ. ಅದೊಂದು ರೇ ಅಂತಾರೆ, ನಮ್ಮ ತಂದೆ ರೊಟೇರಿಯನ್ ಆಗಿದ್ದರು, ನಮ್ಮದು ಕೋಲಾರ ಹತ್ರ ಒಂದು ಹಳ್ಳಿ ಕ್ಯಾಲ್ನೂರು ಅಂತ, ರೊಟೇರಿಯನ್ ಆಗಿದ್ದರು ಅವಾಗ. ಸೊ ರೊಟೇರಿಯನ್ ನನಗೆ ಶೋಸ್ ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗಿನ ಕಾಲದಲ್ಲಿ ಇತ್ತು ಅದು, ಎಸ್ ಪಿ ಬಿರೋ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಪ್ಯಾಲೇಸ್ ಗ್ರೌಂಡ್ ಸರಿ. ನಾನು ತುಂಬ ಚಿಕ್ಕ ಹುಡುಗ, ನಮ್ಮ ತಂದೆ ಕೈ ಹಿಡ್ಕೊಂಡಿದ್ದೆ. ಎಸ್ ಪಿ ಬಿರೋ ಮಾಮರಾಯ್ ಲೋಕಗಿರಿ ಒಂದು ಹಾಡು ಹಾಡ್ತಾ ಇದ್ರು. ಸೊ ಅದೇನೋ ಒಂದು ರೇ, ಒಂದು ಯಾವುದೋ ಒಂದು ಕಿರಣ ಅಥವಾ ಯಾವುದೋ ಒಂದು ದೇವರ ಒಂದು ಆಶೀರ್ವಾದ ಕೃಪೆ ಅದು ಬಂದು ನನಗೆ. ಆವತ್ತು ನನಗೆ ನನಗೆ ಗೊತ್ತಿಲ್ಲದೆ ನಾನು ಸಿಂಗರ್ ಆಗಬೇಕು ಅಂತ ಅನ್ಕೊಂಡೆ. ಅವತ್ತಿಂದ ಪ್ರಾರಂಭ ಆದ ಒಂದು ಜರ್ನಿ ನಡೀತಾ ಇದೆ.
0: ಯಾ, ನಡೀತಾನೆ ಇರಲಿ, ಹಾಗೆ ನಡೀತಾ ಇದೆ, ನಡೀತಾ ಇರಲಿ ಕೂಡ. ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಆ ಹಾಡನ್ನು ಕೇಳಿದೆ ಅಂದಮೇಲೆ ಆ ಹಾಡದೆ 2 ಸಾಲ ಹಾಡದೆ ಇದ್ರೆ ಹೇಗೆ?

0: ಅಲು ಅರಳುವ ಸಡಗರವೇನು, ಎಲ್ಲೇರಲಿ ಹೇಗೇರಲಿ ಕಾಣುವಾಸೆ ಏತಕು ಏನು.
1: ನಮ್ಮೆಲ್ಲರ ಬಿಗ್ ಬಾಸ್ ಲೆಜೆಂಡ್ ಎಸ್ ಪಿ ಬಿ ರವರ ಈ ಹಾಡು ಎಲ್ಲರಿಗೂ ಖುಷಿ ಕೊಡುತ್ತೆ ಸರ್, ಪ್ರತಿದಿನ ಹಬ್ಬನೇ ಅದು.
2: ಹೌದು ಹೌದು ಹೌದು ಹೌದು. ಸೊ ಸ್ನೇಹಿತರೆ, ಸಚಿನ್ ಎಸ್ ನಗರ್ತಾ ನಮ್ಮ ಜೊತೆಯಲ್ಲಿದ್ದಾರೆ, ಸಿಂಗರ್ ಆ್ಯಂಡ್ ಕಂಪೋಸರ್. ಒಂದೊಂದಾಗಿ ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ಅವ್ರ ಹಾಡನ್ನು ಕೇಳಿದ್ರೆ ಖಂಡಿತವಾಗಿ ನೀವು ಎಸ್ ಎಂ ಎಸ್ ಮಾಡ್ಬೋದು, ಅವ್ರ ಮೆಸೇಜ್ ಕೇಳ್ಬೋದು. 9480901013 ಇಸ್ ದಿನ್ ನಂಬರ್ ಟು ಮೆಸೇಜ್. ಸಚಿನ್ ಅವರೇ, ನೀವು ಹಾಡಿದಂಥ ಒಂದು ಹಾಡನ್ನು ಕೇಳಿ ಕಾರ್ಯಕ್ರಮ ಮುಂದುವರ್ಸೋಣ.
1: ಥ್ಯಾಂಕ್ ಯು ಸರ್.

0: ಎಸ್ ಸಚಿನ್ ಎಸ್ ನಗರ್ತ ಅವ್ರ ಜೊತೆ ಮಾತನಾಡ್ತಾ ಇದ್ದೀವಿ ನಾವು. ಅಮರು ಚಿತ್ರಕ್ಕೋಸ್ಕರ ನೀವು ಹಾಡಿದಂಥ ಹಾಡಿದ್ದು ಫ್ಯಾಂಟಾಸ್ಟಿಕ್ ಸಾಂಗ್ ಅದು. ಪ್ಲೆಸೆಂಟ್ ರೆಂಡರಿಂಗ್ ನನಗೆ ಖುಷಿ ಆಯಿತು. ಫಸ್ಟ್ ನಾನು ಕೇಳ್ತಿರೋದು ಫಸ್ಟ್ ಟೈಮ್. ಇನ್ಫ್ಯಾಕ್ಟ್ ಅಮಲು ಹೆಸರು ತಕ್ಕಂಗೆ ಅಮಲನ್ನು ನನ್ನ ಮನಸ್ಸಲ್ಲಿ ತುಂಬಿತ್ತು. ಥ್ಯಾಂಕ್ ಯು ಸಚಿನ್ ಫಾರ್ ದಿಸ್ ವಂಡರ್ಫುಲ್ ಸಾಂಗ್. ಈಗ ನನಗೆ ನಾನು ಕೇಳ್ಪಟ್ಟೆ ನೀವು ರಾಜನಾಗೇಂದ್ರ ಅವರ ಸ್ಟೂಡೆಂಟು ಅಂತ. ರಾಜನಾಗೇಂದ್ರ ಅವರ ಬಳಿ ಏನೇನು ವಿಷಯಗಳೆಲ್ಲ ಕಲ್ತ್ಕೊಡ್ತಾ ಇದ್ರಿ
1: ಸರ್? ರಾಜನ್ ನಾಗೇಂದ್ರ ಅವರು ಇಂಡಿಯಾಸ್ಟ್ ಒನ್ ಆಫ್ ದ ಲೆಜೆಂಡರಿ ಮ್ಯೂಸಿಕ್ ಕಂಪೋಸರ್, ಎಲ್ಲರಿಗೂ ಗೊತ್ತಿರೋ.
0: ನೋ ಡೌಟ್, ನೋ ಡೌಟ್.
1: ಅದರಲ್ಲಿ ಅವರಲ್ಲಿ ನಾನೊಂದು 6 months ಕ್ಲಾಸಸ್ ಹೋದೆ. ಅವರು ಸಿಂಗರ್ಗೆ ಬೇಕಾದಂತಹ ಒಂದು ರೆಂಡಿಷನ್ ಯಾವ ಥರ ಇರಬೇಕು, ರೆಕಾರ್ಡಿಂಗ್ ಯಾವ ಥರ ಹಾಡಬೇಕು, ವಾಯ್ಸ್ ಮಾಡ್ಯುಲೇಷನ್ಸ್ ಎಲ್ಲ ಟೀಚ್ ಮಾಡಿದ್ರು. ಅವ್ರಿಗೆ ಗೊತ್ತಿರೋ ವಿಚಾರಗಳು, ಯಾಕಂದರೆ ಲೆಜೆಂಡ್ರಿ ಸಿಂಗರ್ಸ್ಗೆಲ್ಲ ಹಾಡಿಸಿದಂಥ ಒಂದು ಇದು ವಿಚಾರಗಳು ಗೊತ್ತಿತ್ತು ಅವರಿಗೆ. ಸೊ ಹಂಗಾಗಿ ಅದನ್ನು ನಾನು ಅರ್ಥ ಮಾಡಿಕೊಂಡೆ ಅವರ ಹತ್ರ, ಬಹಳಷ್ಟು ಕಲ್ತಿದ್ದೀನಿ ಅವರಿಂದ. ಸೊ ಅದೊಂಥರ ಕ್ಲಾಸಸ್ಸೇ ಒಂಥರ ಹಬ್ಬ ಥರ ಕೂಡ ನಮಗೆ. ಬಿಕಾಸ್ ಅವ್ರ ಹತ್ರ ಅವ್ರು ಮುಟ್ಟಿದ್ರೇ ಒಂದು ಶಕ್ತಿ, ಒಂದು ಎನರ್ಜಿ, ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ ಅಂತಾರೆ. ಸೊ ಹಂಗಾಗಿ ಅವ್ರ ಜೊತೆ ಒಂದು 6 ತಿಂಗಳ ಕ್ಲಾಸ್ ನಾನು ಕಲ್ತಿದ್ದು ತುಂಬ ನನಗೆ.
0: ಅಂದರೆ 6 ತಿಂಗಳು ಮಾತ್ರ ಅವ್ರದ್ದು?
1: ಬರೀ 6 ತಿಂಗಳು ಕಲ್ತ್ಕೊಂಡೆ ಅಷ್ಟೇ.
0: ಅಂದರೆ ಅದು ಕೋರ್ಸ್,
1: ಕ್ಲಾಸಸ್ ಇಲ್ಲ, ಕ್ಲಾಸಸ್ ನಿಲ್ಲಿಸ್ಬಿಟ್ರು ಆಮೇಲೆ ಅವ್ರಿಗೆ ಆಗಲಿಲ್ಲ ಅವ್ರಿಗೆ ಅಂತ. ಸೊ ಒಂದು 6 ರಿಂದ ಒಂದು 8 ತಿಂಗಳ ತನಕ ಅಪ್ರಾಕ್ಸಿಮೇಟ್ಲಿ ಅವ್ರ ಹತ್ರ ಕ್ಲಾಸ್ ಕಲಿತಿದ್ದೆ. ಸರ್ ರಾಜನ್
0: ಒಟ್ಟಿಗೆ ಹೇಳ್ಕೊಡ್ತಾ ಇದ್ರ ರಾಜನ್ ಮತ್ತು ನಾಗೇಂದ್ರ ಅವರಿದ್ದ?
1: ನಾಗೇಂದ್ರ ಅವರಿರಲಿ.
0: ರಾಜನ್ ಸರ್, ಓಕೆ ಓಕೆ ಓಕೆ ಓಕೆ ಓಕೆ. ಅದಕ್ಕೆ ಕೇಳಿದೆ, ಯಾಕೆಂದ್ರೆ ನಾನು ರಾಜನ್ ನಾಗೇಂದ್ರ ಅವ್ರನ್ನ ಒಟ್ಟಿಗೆ ನೋಡಿದ್ದೀನಿ, ಅದಕ್ಕೆ ನಿಜವಾಗ್ಲು ನೀವು ಹೇಳಿದ್ಮೇಲೆ ಈಗ ಅನಿಸ್ತಾ ಇದೆ ನನಗೆ. ಆಮೇಲೆ ರಾಜನ್ ನಾಗೇಂದ್ರ ಅವ್ರನ್ನ ಒಟ್ಟಿಗೆ ನೋಡಿ ಫೋಟೋ, ಖಂಡಿತ ಫೋಟೋ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾಗೇಂದ್ರ ರಾಜನ್ ಸರ್ ಜೊತೆಗೆ, ರಾಜನ್ ಅವರೇ ನಿಮ್ಮ ಏನು ಕೂತು, ನೀವು ಯಾವಾಗ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಾರೋ ಅದೇ ಕುರ್ಚಿಯಲ್ಲಿ ಕೂತ್ಕೊಂಡು ಅವ್ರನ್ನ ಮಾತಾಡಿಸುವಂಥ ಸೌಭಾಗ್ಯ ನಂದಾಗಿದೆ.
1: ಆ್ಯಕ್ಚುಲಿ ಇವತ್ತು ನಾನು ಪುಣ್ಯವಂತ ಸರ್, ಬಿಕಾಸ್ FM ರೈನ್ಬೋ ಅನ್ನೋ ಒಂದು ಒಂದು ದೊಡ್ಡ ಒಂದು ಸಂಸ್ಥೆ, ಇಲ್ಲಿ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಲೆಜೆಂಡ್ಸ್ ಕೂತ್ಕೊಂಡಿರೋ ಜಾಗದಲ್ಲಿ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನನ್ನ ಪುಣ್ಯ ಕೂಡ ಇದು ಕೂಡ.
0: ಅರ್ಹತೆ ಮತ್ತು ಅದೇ ಯೋಗ ಮತ್ತು ಯೋಗ್ಯತೆ ಅಂತ ಹೇಳ್ತಾ ಇದ್ದಾರೆ ವಿಷ್ಣು ಸರ್, ಅದರಂಗೆ ಅದು ನೀವು ಅದು ಮಾಡಿದ್ರಿ. ಯು ಡಿಸರ್ವ್ ದ್ಯಾಟ್. ಯಾಕಂದ್ರೆ ಅಲ್ಲಿ 25 ವರ್ಷ ತಮಾಷೆ ಅಲ್ಲ, 25 ವರ್ಷ ಒಂದು ಇಂಡಸ್ಟ್ರೀಲಿ ಇದನ್ನೇ ನಂಬಿಕೊಂಡು ಮುಂದೆ ಹೋಗೋದಿದೆಯಲ್ವಾ, ಅದು ಇಂಡಸ್ಟ್ರಿಯಲ್ಲಿ ಯಾವ ಇಂಡಸ್ಟ್ರಿಯಲ್ಲಿ ಇದೀವಿ ಅನ್ನೋದು ತುಂಬ ಮುಖ್ಯ. ಈ ಕಲೆ ಅನ್ನೋದು ಇಂಡಸ್ಟ್ರಿ ಕೆಲವ್ರು ಮಾತ್ರ ಅಪ್ಕೊಳ್ಳುತ್ತೆ ಅಂತ ನಿಮ್ಗೆ ಗೊತ್ತಿದೆ ಅದಲ್ವಾ. 25 ವರ್ಷ ನಿಮ್ಗೆ ಅಪ್ಕೊಂಡಿದೆ ಅಂತಂದ್ರೆ ಯು ಡಿಸರ್ವ್ ದಿಸ್.
1: ಎಲ್ಲರಿಗೂ ಸ್ಟ್ರಗಲ್ಸ್ ಇರುತ್ತೆ ಸರ್, ನನ್ನ ಕಲೆ ಆರಿಸ್ಕೊಂತು ಅದಕ್ಕೆ ನಾನು ಏನು ಬೇಕೋ ಅದನ್ನ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತಾ ಇದ್ದೀನಿ.
0: ಕೆಲಸ ಮಾಡ್ತಿದ್ದು. ಸೊ ಮಾತಾಡೋದ್ರಲ್ಲಿ ನೀವು ರಾಜನ್ ನಾಗೇಂದ್ರ ಅವ್ರ ಜೊತೆ ಕಲಿಯೋಕ್ಕಿಂತ ಮುಂಚೆನೇ ಹಿಂದೂಸ್ತಾನಿ ಟ್ರೆಂಡ್ ತಗೊಂಡಿದ್ದೀರಿ.
1: ನಾನು 2003-04 ರೆಕಾರ್ಡಿಂಗ್ ಬಂದೆ, 2000 ಇಸ್ವಿಯಲ್ಲೇ ನಾನು ಸ್ಟಾರ್ಟ್ ಮಾಡಿದೆ ಹಾಡಕ್ಕೆ ಅಂತ. ಡಿಗ್ರಿ ಮುಗಿಸಿ SGRC ಕಾಲೇಜ್, ಜಗದ್ಗುರು ರೇಣುಕಾಚಾರ್ಯ ಕಾಲೇಜಲ್ಲಿ ಡಿಗ್ರಿ ಮುಗಿಸಿ ನಂತರ ನನಗೆ ಮನಸ್ಸಲ್ಲಿ ಅದುವರೆಗೂ ಶೋಸಲ್ಲಿ ನಾನು ಚಾಮರಾಜಪೇಟೆಯಲ್ಲಿ BK ಮರಿಯಪ್ಪ ಹಾಸ್ಟೆಲ್ ಅಂತಿದ್ದೆ. ಸರ್ ಎಲ್ಲರಿಗೂ ಹಾಡೋರಿಗೆ ಆಗ್ಬೋದು ಅಥವಾ ಮಾತಾಡೋರಿಗೆ ಆಗ್ಬೋದು, ಕಲಾವಿದರಾಗೋರಿಗೆ ಸ್ಟೇಜ್ ಫಿಯರ್ ಅಂತ ಇರುತ್ತೆ. ಆ ಸ್ಟೇಜ್ ಫಿಯರ್ ನನಗೆ ಕಮ್ಮಿ ಆಗಿದೆ ಕಾಲೇಜಲ್ಲಿ ಹಾಡಿ, ನಾನು ಹಾಸ್ಟೆಲ್ ಕಾಂಪಿಟೇಷನ್ಸಲ್ಲಿ ಹಾಡಿ ಕಮ್ಮಿ ಆಯಿತು. ಜೊತೆಗೆ ನಾನು ಕಾಲೇಜಸ್ಸಲ್ಲಿ ಹಾಡ್ತಾ ಇದ್ದೆ, ನನ್ನ ಡಿಗ್ರಿ ಮುಗೀತು ಮತ್ತು ಆರ್ಕೆಸ್ಟ್ರಾ ಸೇರಿಕೊಂಡೆ ಹಿಟ್ಸ್ ಆಫ್ ಮ್ಯೂಸಿಕ್ ಅನ್ನೋ ಆರ್ಕೆಸ್ಟ್ರಾಗೆ, ಸ್ವಪ್ನ ಮಂಜು ಅವ್ರ ಆರ್ಕೆಸ್ಟ್ರಾಗೆ. ನನಗೆ ಅಲ್ಲಿಂದ ಪ್ರೊಫೆಷ್ನಲ್ಲಾಗಿ ಗ್ರೋತ್ ಸ್ಟಾರ್ಟ್ ಆಯಿತು. ಸೊ ನನಗೆ ಪ್ರತಿ ಹೆಜ್ಜೆಲೂ ಕಲಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಇವತ್ತು ಕಲಿತಾನೆ ಇದ್ದೀನಿ. ಬಹಳಷ್ಟು ಜನಕ್ಕೆ ನನಗೊಂದು ದಾರಿ ಕಾಣಿಸ್ತು ಕಣ್ಮುಂದೆ. ನಾನು ಅದನ್ನು ಏನು ಇಂದು ಮುಂದೆ ಏನು ಯೋಚನೆ ಮಾಡಿದೆ ಹೋಗ್ಬಿಟ್ಟೆ, ಅದು ಹೇಳ್ಕೊಂಬಿಡುದು. ನನ್ನ ನನಗೇನು ಬೇಕೋ ಸಿಕ್ಕಿದೆ, ನನ್ನ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ. ಆಮೇಲೆ ಒಂದು ಖುಷಿ ಇದೆ, ಸಂತೋಷ ಇದೆ ಕೂಡ ಅದರಲ್ಲಿ. ಹಾಡೋರಿಗೆ ಹಾಡಬೇಕು ಅಂದ್ಕೊಂಡವ್ರಿಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅಂದರೆ ಶ್ರಮ ಇರಬೇಕು, ಒಂದು ದೇವರ ಆಶೀರ್ವಾದ ಇರಬೇಕು, ಗುರುಗಳ ಆಶೀರ್ವಾದ ಇರಬೇಕು, ಜೊತೆಗೆ ಅದಕ್ಕೆ ತಕ್ಕಂಥ ಒಂದು ಶ್ರಮ ಕೂಡ ಇರಬೇಕು ಅಂತ ನನಗೆ ಅನಿಸುತ್ತೆ ಸರ್.
0: ಕರೆಕ್ಟ್ ಕರೆಕ್ಟ್ ಅಂತ ಮಾತಾಡಿದ್ರಿ. ಚಾಮರಾಜಪೇಟೆಯಲ್ಲಿ ಮೊನ್ನೆ ನಾನು ಮತ್ತು ನನ್ನ ಫ್ರೆಂಡ್ ವಿಜಯ್, ನಿಮ್ಗೆ

0: ಕೊತ್ತೂರು ಇಂಜಿನಿಯರ್ ವಿಜಯ್
1: ವಿಜಯ್ ರಾಯ್
0: ವಿಜಯ್ ರಾಯ್ ವಿಜಯ್ ರಾಯ್
1: ಅರುಣ್ ಸ್ಟುಡಿಯೋ ಇವತ್ತವ್ರದ್ದು ಹುಟ್ಟಿದ ಬಸ್ ಸರ್
0: ಹೌದಾ ಹ್ಯಾಪಿ ಬರ್ಡೇ ವಿಜಯ್ ರಿಯಲಿ ಗೊತ್ತಾಗಿಲ್ಲ ನನಗೆ ಫ್ಯಾಂಟಾಸ್ಟಿಕ್ ವಿಜಯ್ ಹ್ಯಾಪಿ ಬರ್ಡೇ
1: ನನ್ನ ಆತ್ಮೀಯ ಸ್ನೇಹಿತರು ನೂರಾರು ಹಾಡುಗಳು ನನ್ನ ಕೈಲಿ
0: ಹಾಡ್ತಾರೆ ನನಗೆ ಒಂದು 20 ವರ್ಷದಿಂದ ಪರಿಚಯ ಅಲ್ಲ ಬರ್ತಾ ಇರಬೇಕಾದ್ರೆ ನೀವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೇ ಹಾಡ್ತಾ ಇದ್ರಿ ಅವ್ರು ಕೇಳಿದ ತಕ್ಷಣ ಇವರು ನಾನು ಗಮನಿಸಲಿಲ್ಲ ನಿಮ್ಮ ವಾಯ್ಸ್ ನ ಅವ್ರ ರೈ ಚೆನ್ನಾಗಿ ಕಳಿಸಿದ್ರು ಗಮನಿಸಿದ್ರು ಅಂದ್ರೆ ಸಚಿನ್ ಹಾಡ್ತಾ ಇದ್ದಾರೆ ಲೈವ್ ಅಲ್ಲಿ ಹಾಡ್ತಾ ಇದ್ದಾರೆ ಅಂತ ಖಂಡಿತ ಖಡಾಖಂಡಿತವಾಗಿ ಹೇಳಿದ್ರು ಆ ಖುಷಿ ಆಯ್ತು ಯಾಕೆ ಹೇಳ್ತಾ ಅಂತಂದ್ರೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಿಗೀತೆಗಳನ್ನ ಹಾಡ್ತಾ ಇದ್ರಿ ಇವರು ಮೋರ್ ಇಂಟು ಭಕ್ತಿಗೀತೆ ಭಾವಗೀತೆ ಹೇಗೆ ಅದು ಅಟ್ರಾಕ್ಟ್ ಆಯ್ತು ನಿಮಗೆ ಒಲವು ಜಾಸ್ತಿ ಆಯ್ತು ಅಲ್ಲಿ
1: ಸರ್ ನನ್ನ ಸೋಲಲ್ಲೇ ಒಂದು ಡಿವಿನಿಟಿ ಇದೆ ಸರ್ ಅಂದರೆ ಭಕ್ತಿ ಇದೆ ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಸಿಕ್ಕಾಬಟ್ಟೆ ನಾವು ನಮ್ಮ ತಾಯಿ ಆಗ್ಬೋದು ನಮ್ಮ ತಂದೆ ಆಗ್ಬೋದು ಫ್ಯಾಮಿಲಿ ಎಲ್ಲರ ಮನೇಲೂ ಇರುತ್ತೆ ಅವ್ರದ್ದೇ ಆದ ಒಂದು ಭಕ್ತಿ ಭಾವನೆ ನಮ್ಮ ಸ್ವಲ್ಪ ಜಾಸ್ತಿ ತುಂಬಿಟ್ಟು ನಮ್ಮ ತಾಯಿ ಅನಿಸುತ್ತೆ ಅದೇ ದಾರಿಯಲ್ಲೇ ನಾವು ಹೋಗ್ತಾ ಇದ್ದೀವಿ ನಾನು ಐ ಲವ್ ಟು ಸಿಂಗ್ ಆಲ್ವೇಸ್ ಡಿವೋಷನಲ್ ಸಾಂಗ್ಸ್ ಇನ್ನು ತೃಪ್ತಿ ಇದೆ ಸರ್ ಆತ್ಮಕ್ಕೆ ಒಂದು ತೃಪ್ತಿ ಸಿಗುತ್ತೆ ಅದಕ್ಕಿಂತ ಬೇರೆ ಏನು ಬೇಕು ಸರ್
0: ಅಂತ ಅಲ್ವಾ
1: ಅಲ್ವಾ ನಾನು ಬೇರೆಯವ್ರಿಗೋಸ್ಕರ ಹಾಡೋದು ಬೇರೆ ದೇವ್ರಿಗೋಸ್ಕರ ಹಾಡೋದೇ ಬೇರೆ
0: ಕರೆಕ್ಟ್ ಕರೆಕ್ಟ್ ಕರೆಕ್ಟ್
1: ದೇವ್ರಿಗೋಸ್ಕರ ಹಾಡಕ್ಕಿಂತ ನಾನು ಆಲ್ಮೋಸ್ಟ್ ಒಂದುವರೆ ಸಾವಿರ ಸಾಂಗ್ ಡಿವೋಷನಲ್ಲೇ ಹಾಡಿದ್ದೀನಿ ಎಲ್ಲ ದೇವ್ರ ಮೇಲೂ ಹಾಡಿದ್ದೀನಿ ಸೊ ಅದು ಪುಣ್ಯ ಅಲ್ವಾ ಸರ್
0: ಹೌದು ಹೌದು ಏನು ಮಾಡಿದ್ರು ಪುಣ್ಯನೇ ಸೂಪರ್ ನನಗೆ ನೀವು ಮಾತಾಡ್ತಾನೆ ಹೇಳಿದ್ರೆ ಜಾಸ್ತಿ ಭಕ್ತಿಗೀತೆ ಮತ್ತು ಭಕ್ತಿಗೀತೆನೇ ಜಾಸ್ತಿ ಹಾಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಸೊ ಭಕ್ತಿಗೀತೆ ಆಯಿತು ಆಮೇಲೆ ನಾನು ರಾಜನ್ ನಾಗೇಂದ್ರ ಅವರು ಅಂತ ಮಾತಾಡಿದ ತಕ್ಷಣ ಅವರು ಕಂಪೋಸ್ ಮಾಡಿದಂಥ ಡಾಕ್ಟರ್ ಕೃಷ್ಣ ಸಿನಿಮಾಕ್ಕೋಸ್ಕರ ಅವರು ಕಂಪೋಸ್ ಮಾಡಿದಂಥ ಗೀತೆಯನ್ನು ಕೇಳೋಣ ಮತ್ತು ನಮ್ಮ ಮಾತನ್ನು ಮುಂದುವರ್ಸೋಣ ಎಸ್ 9480909013 ಇಸ್ ದಿ ನಂಬರ್ ಟು ಮೆಸೇಜ್ ನಮ್ಮ ಜೊತೆಯಲ್ಲಿ ಸಚಿನ್ ಎಸ್ ನಗರ್ತ ಗಾಯಕ ಅವರು ನಮ್ಮ ಜೊತೆಯಲ್ಲಿದ್ದಾರೆ

0: No doubt about that. FM Rainbow Music ಅಲ್ಲಿ ಯೋರ್ಸ್, ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಸಮಯ 12:23 ಆಗಿದೆ. ಇದು ನವಿಲುಗರಿ ಕಾರ್ಯಕ್ರಮ. ನಮ್ಮ ಜೊತೆಯಲ್ಲಿ ಸಚಿನ್ ಎಸ್ ನಗರ್ತ ಅವರು ಇದ್ದಾರೆ. ಅವರು ಗಾಯಕರು, ಸಂಗೀತ ನಿರ್ದೇಶಕರು, ಆಯೋಜಕರು ಮತ್ತು ಡಬ್ಬಿಂಗ್ ಕಲಾವಿದರು. ಸಂಗೀತ ಗಾಯಕರು ಆಗ್ಬಿಟ್ರೆ ಎಲ್ಲ ವಿಷಯಗಳನ್ನು ಮಾಡ್ಬೋದು ಅಂತ ಇಪ್ರೂವ್ಡ್ ಇಟ್. ಈ ಹಾಡನ್ನು ಹಾಡಬೇಕಾದ್ರೆ ನಾನು ಹಾಡ್ತಾ ಇದ್ದೆ, ನೀವು ಹಾಡ್ತಾ ಇದ್ದೀವಿ, ಖುಷಿ ಖುಷಿ ಪಡ್ತಾ ಇದ್ರಿ. ಇದರಲ್ಲಿ ನನಗೆ ಗಮನ ಸೆಳೆದಿದ್ದು ಅಂದರೆ ಮ್ಯೂಸಿಕ್ ಜೊತೆಗೆ ಸಾಹಿತ್ಯ ಅಲ್ವಾ ನಿಮಗೆ
1: ಸರ್? ಸಂಗೀತ ಜೊತೆಗೆ ಸಾಹಿತ್ಯ ಇದ್ರೆ ಒಂಥರ ಗಂಡ ಅಂಟಿದ್ದಾರೆ ಸರ್, ಒಳ್ಳೆ ಸಂಬಂಧ, ಚೆನ್ನಾಗಿರುತ್ತೆ, ಅನ್ಯೋನ್ಯವಾದ ಸಂಬಂಧ ಸರ್, ಲೈಫ್ ಚೆನ್ನಾಗಿರುತ್ತೆ ಅಂತಾರಲ್ಲ,
0: ಗಂಡ ಹೆಂಡತಿ ಬಟ್ ಜಗಳಾಡದಂತ ಗಂಡ ಹೆಂಡತಿ ಅಂತ ಅರ್ಥ
1: ಸರ್. ಸಂಗೀತಕ್ಕೆ ಸಾಹಿತ್ಯ ಚೆನ್ನಾಗಿಲ್ಲ ಅಂದ್ರೆ ಜಗಳ ಆಡ್ತಾರೆ.

0: ನಾನು ನಾನು ಆರಾಧಿಸ್ತೀನಿ ಎಸ್ ಪಿ ಬಿ ಅವ್ರನ್ನ. ನಾನು ಎಸ್ ಪಿ ಬಿ ಅವ್ರನ್ನ ಫಸ್ಟ್, ನೆಕ್ಸ್ಟ್ ರಾಜೇಶ್ ಕೃಷ್ಣನ್ ನಮ್ಮ ಗುರುಗಳು. 17 ವರ್ಷಗಳಿಂದ ಅವ್ರ ಜೊತೆ ಹಾಡುವಂಥ ಭಾಗ್ಯ ಇದೆ ನನಗೆ. ವೇದಿಕೆಗಳಲ್ಲಿ 100+ ವೇದಿಕೆಗಳಲ್ಲಿ ಹಾಡಿದೆ. ಈ ಭಾಷೆದ ಮೇಲೆ, ಭಾಷೆ ಮೇಲೆ ಎಷ್ಟು ಹಿಡಿತಾ ಇರಬೇಕು ಅಂದರೆ, ಎಸ್ ಪಿ ಬಿ ಅವರು ಅನ್ಯ ಭಾಷೆಗಳು ಅಂದರೆ ಆಂಧ್ರದಿಂದ ಬಂದಿದ್ರು ಕೂಡ ದೈವಿಕ ಅವರಿಗೆ ಹಿಡಿತಾ ಇದೆ. ನೀವು ಅಬ್ಸರ್ವ್ ಮಾಡಿ, ಬಹಳಷ್ಟು ಜನ ಹಿಂದಿ ಸಿಂಗರ್ಸ್ ಎಲ್ಲ ಹಾಡ್ತಾರೆ. ನಾವು ಸಿಂಗರ್ ಆಗಿ ಅವ್ರ ಸಾಹಿತ್ಯ ಬರ್ಕೊಬೇಕು ಅಂದಾಗ ಅರ್ಥ ಆಗಲ್ಲ, ನಾವು ಗೂಗಲ್ಗೆ ಹೋಗ್ತೀವಿ. ಎಸ್ ಪಿ ಬಿ ಅವ್ರದ್ದು ಯಾವುದು ಒಂದು ಸಾಹಿತ್ಯ ನನಗೆ ಅರ್ಥ ಆಗಲ್ಲ ಅಂತ ಹೇಳಿ ಸರ್.
1: ಕರೆಕ್ಟ್.
0: ಜಾನಕಿ ಅಮ್ಮ ಅವ್ರದ್ದು ಅರ್ಥ ಆಗಲ್ಲ ಅಂತ ಹೇಳಿ ಸರ್. ಆ ಥರ ಮಹಾನ್ ಮಹಾನ್ ಲೆಜೆಂಡ್ಸು ಅವ್ರ ಸಾಹಿತ್ಯದ ಮೇಲೆ ಹಿಡಿತಾ ಇದೆ. ಅದೊಂದು ದೈವಿಕ ಕೂಡ, ಅವ್ರಿಗೆ ಬಂದಿದೆ ಅದು ದೈವಿಕ ಕೂಡ ಅದು. ಸೊ ಸಿಂಗರ್ಸ್ಗೆ ಸಾಹಿತ್ಯದ ಮೇಲೆ, ಉಚ್ಚಾರಣೆ ಮೇಲೆ, ಅಲ್ಪಪ್ರಾಣ ಮಹಾಪ್ರಾಣ ಆಗ್ಬೋದು, ಮತ್ತು ರೆಂಡ್ರಿಂಗು, ಎಲ್ಲಿ ಒಬ್ಬ ಕಂಪೋಸರ್ ಕಂಪೋಸ್ ಮಾಡ್ತಾರೆ, ಅದಾದಮೇಲೆ ಅವ್ರು ಕೊಡೋ ಸಾಹಿತ್ಯಗಾರರು ಕೊಡೋಂಥ ಸಾಹಿತ್ಯನ ಯಾವ ಥರ ಹಾಡಬೇಕು ಅನ್ನೋದು ಟೆಕ್ನಿಕ್ ಸರ್ ಅದು. ಆ ಟೆಕ್ನಿಕ್ ಕಲೀಲಿಲ್ಲ ಅಂದರೆ ಅವ್ರು ಒಳ್ಳೆ ಸಿಂಗರ್ಸ್ ಆಗೋದೇ ಇಲ್ಲ.
1: ಒಂದೆರಡು ಉದಾಹರಣೆ.
0: ಉದಾಹರಣೆ ಅಂದರೆ ಇವಾಗ ಎಕ್ಸಾಂಪಲ್,
1: ಬಳಿ ಬಾರಲೆ ಚಂಚಲೆ,
0: ಆಮೇಲೆ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಆ್ಯಕ್ಚುಲಿ ಆಗಿನ ಒಂದು ಮಿಕ್ಸಿಂಗ್ ಏನು ಪ್ರೊಸೆಸ್ ಇತ್ತು ರೆಕಾರ್ಡಿಂಗ್ ಸಿಸ್ಟಮಲ್ಲಿ, ಸಾಹಿತ್ಯ ಅರ್ಥ ಆಗುವಂಥರ ಮಿಕ್ಸ್ ಮಾಡ್ತಾ ಇದ್ರು. ಇವಾಗ ಸಾಹಿತ್ಯಕ್ಕಿಂತ ಸಂಗೀತದ್ದೇ ಅಬ್ಬರ ಜಾಸ್ತಿ ಆಗಿದೆ ಸರ್. ಸಿಂಪಲ್ ಎಲ್ಲರಿಗೂ ಗೊತ್ತಾಗುತ್ತೆ ಇದು ಏನು ಕೇಳಿಸ್ತಾರೆ, ಬರೀ ಮ್ಯೂಸಿಕ್ ಬರ್ತದೆ ಅನ್ನೋ ಥರ, ಅದಕ್ಕೊಂದು ಡಬಲ್ ವಾಯ್ಸ್ ಮಾಡೋದು, ಇಲ್ಲೊಂದು ಅದಕ್ಕೊಂದು ಬೇರೆ ಒಂದು ಆಟೋ ಟ್ಯೂನರ್ ಹಾಕೋದು, ಆ ಥರ ಆಗಿದೆ. ಜನ್ರೇಷನ್ ಚೇಂಜ್ ಆಗಿದೆ, ಸೊ ನಾವು ಅದಕ್ಕೆ ಅಡಾಪ್ಟ್ ಆಗಲೇಬೇಕಾಗುತ್ತೆ, ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಸಾಹಿತ್ಯದ ಮೇಲೆ ಪ್ರತಿಯೊಬ್ಬ ಗಾಯಕನಿಗೂ, ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಅಂದರೆ, ನನಗಿಂತ ಎಕ್ಸ್ಪೀರಿಯನ್ಸ್ ಬಹಳ ಜನ ಇದ್ದಾರೆ,
1: 25 ವರ್ಷ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸಸ್ ಹೇಳಿ,
0: ಬಹಳ ಜನ ಇದ್ದಾರೆ. ಸೊ ಸಾಹಿತ್ಯದ ಮೇಲೆ ಆ ಒಂದು ಪ್ರೆಸೆಂಟೇಷನ್ ಮೇಲೆ, ಆ ಸಾಹಿತ್ಯಕ್ಕೆ ಯಾವ ಪದಕ್ಕೆ ಎಷ್ಟೆಷ್ಟು ಕೊಡಬೇಕು, ಅದ್ರ ಮೇಲೆ ಫೀಲ್, ನೀವು ಯಾವ ಥರ ಫೀಲ್ ಕೊಡಬೇಕು, ಆ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ಡೈರೆಕ್ಟರ್ ಹೇಳಿರ್ತಾರೆ, ಅಥವಾ ಪ್ರೊಡ್ಯೂಸರ್ ಹೇಳಿರ್ತಾರೆ, ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಹೇಳಿರ್ತಾರೆ, ಅದು ಒಂದು ಒಂದು ಮಗು ಸರ್, ಒಬ್ಬ ಕಂಪೋಸರ್ ಒಂದು ಮಗುನ ಸೃಷ್ಟಿ ಮಾಡ್ತಾರೆ, ಅದನ್ನು ಬೆಳೆಸೋದು, ಅದಕ್ಕೊಂದು ಪೌಡ್ರ್ ಹಾಕಬೇಕಾ, ಅಥವಾ ಯಾವ ಥರ ಬಟ್ಟೆ ಹಾಕಬೇಕು, ಅದು ನೋಡೋರು ಯಾವ ಥರ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ, ತಂದೆ ತಾಯಿ ಯಾವ ಥರ ಪೋಷಣೆ ಮಾಡ್ತಾರೆ, ಸಿಂಗರ್ಸ್ ಕೈಯಲ್ಲಿ ಅದಿರುತ್ತೆ ಸರ್. ಔಟ್ಪುಟ್ ಕೊಟ್ಟು, ಅದನ್ನು ಮಿಕ್ಸಿಂಗ್ ಮಾಡಿ ಔಟ್ಪುಟ್ ಕೊಟ್ಟಾಗ, ಅದು ಔಟ್ಪುಟ್ ಕೇಳೋರು, ಈ ಮಗು ಚೆನ್ನಾಗಿದೆ, ಇದನ್ನು ಮತ್ತೆ ಮತ್ತೆ ನೋಡಬೇಕು ಅಂತನೋ, ಅಥವಾ ಇದನ್ನು ಮಾತಾಡಿದ್ರೆ ಹಾಡಿದ್ರೆ ಮತ್ತೆ ಮತ್ತೆ ಕೇಳಬೇಕು ಅನ್ನೋ ಥರ ಒಬ್ಬ ಸಿಂಗರ್ ಪ್ರೆಸೆಂಟ್ ಮಾಡಬೇಕು. ಸೊ ಹಂಗಾಗಿ ಸಿಂಗರ್ ಕೈನಲ್ಲೇ ಬಹಳಷ್ಟು ಕೆಲಸ ಇದೆ ಸರ್. ಕಂಪೋಸರ್ ಕೊಟ್ಟರು ಬರೀ ಟ್ಯೂನ್ ಇರುತ್ತೆ ಸರ್, ನಿಮಗೆ ಗೊತ್ತಿದೆ ಆ್ಯಕ್ಚುಲಿ, ಕಂಪೋಸರ್ ಮಾಡೋ ಟ್ಯೂನ್ ಬರೀ ಟ್ಯೂನ್ ಇರುತ್ತೆ, ತನ್ನ ನಾನು ಅಂತಿರುತ್ತೆ. ಅದಕ್ಕೊಂದು ಸಾಹಿತ್ಯ ಹಾಕಿ ಉಚ್ಚಾರಣೆ ಮಾಡಿದಾಗ ಬಹಳಷ್ಟು ವಿಚಾರಗಳಿರುತ್ತೆ. ಪ್ರತಿಯೊಬ್ಬ ಸಿಂಗರ್ ಕೂಡ ಸಾಹಿತ್ಯದ ಮೇಲೆ ಹಿಡಿತ, ಜೊತೆಗೆ ಪ್ರೊನೌನ್ಸೇಷನ್ ಮೇಲೆ ಅಚ್ಚುಕಟ್ಟಾದ ಒಂದು ರುಚಿರುಚಿಯಾದ ಒಂದು ಏನೋ ಒಂದು ಭೋಜನ, ಭಕ್ಷ್ಯ ಭೋಜನ ಥರ ಉಣಬಡಿಸಬೇಕು ಅದನ್ನು ಕೇಳೋರಿಗೆ ಅನ್ನೋ ಉದ್ದೇಶ ಸರ್.
1: ಕರೆಕ್ಟ್. ನೀವು ಅದು ಹೇಳ್ತಾ ಒಂದು ಎಕ್ಸಾಂಪಲ್ ಜೊತೆಗೆ ಹೇಳಿದ್ರೆ ಒಳ್ಳೇದು ಅಂತ ನಾನು ಅಂದ್ಕೊಂಡೆ.
0: ಎಕ್ಸಾಂಪಲ್ ನಾನು ಹೇಳ್ತೀನಿ, ನಾನೇ ನನ್ನ ಕಂಪೋಸಿಷನಲ್ಲಿ ಒಂದು ಕಂಪೋಸ್ ಮಾಡಿದ್ದೀನಿ. ನಿನ್ನ ಕಣ್ಣೇ ಅಳತೆಗೋಲು ಸರಿ ತಪ್ಪಿಗೆ, ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ, ತಪ್ಪನ್ನೆಲ್ಲ ಮನ್ನಿಸಬಲ್ಲ ಗುರುರಾಯನೇ ಅಂತೊಂದು ಸಾಂಗ್ ಇರುತ್ತೆ ಅದನ್ನು ಕೂಡ. ಅದು ನಿನ್ನ ಅದು ಲಿರಿಕಲ್ ಪ್ರೊನೌನ್ಸೇಷನ್ ಅಂತ ಏನಿದೆ, ನಿನ್ನ ಆ ವಾಲ್ಯೂಮ್, ನಾವು ಸಿಂಗರ್ಗೆ ರೆಕಾರ್ಡಿಂಗ್ ಮೈಕ್ಸ್ ಎಲ್ಲ ತುಂಬ ಸೂಕ್ಷ್ಮವಾಗಿರುತ್ತೆ, ಪ್ರತಿಯೊಬ್ಬರು ಹಾಡೋರಿಗೆಲ್ಲ ಗೊತ್ತಿರುತ್ತೆ, ಮಾಮೂಲಿ ಶೋಸ್ ಎಲ್ಲ ಆಡೋದಕ್ಕೆ ಡಿಫ್ರೆನ್ಸ್ ಇರುತ್ತೆ. ಟೋನ್, ನಮ್ಮ ಗಂಟಲಿಂದ ಬರುವಂತಹ ಒಂದು ಉಚ್ಚಾರಣೆ, ಯಾವ ಫ್ರೀಕ್ವೆನ್ಸಿಯಲ್ಲಿ ಅಂದರೆ ಯಾವ ಒಂದು ಮಟ್ಟದಲ್ಲಿ ವಾಲ್ಯೂಮಲ್ಲಿ ಬರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ನಿನ್ನ ಕಣ್ಣೇ ಅಳತೆಗೋಲು, ಪ್ರೊನೌನ್ಸೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಾಹಿತ್ಯದ ಬಗ್ಗೆ ಒಲಿವಿದ್ರೆ, ಸಾಹಿತ್ಯದ ಬಗ್ಗೆ ಇಷ್ಟ ಇದ್ರೆ, ಸಾಹಿತ್ಯ ಕರೆಕ್ಟಾಗಿ ಉಚ್ಚಾರಣೆ ಮಾಡೋಕ್ಕಾದ್ರೆ ಮಾತ್ರ ಒಳ್ಳೆ ಸಿಂಗರ್ ಆಗಕ್ಕೆ ಆಗತ್ತೆ ಅಂತ ನನ್ನ ಅನಿಸಿಕೆ.
1: ನಿಮಗೆ ಅದು ಪ್ಲಸ್ ಪಾಯಿಂಟ್, ಯಾಕೆ ಅಂದರೆ ಜರಗನಹಳ್ಳಿ ಶಿವಶಂಕರ್ ಅವರು ಚಿಕ್ಕಪ್ಪ.
0: ಹೌದು.
1: ಸೊ ಸಾಹಿತ್ಯ ಮನೆಯಲ್ಲೇ ಇದೆ ಅಲ್ಲ. ಸೊ ಅವ್ರ ಜೊತೆ ಒಡನಾಟ ಹೇಗಿತ್ತು
0: ಸರ್?
1: ನನಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರ ಬಗ್ಗೆ, ಅವ್ರ ವಿಚಾರವಾಗಿ ನಾನು ಹೇಳ್ತೀನಿ, ನಿಮಗೆ ಹೇಳಿ
0: ಸರ್. ಜರಗನಹಳ್ಳಿ ಶಿವಶಂಕರ್ ನೆನ್ನೆಗೆ ಅವರು ನಮ್ಮನ್ನು ಬಿಟ್ಟು 5 ವರ್ಷ ಆಯಿತು. ಸೊ 5 ತಾರೀಕು ಅವರು, ಮತ್ತೆ 7th ನಮ್ಮ ತಂದೆಯವರು. ಕೊರೋನಾ ಏನು ನನ್ನಂತ ನಮ್ಮನೆ ಅಂತ ಸಾವಿರಾರು ಮನೆಗಳಲ್ಲಿ ಅದು ಅನಾಹುತ ಆಗೋಗಿದೆ. ಸೊ ಅವರು ನಮ್ಮ ನೀವು ಕೇಳಿದ್ರೆ 16 ವರ್ಷ ನೆರಳಾಗಿ ನಿಂತು ಬರ ತೊಲೆಯಾಗಿ ಉಳಿತು, 100+ ವರ್ಷ ಆಳಿದ್ದಾರೆ, ಸಹಣವಾಗಿ ಉಳಿದ 3 ದಿವಸ. ಈ ಥರ ಚುಟುಕ ಕವಿಗಳಲ್ಲಿ ಅವರು ಅಗ್ರಮಾನ್ಯ ಸ್ಥಾನದಲ್ಲಿ ನಿಲ್ಲುವಂಥವ್ರು. ಸೊ ಅವರು ಒನ್ ಆಫ್ ದ ಬೆಸ್ಟ್ ಅನಿಗಮನಕಾರರು ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ತುಂಬ ಕಲ್ತಿದ್ದೀನಿ ಸರ್ ಅವರಿಂದ. ನಾವು ಓದಕ್ಕೆ ಬೆಂಗಳೂರು ಬಂದಂಗಿಂತ ಮೊದಲು ನಮಗೆ ಬೆಂಗಳೂರು ತೋರಿಸಿದೆ ನಮ್ಮ ಅಂಕಲ್, ನಮ್ಮ ಚಿಕ್ಕಪ್ಪ ಅವರು. ಅವ್ರ ಸಾಹಿತ್ಯದ ಕೃಷಿ ಎಲ್ಲ ಕವಿಗಳು ಜೊತೆ ಅವ್ರು ಇದ್ದಿದ್ದು, ಅವ್ರ ಕಾರ್ಯಕ್ರಮ ನಾವು ಭಾಗವಹಿಸ್ತಾ ಇದ್ದಿದ್ದು, ಅವ್ರ ಕಾರ್ಯಕ್ರಮ ಹಾಡ್ತಾ ಇದ್ದಿದ್ದು. ಒಂದು ಚುಟುಕದ್ದು ಅವ್ರದ್ದೊಂದು 21 ಸಾಂಗ್ ನಾನು ಆಲ್ಬಮ್ ಕೂಡ ಮಾಡಿ ಕಂಪೋಸ್ ಮಾಡಿದ್ದೀನಿ, ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ ಅದು. ಅವರ ವಾಯ್ಸೇ ಇದೆ, ಅದಕ್ಕೆ ಫಸ್ಟ್ ಮಾತಾಡ್ತಾರೆ, ಆಮೇಲೆ ನಾನು ಹಾಡಿದ್ದೀನಿ. 10 ವರುಷ ನೆರಳ

0: ಆಗಿ ನಿಂತ ಮರ ತೊಲೆಯಾಗಿ ಉಳೀತು ನೂರಾರು ವರುಷ, ನೂರು ವರುಷ ಆಳಿದ ರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ ಅಂತ ಒಂದು ಕಂಪೋಸ್ ಮಾಡಿ.
1: ಅಂದ್ರೆ ಅವರು ಹನಿಗವನಗಳಿಗೆ ಕಂಪೋಸ್ ಮಾಡಿ.
0: ಹೌದು, ಅವರ ಹನಿಗವನಕ್ಕೆ ಒಂದು 21 ಸಾಂಗ್, 21 ಹನಿಗವನಗಳಲ್ಲಿ ಕಂಪೋಸ್ ಮಾಡಿ ರಿಲೀಸ್ ಆಗಿ ರೆಡಿ ಆಗಿದ್ದೆ ಸರ್.
1: ಫ್ಯಾಂಟಾಸ್ಟಿಕ್, ಒಳ್ಳೆ. ನನಗೆ ಅವರು ನಿನ್ನೆ ಹೋಗಿ 5 ವರ್ಷ ಆಯಿತು ಅಂತ, ಮೇ ಹೋಗಿದ್ದು ನನಗೆ ಗೊತ್ತಾಯಿತು. ಓಹೋ, ನೀವು ಅವ್ರ ಕೃಷಿಯನ್ನು ಅವ್ರು ತುಂಬ ಚೆನ್ನಾಗಿ ಓದ್ಕೊಂಡು ಅವ್ರು ನಿಮಗೆ ಬೆನ್ನು ತಟ್ಟಿ ಅವ್ರ ಪ್ರಭಾವ ಖಂಡಿತ ಬೇರೆ
0: ಅಲ್ವಾ? ಸಪೋರ್ಟ್ ಮಾಡಿದ್ದಾರೆ.
1: ರೈಟ್ ರೈಟ್. ಆ ವಿಚಾರವಾಗಿ ಮಾತಾಡೋಣ. ನನಗೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಒಡನಾಟ ಇತ್ತು ಅವ್ರ ಜೊತೆಗೆ, ಆ ವಿಚಾರ ಹಂಚ್ಕೋತೀನಿ. ಅದಕ್ಕಿಂತ ಮುಂಚೆ ನೀವು ಹಾಡಿದಂಥ ಒಂದು ಗೀತೆಯನ್ನು ಕೇಳೋಣ. ಸಚಿನ್ ಎಸ್ ನಗರ್ತ ಅವರು ನಮ್ಮ ಜೊತೆಯಲ್ಲಿದ್ದಾರೆ. 9480901013 ಇಸ್ ದಿ ನಂಬರ್ ಟು ಮೆಸೇಜ್. ಇದು ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯುವರ್ಸ್, ಎಫ್ ಎಂ ರೈನ್ಬೋ ನವಿಲುಗರಿ ಕಾರ್ಯಕ್ರಮ. ಸ್ಟೇ ಟ್ಯೂನ್ಡ್.

0: ನನಗೆ ತುಂಬಾ ಖುಷಿಯಾಗಿದೆ ಏನಂದ್ರೆ ಈ ಹಾಡನ್ನು ಕೇಳ್ತಾ ಕೇಳ್ತಾ ಹಾಡೋದ್ರ ಜೊತೆಗೆ ನೀವು ಬರೆದಿದ್ದೀರಿ ಅಂತ.
1: ಎಸ್ ಸರ್.
0: ಸುಮಾರು ಎಷ್ಟು ಹಾಡುಗಳನ್ನು ಇದುವರೆಗೂ ಬರ್ತೀರಿ, ತಮ್ಮ ಲೇಖನದಿಂದ ಹೊರಟಿದೆ?
1: ಸರ್, ನಾನು ಫಿಲ್ಮ್ಗೆ ಮತ್ತು ಡಿವೋಷ್ನಲ್ ಆಗ್ಬೋದು ಆ ಥರ ಒಂದು ಭಾವಗೀತೆಗಳ ಥರ ಒಂದು 400-400+ ಸಾಂಗ್ಸ್ ಬರ್ತೀನಿ ಸರ್.
0: ಸೂಪರ್ ಸೂಪರ್,
1: ಅವಕಾಶ ಸಿಕ್ಕಿದೆ ನನಗೆ ಬರೆಯೋದಕ್ಕೆ.
0: ಟೈಮ್ ಇರುತ್ತಾ ಸಚಿನ್ ನಿಮಗೆ?
1: ಇಷ್ಟ ಸರ್, ಇಷ್ಟಪಟ್ಟು ಮಾಡಿದ್ರೆ ಖಂಡಿತವಾಗ್ಲೂ ಟೈಮ್ ಸಿಗುತ್ತೆ.
0: ಇಷ್ಟವಲ್ಲ, ಇಷ್ಟಪಟ್ಟೆ ಮಾಡಿದ್ದಾರೆ, ಎಲ್ಲ ಕೆಲಸಗಳು ಇಷ್ಟಪಟ್ಟೆ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಬೇಕು ಅಂದರೆ ಟೈಮ್ ಹೊಂದಿಸ್ಕೊಡ್ತೀರಿ, ಯಾಕಂದರೆ ಬೈಯೋಕೆ ಅದರದೇ ಆದ ಸಮಯ ಬೇಕಲ್ಲ, ಹಾಗಾಗಿ ಕೇಳಿದೆ. ಗುಡ್, ಒಳ್ಳೆ ವಿಷಯ, ಒಳ್ಳೆ ಹಾಡುಗಳು ಬರ್ತಿದ್ರಿ, ನನಗೆ ಖುಷಿ ಆಯಿತು. ಒಂದು ಒಂದು ಜೊತೆಗೆ ಮಾತಾಡ್ತಾ ನಾನು ಫಸ್ಟ್ ಗಾಯಕ, ಆಮೇಲೆ ಸಂಗೀತ ನಿರ್ದೇಶಕ, ಆಯೋಜಕ, ಲಿರಿಕ್ಸ್ ರೈಟರ್, ಡಬ್ಬಿಂಗ್ ಆರ್ಟಿಸ್ಟ್, ಎಷ್ಟು ಫ್ಯಾಂಟಾಸ್ಟಿಕ್ ಒಂದು ಇದು. ಭಾರತದ ಬಗ್ಗೆ ಒಂದು ಹಾಡು ಬರೀಬೇಕಂದ್ರೆ ಒಂದು ಕೃಷಿ ಮಾಡಬೇಕಲ್ಲ, ಅದ್ರ ಬಗ್ಗೆ ಎಲ್ಲಿ ಹೇಗೆ ಅದು ಸ್ವಲ್ಪ ರಿಸರ್ಚ್ ಮಾಡಬೇಕಲ್ವ? ಈ ಹಾಡಿಗೆ ಹೇಗೆ ಏನೇನೋ ರಿಸರ್ಚ್ ಮಾಡಿದ್ರಿ ಹೇಳಿ ಸ್ವಲ್ಪ, ಇದ್ರ ಭಾರತದ ಬಗ್ಗೆ ಬರೆದಿದ್ರಿ ಅದಕ್ಕೋಸ್ಕರ?
1: ಸರ್, ನನಗೆ ಈ ಹಾಡು ಬರೋಕ್ಕೆ ಬಹಳ ಖುಷಿ ಆಯಿತು, ಅವಕಾಶ ಸಿಕ್ತು. ಇದಕ್ಕೆ ಮೊದಲು ನಾನು ಇದ್ರ ಕಂಪೋಸರ್ ಬಗ್ಗೆ ಹೇಳಬೇಕು ಸರ್. ಕೆ ರಾಜ್ ಭಾಸ್ಕರ್ ಅಂತ ಅವರು, ಅವರು ಎ ಆರ್ ರಹಮಾನ್ ಅವ್ರ ಜೊತೆ ಕೆಲಸ ಮಾಡಿದಂಥವ್ರು. ಈಸ್ ಫ್ರಮ್ ಚೆನ್ನೈ. ಸುಮಾರು ಒಂದು 55-60 ಫಿಲಮ್ಗೆ ನನ್ನ ಕೈಲಿ ಹಾಡಿಸಿದ್ದಾರೆ. ಸೊ ಅವ್ರ ಚಿತ್ರಗಳ ಬಹಳಷ್ಟು ಚಿತ್ರಗಳನ್ನು ಹಾಡು ಬರೆದಿದ್ದೀನಿ. ಈ ಹಾಡು ಬರಿಬೇಕು ಅಂದರೆ ನನಗೆ ಒಂಥರ ಖುಷಿ, ಬಿಕಾಸ್ ಇದು ರವಿಕುಮಾರ್ ಅಂತ ಡೈರೆಕ್ಟರ್ ಆ್ಯಕ್ಚುಲಿ, ಇದಕ್ಕೆ ನನಗೆ ಹೇಳಿದ್ರೆ ಒಂದು ಭಾರತದ ಬಗ್ಗೆ ಹಾಡು ಬರಿಬೇಕು ಅಂತ. ಬಿಕಾಸ್ ನಾವು ಚಿಕ್ಕ ವಯಸ್ಸಿಂದ ಅದನ್ನೇ ಓದ್ಕೊಂಡ್ಬಂದಿದ್ದೀವಿ ಸ್ಕೂಲಲ್ಲೆಲ್ಲ, ಇವರಿಗೆ ಇವರು

0: ಇವರು ಇವರು ಇದಿಲ್ಲಿದೆ ಅದಲ್ಲಿದೆ ಅಂತ ಸರ್, ನನಗೆ ಸ್ವಲ್ಪ ಅದು ಸ್ವಲ್ಪ ರಿಸರ್ಚ್ ಮಾಡಿ ಹಾಡು ಬರ್ದೆ ಸರ್. ಬಹಳ ಇದು ಆ್ಯಕ್ಚುಲಿ ಎಫ್ ಎಮ್ ರೈನ್ಬೋಲಿ ಬಹಳಷ್ಟು ಸಲ ಪ್ಲೇ ಆಗ್ತಾ ಇರುತ್ತೆ. ರೇಡಿಯೋಲಿ ನನ್ನ ಸ್ನೇಹಿತರು ಶಿವಾನಂದ ಮುಳ್ಳ ಇದ ಅಂತಿದ್ದಾರೆ ಗಾಯಕರು, ಅವರು ಕೂಡ ಅವ್ರು ರೆಕಾರ್ಡ್ ಮಾಡ್ಕೊಳ್ಳಿ ಸರ್, ಸರ್ ನಿಮ್ಮ ಹಾಡು ಬರ್ತಾ ಇದೆ ಎಫ್ ಎಮ್ ಅಲ್ಲಿ, ಖುಷಿ ಆಗುತ್ತೆ ಸರ್. ಅವರು
1: ನಾವು ರೆಗ್ಯುಲರಾಗಿ ಪ್ಲೇ ಮಾಡ್ತಾನೆ ಇರ್ತೀವಿ, ಪರ್ಟಿಕ್ಯುಲರ್ ಆಗಿ ವಿಶೇಷವಾಗಿ ಆಗಸ್ಟ್ 15 ಜನವರಿ 26 ಇಂಥ ನ್ಯಾಷನಲ್ ಡೇಸ್ ಬಂದಾಗ ಹಾಕಿ ಹಾಕಿರ್ತೀವಿ. ತುಂಬ ಹಾಡೋದೊಂದು ಕಡೆ ಆದರೆ ಬರೆಯೋದಿದೆ ಅಲ್ಲ, ಬರೆಯೋದು ಇನ್ನೊಂದು ಇನ್ನೊಂದೇ ವರ್ಷನ್, ಅದು ಫಂಟಾಸ್ಟಿಕ್. ನಿಮ್ಮಲ್ಲಿ ಒಳ್ಳೆ ಸಾಹಿತ್ಯ ಇದೆ, ಅದಕ್ಕೆ ಕಾರಣ ನಾನು ಬರಲೇಬೇಕು. ನಮ್ಮ ಜರ್ನಲಿ ಶಿವಶಂಕರ್ ಅವರು
0: ಅವರನ್ನು ನೋಡ್ಕೊಂಡು ಬೆಳೆದಿದ್ದೀನಿ ಸರ್. ಜೊತೆಗೆ ನನಗೆ ಒಂದು ಹಂಡ್ರೆಡ್ಸ್ ಆಫ್ ಸಾಂಗ್ ಡಬ್ಬಿಂಗ್ ಸಾಂಗ್ಸ್ ಬರ್ದಿದ್ದೀನಿ ಸರ್. ಡಬ್ಬಿಂಗ್ ಏನು ಬಂತು ಒಂದು 8-7-8 ಇಯರ್ಸ್ ಇಂದ ಕೂಡ, ಒಂದು 500 ಒಂದು 800 ಸಾಂಗ್ ಡಬ್ಬಿಂಗ್ ಸಾಂಗ್ ಹಾಡಿದ್ದೀನಿ, ತೆಲುಗು ಟು ಕನ್ನಡ, ತಮಿಳು ಟು ಕನ್ನಡ. ಅದಕ್ಕೆ ಹಿಟ್ ಸಾಂಗ್ಸ್ ಏನಿದೆ ತಮಿಳಲ್ಲಿ ತೆಲುಗುಲ್ಲಿ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ, ಅದನ್ನು ಬರ್ದಿದ್ದೀನಿ. ಅದೊಂಥರ ಸರ್ ಖುಷಿ ಇದೆ.
1: ಒರಿಜಿನಲ್ ಆಗಿ ಬರೆಯೋದಕ್ಕೂ ಈ ರೀತಿ ಟ್ರಾನ್ಸ್ಲೇಟ್ ಮಾಡೋಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಸಚಿನ್?
0: ಸರ್ ಒರಿಜಿನಲ್ ಬರೋದಕ್ಕೆ ನಮ್ಮ ಕ್ರಿಯೇಟಿವಿಟಿ ಇದೆ, ಅದು ಆಮೇಲೆ ಏನು ಬೇಕಾದ್ರೆ ವಿಜುವಲೈಸ್ ನಾವು ಮಾಡ್ಬೋದು. ಆದರೆ ಮತ್ತೆ ಡಬ್ಬಿಂಗ್ ಸಾಂಗ್ಸ್ ಬರಿಬೇಕಾದ್ರೆ ಇಟ್ ಈಸ್ ರೆಕಾರ್ಡೆಡ್ ಅಂಡ್ ವಿಡಿಯೋ ಶೂಟೆಡ್ ಎಡಿಟೆಡ್ ಆಲ್ಸೋ ಇಟ್, ಅದು ಬಂದ್ಬಿಟ್ಟಿರುತ್ತೆ
1: ಆಲ್ರೆಡಿ ಇರುತ್ತೆ ಕೈಯಲ್ಲಿ.
0: ಅಟ್ಲೀಸ್ಟ್ ನಮಗೆ ನಮ್ಮ ಕನ್ನಡ ನೇಟಿವಿಟಿಗೆ ತರಬೇಕು ಅಂದರೆ ಅದನ್ನು ಅಲ್ಲಿರೋದೆಲ್ಲ ನಾವು ಬರೆಯೋಕ್ಕಾಗಲ್ಲ. ಅಟ್ಲೀಸ್ಟ್ ಆ ಸೀನ್ ಯಾವ ಥರ ಇರ್ಬೋದು, ಅಲ್ಲಿ ಏನು ಸಿಚುವೇಶನ್ ಇದೆ, ಮತ್ತೆ ಅಲ್ಲಿ ಏನಿದೆ ಅಂತ ನಾವು ತಿಳ್ಕೊಂಡು ಆ ಸಿಚುವೇಶನ್ ವಿಡಿಯೋ ಇರುತ್ತೆ. ಒಂದೊಂದು ಇರಲ್ಲ, ಒಂದ್ಸಲ ಸ್ಟೋರಿ ಗೊತ್ತಾಗುತ್ತೆ ನಮಗೆ. ಇವನ್ನ ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಬರುವಂಥ ಹಾಡಿಲ್ಲಿ ಸ್ಟೋರಿ ಗೊತ್ತಾಗುತ್ತೆ. ಅದ್ರ ಮೇಲೆ ನಮ್ಮ ಕನ್ನಡ ನೇಟಿವಿಟಿಗೆ ಬರೆಯೋದು ನಿಜವಾದ ಒಂದು ಶ್ರಮದ ಕೆಲಸ, ಮತ್ತೆ ಅದು ಸಕ್ಸಸ್ ಆದಾಗ ಖುಷಿ ಆಗುತ್ತೆ ಸರ್. ವಿಡಿಯೋ ನೋಡಿದಾಗ ಕರೆಕ್ಟ್ ಇದು ಸಿಂಕ್ ಆಗಿದೆ ಈ ವಿಚಾರ ಅಂತ.
1: ನಿಜವಾಗ್ಲು ರೀ ನನಗೆ 800 ಬರೆದಿರಲ್ಲ ಖುಷಿ ಆಯಿತು. ಅದೇ ನಮ್ಗೆ ಹೊಸದಾಗಿ ಬರೆಯೋದಾದ್ರೆ ಬರೆದ್ಬಿಡ್ಬೋದು, ಇದ್ದಿದ್ದಿದೆಲ್ಲ ಅದಕ್ಕೂ ನಾವು ನ್ಯಾಯ ಒದಗಿಸ್ಬೇಕು. ಯಾವುದು ಸೂಪರ್ ಹಿಟ್ ಅದಕ್ಕೂ ನ್ಯಾಯ ಒದಗಿಸ್ಬೇಕು, ಅದಕ್ಕೆ ಅಲ್ವಾ ಸುಮ್ಮನೆ ಯಾರು ತಗೊಳ್ಳಲ್ಲ. ಗುಡ್ ಸಚಿನ್, ಒಳ್ಳೊಳ್ಳೆ ಕೆಲಸಗಳು. ನಾನು ಮಾತಾಡ್ತಾ ಹೇಳಿದೆ ಜರಗನಳ್ಳಿ ಶಿವಶಂಕರ್ ಅವ್ರ ಜೊತೆಗೆ ಅಂತ, ನಾವು ಒಂದು ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದೆ. ಅವ್ರು ಜರಗನಳ್ಳಿ ಶಿವಶಂಕರ್ ಅವರು ನಮಗೆ ಗೊತ್ತಿಲ್ಲ, ಅಲ್ಲಿ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದಿದ್ರು. ಖುಷಿ ಆಯ್ತು ನನಗೆ, ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅವರು ನೋಡಿ ಎಲ್ಲಿದ್ರು ಇಷ್ಟು ದಿನ ನೀವು ಅಂತ ಕೇಳಿದ್ರು ನನಗೆ. ಆಮೇಲೆ ಅದಾದಮೇಲೆ ಅವರು ಬರೆದಂತಹ ಮೃತ್ಯುಂಜಯ ದೊಡ್ಡವಾಡ ಅವರು ಕಂಪೋಸ್ ಮಾಡಿದಂತಹ ಒಂದು ಹಾಡು ತುಂಬ ನನಗೆ ಇಷ್ಟ, ಅದು ಕಾಲವನ್ನು ಅಳೆಯಲು ಬಂದ ಗಡಿಯಾರ. ಅದನ್ನು ಆ ಹಾಡನ್ನು ನಾವು ಟ್ರ್ಯಾಕ್ ತಗೊಂಡು ಕಲ್ತ್ಕೊಂಡು ಹಾಡಿದೆ.
0: ನೀವು ಹಾಡಿದ್ರಿ ಒಂದು ಕಾರ್ಯಕ್ರಮದಲ್ಲಿ ನಾನು ಇದ್ದೆ.
1: ಹೌದು ನೀವು ಇದ್ರೆ ಅದು ಖುಷಿ. ಅದು ಆಮೇಲೆ ಅವರು ಒಂದು ಹುಣ್ಣಿಮೆ ಕೂಟ ಮಾಡ್ತಾರೆ, ಅದಕ್ಕೆ ಹುಣ್ಣಿಮೆ ಕೂಟ
0: ಬೆಳದಿಂಗಳ ಕೂಟ ಮೊನ್ನೆ ಕಾರ್ಯಕ್ರಮ ಆಯಿತು. 283 ಬೆಳದಿಂಗಳ ಕೂಟ, ಪ್ರತಿ ಹುಣ್ಣಿಮೆ ದಿನ ನಾವು ವೀರಶಿವ ಸೇವಾ ಸಮಾಜ ಜರಗನಹಳ್ಳಿ ಜೆಪಿ ನಗರ ಬೆಂಗಳೂರಲ್ಲಿ ಇಂತಿಂಥವರು ಬಂದಿಲ್ಲ ಅಂತ ಇಲ್ಲ ಸರ್, ಅಲ್ಲಿಗೆ ಸಾಹಿತಿಗಳು ಗಾಯಕರು ಕರ್ನಾಟಕದ ಒಂದು ಲೆಜೆಂಡ್ಸ್ ಎಲ್ಲ ಬಂದಿದ್ದಾರೆ. ಅದು 283 ಬೆಳದಿಂಗಳ ಕೂಟ ಮೊನ್ನೆ ಆಯಿತು ಹುಣ್ಣಿಮೆ ಕಾರ್ಯಕ್ರಮ, ಅದರಲ್ಲಿ ಶರಣಮುಕುಟ ಅನ್ನೋ ಒಂದು ಪ್ರಶಸ್ತಿ ಕೂಡ ನಾವು ಕೊಡ್ತೀವಿ. ಮೊನ್ನೆ ಗೋರು ಚನ್ನಬಸಪ್ಪ ಅವರಿಗೆ ಪ್ರಶಸ್ತಿ ಕೊಟ್ಟರು, ಹಂಪ ನಾಗರಾಜ್ ಅವರು ಅದನ್ನು ಗೋರು ಸರ್ ಅವರಿಗೆ ಕೊಟ್ಟರು. ವಿಶೇಷವಾದ ಸಂದರ್ಭಗಳು ಸರ್ ಅದೆಲ್ಲ.
1: ಅಲ್ಲ ಯಾಕೆ ಹೇಳ್ತೇನೆ ಅಂತಂದರೆ ಜರಗನಳ್ಳಿ ಶಿವಶಂಕರ್ ಅವರ ಹಿರಿಮೆ ಏನಂತಂದರೆ, ನಾನು ಸುಮ್ಮನೆ ಹಾಡ್ತಾ ಇದ್ದಾರೆ ಬನ್ನಿ ನಮ್ಮ ಜೊತೆಗೆ ಬನ್ನಿ ಅಂತ ಹಾಡಿ ನಮ್ಮ ಟೀಮ್ನೆಲ್ಲ ಕರೆಸಿ ಹಾಡಿಸಿದ್ರು ಅಲ್ಲಿ. ಸೊ ಹಾಗಾಗಿ ನನಗೆ ಹುಣ್ಣಿಮೆ ಕೊಟ್ಟದಲ್ಲಿ ಕೂಡ ಹಾಡಿದೆ ನಾನು, ಹಾಗಾಗಿ ನನಗೆ ತುಂಬ ಇಷ್ಟ ಅಂತ. ಇನ್ನು ಟಿ ವಿಯಲ್ಲಿ ಕಾಣಿಸ್ಕೊಂಡ ಪ್ರಭಾವ ಸಚಿನ್ ಅವರ ಮೇಲೆ ಎಷ್ಟು ಬೀರಿದೆ
0: ಸರ್? ನಿಜವಾಗ್ಲೂ ಟಿವಿಯಲ್ಲಿ
1: ಎಷ್ಟು ಗ್ಯಾಪ್ ಇತ್ತು ನಿಮ್ಮ ನನ್ನ ಪ್ರಶ್ನೆ ಮತ್ತು ನಿಮ್ಮ ಉತ್ತರದ ಮಧ್ಯೆ? ಹೇಳಿ ಹೇಳಿ ಹೇಳಿ
0: ಸರ್. ಅದೊಂದು ಶೋ ಆಫ್ ಸರ್, ಟಿವಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಂದರೆ ಫೇಸ್ ವ್ಯಾಲ್ಯೂನೂ ಸಿಕ್ಕಲ್ಲ ಸರ್. ಟಿವಿಯಲ್ಲಿ ಕಾಣಿಸ್ಕೊಂಡು ಅದು ಇವಾಗ ಒಂದು 10-15 ಬಂದಿರಬಹುದು. ಆಮೇಲೆ ಮನುಷ್ಯ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಕಾಣಿಸ್ಕೊಬೇಕು, ನಾನು ಕಾಣಿಸ್ಬೇಕು, ನನಗೆ ನನ್ನ ಕೆಲಸ ಇನ್ನೊಬ್ರು ಗುರುತಿಸ್ಬೇಕು ಅನ್ನೋದು ಮನಸ್ಸಲ್ಲಿ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಕಲಾವಿದರಿಗೂ. ಅವ್ರ ಕಲೆದ ಅದು ಎರಡು ಥರ, ಒಂದು ರೈಲ್ವೆ ಟ್ರ್ಯಾಕ್ ಥರ, ಒಂದು ಅವ್ನ ಕಲೆ ಮುಂದುವರಿತಾ ಇರ್ತದೆ, ಇನ್ನೊಂದು ಕಡೆ ನಾನು ಗುರುತಿಸ್ಕೊಬೇಕು, ನಾನು ಗುರುತಿಡಬೇಕು. ನನ್ನ ಒಬ್ಬನ ಕತೆ ಅಲ್ಲ ಸರ್ ಅದು, ಪ್ರತಿಯೊಬ್ಬರು ಕಲಾವಿದರ ಕತೆಯೇನೋ ಅದೇ. ಅದು ಒಳ್ಳೇದು ಸರ್, ಅದು ಅವನು ನಿಜವಾದ ಕಲೆನ ಗುರುತಿಸಿ ಅವನಿಗೊಂದು ಆನರ್ ಮಾಡಿ ಸನ್ಮಾನ ಮಾಡೋದಿದೆಯಲ್ಲ, ಅವನು ಅದೇ ರೀತಿ ಕಲೆಯಲ್ಲಿ ಮುಂದುವರೆಯೋದಕ್ಕೆ ಬಹಳ ಅವನಿಗೆ ಸಂತೋಷ ಆಗುತ್ತೆ, ಅಭಿವೃದ್ಧಿ ಆಗೋಕ್ಕೂ ಕೂಡ ಅವನಿಗೆ ಖುಷಿ ಆಗುತ್ತೆ. ಬಿಕಾಸ್ ಒಂದು ಸಸಿಯಾಗಿದ್ದಂತಹ ಒಂದು ಅವನ ವಿಚಾರಧಾರೆಗಳನ್ನು ನೀರಾಕಿ ಅಭಿಮಾನಿಗಳಾಗ್ಬೋದು, ಕಲಾ ಪೋಷಕರಾಗ್ಬೋದು, ಪ್ರೋತ್ಸಾಹ ಮಾಡಲಿಲ್ಲ ಅಂದರೆ ಆ ಸಸಿ ಬೆಳೆಯಲ್ಲ ಸರ್ ಅದು. ಸೊ ನಾನು ಟಿವಿಯಲ್ಲಿ ಜಿ ಕನಸಾರಂಗಪ್ಪಲ್ಲಿ ಜ್ಯೂರಿ ಮೆಂಬರ್ ಆಗಿದ್ದೀನಿ ಕಳೆದ ಒಂದು 7 ಅದು ಬಂದಮೇಲೆ ಬಹಳಷ್ಟು ಫೇಮ್ ಸಿಕ್ಕಿದೆ ನನಗೆ. ಸಚಿನ್ ಅಂದರೆ ಇವರೇನಾ ಅಂತ ಗುರುತಿಡ್ತಾರೆ. ನಾನು ಯಾವಾಗಲೂ ಜೀ ಕನ್ನಡಕ್ಕೆ ಆಭಾರಿಯಾಗಿದ್ದೀನಿ ಅದ್ರ ವಿಚಾರದಲ್ಲಿ. ಅಲ್ಲಿ ಅದ್ರ ಜೊತೆಗೆ ಇನ್ನು ನಾನು ಬೇರೆ ಬೇರೆ ಶೋಸ್ ಎಲ್ಲ
1: ಒಂದು ಪಾಸಿಟಿವ್ ಆಗಿ ಹೇಳಿದ್ರೆ ಅಲ್ಲಿಂದ ನೆಗೆಟಿವ್ ಕೂಡ ಆಗುತ್ತಾ ಅಂತ ಕೇಳ್ತಾ ಇದ್ದೀನಿ.
0: ಸರ್ ಇವಾಗ ರಿಯಾಲಿಟಿ ಶೋಸ್ ಅಂತ ಯಾವುದೇ ತಗೊಳ್ಳಿ ಸರ್, ನೀವು ಅಲ್ಲಿ ಸಕ್ಸಸ್ ರೇಟ್ ಅಂತ ಬಂದಾಗ ತುಂಬ ಸಕ್ಸಸ್

0: ಸಕ್ಸಸ್ ಆದವರು ಅಲ್ಲಿ ಸಕ್ಸಸ್ ಆದವರು ರಿಯಲ್ ಇದರಲ್ಲಿ ಸಕ್ಸಸ್ ಆಗೋದು ಬಹಳ ಕಮ್ಮಿ ಅಂತ ನನಗೆ ಅನ್ಸುತ್ತೆ, ವೈಯಕ್ತಿಕ ಅಭಿಪ್ರಾಯ ಇದು, ಅನ್ಯದ ಭಾವಿಸಬಾರ್ದು.
1: ನೀವು ಹೇಳಿದ್ರೆ ಕೇಳೋದು ಮಾತ್ರ ಅಷ್ಟೇ.
0: ಅಲ್ಲಿ ಸಕ್ಸಸ್ ಆದವರು ಇವಾಗ ಮಕ್ಕಳಲ್ಲಿ ತುಂಬ ಸಕ್ಸಸ್ ಆಗಿ ಫೇಮ್ ಎಲ್ಲ ಸಿಕ್ಬಿಟ್ಟಿರ್ತದೆ ಅವ್ರಿಗೆ, ಬೆಳೀತಾ ಬೆಳೀತಾ ಅವ್ರ ಅಲೆಯಲ್ಲೇ ಇರಲ್ಲ ಸರ್, ಅಬ್ಸರ್ವ್ ಮಾಡಿದ್ದೀನಿ ನಾನು ಅದನ್ನು. ಆಮೇಲೆ ಒಂದು ಪ್ರೌಢಾವಸ್ಥೆಗೆ ಬಂದ ಮೇಲೆ ಅವ್ರೇನು ಸಕ್ಸಸ್ ಸಿಗುತ್ತೆ ಅದನ್ನು ಉಳಿಸ್ಕೊಳಕ್ಕಾಗಲ್ಲ ಅವ್ರ ಕೈನಲ್ಲಿ.
1: ಏನು ಕಾರಣ, ಏನೇನು ಕಾರಣಗಳು?
0: ಕಾರಣ ಅಂದರೆ ಒಂದು, ನಾನು ಅನ್ನೋದು ಬರಬಹುದು, ನಾನು ಅನ್ನೋದು ಬರ್ಬೋದು, ನಾನಿಲ್ಲದೆ ಇಲ್ಲ ಅಂತ ಬರ್ಬೋದು, ನನಗೆ ಬಿಟ್ಟರೆ ಇಲ್ಲ ಅಂತ ಬರ್ಬಹುದು. ಸರ್ ಇದು ಎಂದರೋ ಮಹಾನುಭಾವಲು
1: ಸರ್,
0: ಎಂದರೋ ಮಹಾನುಭಾವಲು. ನನ್ನ ಪ್ರತಿ ಸಲಿ ನನ್ನ ಸಾಂಗ್ ಆಗ್ಬೋದು, ನನ್ನ ಸಾಡ್ರೋ ನನ್ನ ಏನಾದರೂ ಪೋಸ್ಟ್ ಸ್ಟೇಟಸ್ ಹಾಕ್ಬೇಕು, ಅದು ಸಲ ಯೋಚನೆ ಮಾಡ್ತೀನಿ ಇದು ಹಾಕ್ಬೋದಾ ನೋಡಿದ್ರೆ ಅನ್ಕೊಂತಾರ, ಇದನ್ನು ಫೇಸ್ಬುಕ್ಕಲ್ಲಿ ಹಾಕ್ಲಾ, ಇನ್ಸ್ಟಾಲ್ ಹಾಕ್ಲಾ, ಹಾಕಿದ್ರೆ ಏನಪ್ಪ ಏನು ಅಂತ ಅನ್ಕೊಂತಾರ. 10 ಸಲಿ 20 ಸಲಿ ನಾನೇ ನೋಡಿ ತಪ್ಪುಗಳಿದ್ದರೆ ಹಾಕೋದೇ ಇಲ್ಲ ಅದನ್ನು. ಸರಿ ಅನಿಸಿದೆ ನನಗೆ ಮಾತ್ರ ಹಾಕ್ತೀನಿ. ಬಟ್ ಇವಾಗ ಹಂಗಿಲ್ಲ ಸರ್, ಇವಾಗ ಏನು ಫೇಮ್ ಅಂತ ಬಂದ್ಮೇಲೆ, ಒಂದ್ಸಲಿ ಫೇಮ್ ಅಂತ ಬಂದಮೇಲೆ ಯಾರು ನಾನು ಜನ ಚಪ್ಪಾಳೆ ತಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಟಿ ವಿಯಲ್ಲಿ ನೋಡಿ, ಅವ್ರಿಗೆ ಗೆಲ್ಲೋದು ಬಹಳ ಕಷ್ಟ ಇದೆ. ಅವರಲ್ಲಿ ತಾಳ್ಮೆ, ಸಹನೆ, ದೊಡ್ಡವ್ರ ಕಂಡ್ರೆ ಗೌರವ, ಮತ್ತು ಪರಿಶ್ರಮ, ಪ್ರೀತಿ ವಿಶ್ವಾಸ, ಎಲ್ಲರೂ ನಮ್ಮವರು ಅಂತ ಅಂದ್ಕೊಂಡು ಅವ್ರ ದಾರಿಯಲ್ಲಿ ಹೋಗ್ತಾ ಇದ್ರೆ ಮಾತ್ರ ಸಕ್ಸಸ್ ಆಗಬಹುದೇನೋ. ಇವಾಗ ಲೆಜೆಂಡ್ಸ್ ಆಗಕ್ಕೆ ಯಾರೂ ಆಗಲ್ಲ ಸರ್, ಆ ಥರ ಲೆಜೆಂಡ್ಸ್ ಆಗಕ್ಕೆ ಆಗಲ್ಲ ಸರ್. ಇವಾಗೆಲ್ಲ ಮನೆ, ನಮ್ಮ ಮನೆ, ನಮ್ಮ ಕುಟುಂಬದಲ್ಲೇ ಲೆಜೆಂಡ್ಸ್ ನಾವು, ನಮ್ಮ ನೆಂಟ್ರಿಸ್ಟ್ ಹತ್ರ ಲೆಜೆಂಡ್ಸು, ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಲೆಜೆಂಡ್ಸ್. ಆದರೆ ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಲೆಜೆಂಡ್ಸ್ ಆಗೋದು ಬಹಳ ಕಮ್ಮಿ. 100,000 to 1,000,000 ಒಬ್ಬರಾಗ್ಬೋದು, ಅದು ಉಳಿಸಲು ಕೂಡ ತುಂಬ ದಿನ
1: ಇಲ್ಲ. ಕರೆಕ್ಟ್, ನೀವು ಎಲ್ಲ ಬೇರೆ ಬೇರೆ ಉತ್ತರಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ನೀವು ಹೊರತಾಗಿ ಹಟ್ಕೆ ಅಂತ ಹೇಳ್ತಾರಲ್ಲ, ಸೈಡಲ್ಲಿ ಕರೆಕ್ಟಾಗಿ ಹೇಳಿದ್ರಿ, ಆ ಒಂದು ಪದ ಹೇಳಿದ್ರಿ, ಅದು ಒಂಥರ ಶೋ ಆಫ್ ಅಂತ ಹೇಳಿದ್ರಲ್ಲ, ದಟ್ ವಾಸ್ ಫ್ಯಾಂಟಾಸ್ಟಿಕ್. ಓಕೆ, ನೀವು ಹಾಡಿದ ಮತ್ತೊಂದು ಹಾಡನ್ನು ಕೇಳೋಣ, ನಾವು ಮತ್ತೆ ಮುಂದುವರ್ಸೋಣ. 9480901013 ನಂಬರ್ ಟು ಮೆಸೇಜ್. ನಮ್ಮ ಜೊತೆಯಲ್ಲಿ ಸಚಿನ್ ನಗರ್ತಾ ಅವರು ಇದ್ದಾರೆ, ಅವ್ರ ಜೊತೆ ಮಾತನಾಡ್ತಾ ಇದ್ದೀವಿ.

0: ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ನಾನು ಸುಧೀಂದ್ರ, ನಿಮ್ಮ ಜೊತೆಯಲ್ಲಿ ಸಚಿನ್ ನಮ್ಮ ಜೊತೆಯಲ್ಲಿ ಇದ್ದಾರೆ. ಸಿಂಗರ್ ಅವ್ರ ಜೊತೆ ಮಾತನ್ನು ಮುಂದುವರಿಸ್ಕೊಂಡು ಹೋಗೋಣ. ಇನ್ನು ಯಾವುದೇ ಒಬ್ಬ ಕಲಾವಿದ ಅಂದರೆ ಡಬ್ಬಿಂಗ್ ಅಂದರೆ ಹಾಡೋಕ್ಕೆ ಶುರು ಮಾಡಿದ್ಮೇಲೆ ಡಬ್ಬಿಂಗ್ ಗೊತ್ತಿಲ್ಲದೆ ಕೆಲವರು ಮಾಡ್ತಾರೆ ಕೆಲವರು ಮಾಡಲ್ಲ, ಡಬ್ಬಿಂಗ್ ನಿಮಗೆ ಆಸಕ್ತಿ ಹೇಗೆ ಬಂತು ಸಚಿನ್?
1: ನನಗೆ ಡಬ್ಬಿಂಗ್ ಅಂದರೆ ಬಹಳ ಇಷ್ಟ ಸರ್, ಅದೊಂದು ಟ್ಯಾಲೆಂಟ್. ಹಾಡೋದು ಬಿಟ್ಬಿಟ್ಟು ಇವಾಗ ಅದೇನೋ ಗೊತ್ತಿಲ್ಲ, ಎಸ್ ಪಿ ಬಿ ಅವರು ಕೂಡ, ರಾಜಕೃಷ್ಣವ್ರ ಎಸ್ ಪಿ ಬಿ ಅವರು ಕೂಡ ಬಹಳಷ್ಟು ತಮಿಳ್ ಟು ತೆಲುಗು ಡಬ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರೋ ವಿಚಾರ, ಅದು ಕಮಲಹಾಸನ್ ಅವರಿಗೆ, ರಜನಿಕಾಂತ್ ಅವರಿಗೆಲ್ಲ ಮನೋರ್
0: ಮಾಡಿದ್ದಾರೆ.
1: ಸಿಂಗರ್ಗೆ ಒಬ್ಬ ಡಬ್ಬಿಗ್ ಆರ್ಟಿಸ್ಟ್ ಆಗಬೇಕು ಅನ್ನೋದು ಎಲ್ಲೋ ಒಂದು ತುಡಿತ ಒಂದು ಮೂಲೆಯಲ್ಲಿ ಇರುತ್ತೆ ಅಂತ ನನಗೆ ಅನ್ಸುತ್ತೆ. ನನಗೆ ಕೂಡ ಬಂದಿದೆ ಖಂಡಿತ.
0: ಡಬ್ ಮಾಡಕ್ಕೆ ಹಿಂದೆ ಹಿಂದೆ
1: ನೋಡಿ ಸರ್, ನೀವು ಸಿಂಗರ್ ಆ್ಯಂಕರ್
0: ಆಗಿದ್ದೀರಾ? ಮೊದಲು ಸಿಂಗರ್ ಮೊದಲು ಆ್ಯಂಕರ್ ನನಗೆ ಗೊತ್ತಿಲ್ಲ,
1: ಅದು ಬರ್ಬೇಕು ಸರ್. ಆಕ್ಚುಲಿ ಅದೊಂದು ರೇ, ಯಾವುದೊಂದು ದೇವರ ಒಂದು ಕಿರಣ ಬಂದರೆ ಆಗುತ್ತೆ. ನಂಗೆ ಡಬ್ಬಿಂಗ್ ತುಂಬ ಇಷ್ಟ. ನಾನು ಡಬ್ಬಿಂಗ್ ತುಂಬ ಫಿಲಮ್ಸ್ಗೆ ಮತ್ತು ಕಾರ್ಯಕ್ರಮಗಳಿಗೆ ಆಗ್ಬೋದು, ಮತ್ತು ಏನು ಟಿ ವಿ ಶೋಸ್ ಅದಕ್ಕೆಲ್ಲ ಮಾಡಿದ್ದೀನಿ, ತುಂಬ ಮಾಡಿದ್ದೀನಿ. ಸೀರಿಯಲ್ಸ್ಗೆ ಡಬ್ ಮಾಡಿದ್ದೀನಿ, ತಮಿಳ್ ಟು ಕನ್ನಡ, ತೆಲುಗು ಟು ಕನ್ನಡ ಆ ಥರ ಬಂದಾಗ ಡಬ್ಬಿಂಗ್ಸ್ ತುಂಬ ಇಷ್ಟ.

0: ನನಗೆ ಅದೇನೋ ಬಂದ್ಬಿಡುತ್ತೆ ನನಗೆ
1: ಅಲ್ಲಿ ಬರಲಿ. ದಟ್ಸ್ ಅ ಗುಡ್ ಥಿಂಗ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಸಿಂಗರ್ಸು ಡಬ್ ಮಾಡೋಕ್ಕೆ ಇಷ್ಟಪಡಲ್ಲ ಬಿಕಾಸ್ ಆಫ್ ವಾಯ್ಸ್ ಹೋಗುತ್ತೆ, ವಾಯ್ಸ್ ಕ್ವಾಲಿಟಿ ಹೋಗುತ್ತೆ ಅಂತ ನಿಮ್ಮ ಅಭಿಪ್ರಾಯ?
0: ನನಗೆ ನಂಬಿಕೆ ಇಲ್ಲ ಸರ್. ಆ ಥರ ನೋಡೋಕೆ ಹೋದರೆ ಸಿಂಗರ್ಸ್ ಜಾಸ್ತಿ ಮಾತಾಡಲೇಬಾರ್ದು, ಮಾತಾಡೋದಿರೋಕೆ ಆಗೋದಿಲ್ಲ. ಅದೊಂದು ಟ್ಯಾಲೆಂಟ್ ಸರ್, ಬಿಕಾಸ್ ನಾವು ಸಿಂಗಿಂಗಲ್ಲೇ ಮುಂದುವರಿತೀನಿ ಅಂದರೆ ತುಂಬ ಕಷ್ಟ ಇದೆ.
1: ಪದ ಖುಷಿಯಿಂದೆಲ್ಲ ಬಂದು ಮಂಕೋತೇವೆ ನಂತರ ಏನದು ಎಲ್ಲ ಮಾಡ್ತಾ ಹೋಗು ಅಂತ.
0: ಅದೇ ಫೀಲ್ಡಲ್ಲಿ ರೆಕಾರ್ಡಿಂಗ್ ಅಂತ ಬಂದಾಗ ರೆಕಾರ್ಡಿಂಗ್ ಹೋಗ್ತೀವಿ, ಡಬ್ ಮಾಡ್ತೀವಿ, ಹಾಡು ಹಾಡ್ತೀವಿ, ವಾಯ್ಸ್ ಓವರ್ಸ್ ಕೊಡ್ತೀವಿ. ಅದೊಂದು ಅದರದೇ ಒಂದು ಒಂದೇ ಮರ, ಕೊಂಬೆಗಳು ಬೇರೆ ಅಷ್ಟೇ. ನಾವು ಯಾವ ಥರ ಉಳಿಸ್ಕೊಂಡು ಹೋಗ್ತೀವಿ, ಇವಾಗ ಯಾರೋ ಡಬ್ಬಿಂಗ್ ಮಾಡಬೇಕು ಅಂದ ತಕ್ಷಣ ಜೋರಾಗಿ ಕಿರ್ಚಿಕೊಂಡು, ಅದನ್ನ ಅದೊಂದು ಟೆಕ್ನಿಕ್ಸ್ ರೆಕಾರ್ಡ್. ನಿಮ್ಗೆ ಗೊತ್ತಿಲ್ಲದ ವಿಚಾರ ಏನಿಲ್ಲ, ರೆಕಾರ್ಡಿಂಗ್ ಆಗ್ಬೋದು, ರೆಕಾರ್ಡಿಂಗ್ ಆಗ್ಬೋದು, ಡಬ್ಬಿಂಗ್
1: ಎಷ್ಟು ವಿಷಯ ಗೊತ್ತೇ ಇಲ್ಲ, ನೀವು ಕೇಳಿದ್ರೆ ಹೇಳ್ತೀನಿ.
0: ರೆಕಾರ್ಡಿಂಗ್ ಆಗ್ಬೋದು, ಡಬ್ಬಿಂಗ್, ರೆಕಾರ್ಡಿಂಗಲ್ಲಿ ಡಬ್ಬಿಂಗ್ ಒಂದು ಟ್ಯಾಲೆಂಟ್ ಸರ್ ಅದು. ಅದು ಟ್ಯಾಲೆಂಟ್ ಅದಕ್ಕೆ ಅದು ನಮ್ಗೆ ಅನ್ಸತ್ತೆ ಮಾಡಬೇಕು ಅಂತ, ಅದು ಕರ್ಕೊಳೋದು ಕಷ್ಟನೇ, ಅದಕ್ಕೆ ಅದ್ರ ಹತ್ರ ಕರ್ಸ್ಕೊಳೋದು ಕಷ್ಟನೇ. ನನಗೆ ದೇವರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ನನಗೆ ಇಷ್ಟ ನನಗೆ ಮಾಡಿದ್ದೀನಿ.
1: ತುಂಬ ತುಂಬ ಖುಷಿ ಕೊಟ್ಟ ಒಂದು ಕ್ಯಾರೆಕ್ಟರ್ ಡಬ್ಬಿಂಗ್ಗೆ ಒಂದೆರಡು ಸಾಲ ಹೇಳ್ರಿ ನಮಗೋಸ್ಕರ.
0: ಸರ್ ಮರ್ತುಬಿಟ್ಟಿದ್ದೀನಿ ಬಟ್ ತುಂಬ ಮಾಡಿದ್ದೀನಿ.
1: ಈಗ ಜನರಲ್ ಆಗಿ ಏನಂತಂದ್ರೆ ಒಂದಿರುತ್ತೆ ಇದು ಇದು ತುಂಬ ಖುಷಿ ಖುಷಿ ತುಂಬ ಖುಷಿ ಕೊಡ್ತು ಅಂತ. ಫಾರ್ ಎಕ್ಸಾಂಪಲ್ ನಾನು ಹೇಳಿ, ನಾನು ಕೇಳಿದ್ರೆ ಹೇಳ್ತೀನಿ, ಜಲಕ್ ಜಲಕ್ ಜಲಕ್ ಜಯಮ್ಮ ನೀನು ಬದುಕಿದೀಯಾ ಅಂತ. ಈ ಸಿನಿಮಾ ಡಬ್ಬಿಂಗ್ ಮಾಡಿದ್ದು ನಾನು, ಸೊ ಅದನ್ನು ತುಂಬ ನೆನಪಿದೆ ನನಗೆ ಅಂತ ಹೇಳಿದೆ. ನೀವು ನನಗೆ ಹೇಳಲೇಬೇಕು, ನಮ್ಮ ಚಿಕ್ಕಮಗಳೂರನ್ನ ಕೇಳುವಂಥ ಶುಭಾ ಶೆಟ್ಟಿ ಅವರು ಬ್ಯಾಕ್ಗ್ರೌಂಡ್ ಇಲ್ಲದೆ ಸಚಿನ್ ಅವರು ಹಾಡಿದಂಥ ಹಾಡು ಸುಬ್ಬ ಸಖತ್ತಾಗಿತ್ತು, ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಸೊ ಒಂದು ಸಾಲು ನಮಗೋಸ್ಕರ ಹಾಡಿ ಹಾಕಿದ್ದಾರೆ, ಡಬ್ಬಿಂಗ್ ಆಮೇಲೆ ಮಾತಾಡೋಣ. ಮತ್ತೊಂದು ಸಾಲು ಭಕ್ತಿಗೀತೆ, ಭಾವಗೀತೆ, ಸಿನಿಮಾ ಹಾಡು. ನನಗೆ ಭಕ್ತಿಗೀತೆ ಹಾಡಿ, ನಿಮ್ಮ ಧ್ವನಿಯಲ್ಲಿ ಭಕ್ತಿಗೀತೆ ಕೇಳಬೇಕು ಅಂತ ಇಷ್ಟ.

0: ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ.
1: ಯಾವ ಹಾಡನ್ನ ಹಾಡಿದ್ರು ಸಚಿನ್ ಅವರು ತಮ್ಮ ಬೇಸಿಕ್ ಧ್ವನಿ ಏನಿದೆ ಅದರಲ್ಲೇ ಹಾಡ್ತಾರೆ ಅನ್ನೋದು ನನಗೆ ಗೊತ್ತಾಗಂತ.
0: ಸರ್ ಇಲ್ಲ, ಅದು ಆಕ್ಚುಲಿ ಸುಳ್ಳು ಸರ್. ತನ್ನ ಆರ್ಕೆಸ್ಟ್ರಾ ಮುಂದಿಂದ ಬಂದವನು ಇಲ್ಲಿ ಮಾತ್ರ ಅದನ್ನು ತನ್ನ ಹಾಡಿದ್ರೆ. ರೆಕಾರ್ಡಿಂಗ್ ಕೂಡ ನಾನು ಬೇಸಿಕ್ ವಾಯ್ಸ್ ಅಲ್ಲೇ ಹಾಡ್ತೀನಿ. ನಾವು ಐ ಲವ್ ಇಮಿಟೇಷನ್ ಸರ್, ಇಮಿಟೇಷನ್ಸ್ ಇಷ್ಟಪಡ್ತೀನಿ ನಾನು. ರೆಕಾರ್ಡಿಂಗ್ ಅಲ್ಲಿ ಬಿಟ್ಟು ಶೋಸ್ ಅಲ್ಲಿ ಒಂದು ಮಾಡಿದಾಗ ಇಮಿಟೇಷನ್ ಮಾಡಲೇಬೇಕಾಗುತ್ತೆ. ಮೊದಲು ಆರ್ಕೆಸ್ಟ್ರಾಗ ನೀವು ನೋಡಿರ್ತೀರ ಅನ್ಸುತ್ತೆ, ರಾಜ್ಕುಮಾರ್ ಹಾಡು ಹಾಡ್ಕೊಬ್ರು, ಎಸ್ ಪಿ ಬಿ ಹಾಡಕ್ಕೊಬ್ರು, ಸಿ ಬಿ ಸ್ಟೋನ್ಸ್ ಹಾಡಕ್ಕೊಬ್ರು, ರಫಿ ಅವ್ರ ಹಾಡಕ್ಕೆ, ಮುಖೇಶ್ ಹಾಡಕ್ಕೆ ಒಬ್ರು, ಕಿಶೋರ್ ಇರ್ತಾ ಇದ್ರು. ಬಟ್ ಈಗಿನ ಜನರೇಷನ್ಸ್ ಅಲ್ಲಿ ಏನಾಗಿದೆ, ನನಗೆ ಇಮಿಟೇಷನ್ ಇಷ್ಟ.
1: ಅಲ್ಲಿಗೆ ಬರ್ತೇನೆ. ಅದೇ ರೀತಿನೇ ಸಚಿನ್ ಅವರ ಹಾಡೋ ವಾಯ್ಸು ಅಂತ ಯಾಕೆ ಬರಬಾರ್ದು, ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ ಅಂತ ನನ್ನ ಉದ್ದೇಶ.
0: ಮೂಲ ಆರ್ಕೆಸ್ಟ್ರಾ ಸರ್ ನಂದು, ಜನಗಳಿಗೋಸ್ಕರ ಏನು ಬೇಕೋ ಅದನ್ನೇ ಮಾಡಿ ಅಭ್ಯಾಸ. ರೆಕಾರ್ಡಿಂಗ್ ಅಂತ ಬಂದಾಗ ನನ್ನ ಓನ್ ವಾಯ್ಸಲ್ಲಿ ಆಡ್ತೀನಿ, ಬಟ್ ಬಹಳ ಜನ ಹೇಳ್ತಾರೆ ಅದು ಎಸ್ ಪಿ ಬಿ ಅವ್ರ ಹತ್ರ ಕೇಳಿಸುತ್ತೆ, ರಾಜೇಶ್ ಸರ್ ಥರ ಕೇಳಿಸುತ್ತೆ, ಶಾಸ್ತ್ರಿ ಅವ್ರ ಹತ್ರ ಕೇಳಿಸುತ್ತೆ. ನಾವು ಅವ್ರನ್ನ ಆರಾಧಿಸ್ಕೊಂಬಂದಿರೋ ಸರ್, ಅದು ಹೋಗಲ್ಲ ಸರ್. ಅದು ಅವ್ರು ಆರಾಧಿಸ್ಕೊಂಬಂದಿರೋದ್ರಿಂದ ಅದು ಹೋಗಲ್ಲ. ಇವನು ರಾಜೇಶ್ ಸರ್ ಹೇಳ್ತಾರೆ ಯಾವುದೋ ಇದ್ರೆ, ನೀನು ಯಾಕೆ ನಂತರ ಇಮಿಟೇಷನ್ ಮಾಡ್ತೀನಿ ಎಸ್ ಪಿ ಬಿ ಅವ್ರ ಕೇಳಿದಾಗ, ನನ್ನ ಮೈಯಲ್ಲಿ ಕಡೆಯ ರಕ್ತ ಹನಿ ಇರೋ ತನಕ ನಾನು ಅದು ಚೇಂಜ್ ಆಗಲ್ಲ ಎಸ್ ಪಿ ಬಿ ಅವ್ರ ಥರ. ಅಂದರೆ ಆರಾಧನೆ ಸರ್, ಅದು ದೈವಿಕವಾದ ಆರಾಧನೆ, ಅದು ಬೇಕು ಸರ್ ಮನುಷ್ಯನಿಗೆ, ಸಿಂಗರ್ಗೆ. ಅದರ ಜೊತೆಗೆ ಶೋಸ್ ಎಲ್ಲ ನಾವು ಇಮಿಟೇಷನ್ ಮಾಡಲೇಬೇಕು. ಸೇವ ಉದಾಹರಣೆಗೆ ಪಿ ಬಿ ಶ್ರೀನಿವಾಸ್, ನಿನ್ನ ಕಣ್ಣ ಕನ್ನಡಿಯಲ್ಲಿ ಅಂತ ಹಾಡ್ತಾರೆ, ನಿನ್ನೆಲ್ಲಿ ನಡೆವೆ ದೂರ ಅಂತ ಹಾಡ್ತಾರೆ, ಆಮೇಲೆ ಕುಣಿದು ಬಾರೆ ಉದಿತಾರ ಹಾಡ್ತಾರೆ, ನೂರು ಜನ್ಮಕ್ಕು ಅಂತ ಹಾಡ್ತಾರೆ, ಪ್ರೀಚೆ ಪ್ರೀಚೆ ಅಂತ ಹೇಮಂತ ಹಾಡ್ತಾರೆ. ಸೊ ಬೇರೆ ಬೇರೆ ವಾಯ್ಸ್ ಜನಗಳನ್ನ ನಾವು ರೀಚ್ ಆಗಬೇಕಂದ್ರೆ ಇಮಿಟೇಷನ್ ಇರಬೇಕು ಸರ್.
1: ಗುಡ್,
0: ಅದು ನನ್ನ ಮೂಲ ಒಂದು ಉದ್ದೇಶ. ಬಟ್ ನನಗೆ ಬಂದಿದೆ ಸರ್, ನಾನು ಕೃಷಿ ಮಾಡಿರೋದೇ ಆರ್ಕೆಸ್ಟ್ರಾ ಫೀಲ್ಡ್ ಅಲ್ಲಿ. ಆರ್ಕೆಸ್ಟ್ರಾ ಹಾಡ್ತಾ ಹಾಡ್ತಾ ಬೇರೆಯವ್ರ ಸ್ಟೈಲ್, ಅದು ನನಗೆ ಹೆಲ್ಪ್ ಆಗಿದೆ ತುಂಬ. ಆರ್ಕೆಸ್ಟ್ರಾ ಮಾಡುವಂಥ ಎಕ್ಸ್ಟ್ರಾ ಪ್ರಯೋಗಗಳು, ಹಾಡು ಜೊತೆಗೆ ಏನು ಬಿಟ್ಟು ಎಕ್ಸ್ಟ್ರಾ ಏನು ನಾವು ಹಾಡ್ತೀವಿ, ಅದೇ ನನಗೆ ಕ್ಲಾಸಸ್ ಆದರೆ ನನ್ನ ಎಕ್ಸಾಮ್ಸ್ ಬಂದು ರೆಕಾರ್ಡಿಂಗು ಅಲ್ಲಿ ಮಾಡುವುದು. ಅದನ್ನು ಕೆಳಗೆಲ್ಲರು ಏನಪ್ಪ ಹಿಂಗಿದೆ ಪ್ರಯೋಗ ಅನ್ಕೊಂಡ್ರು ಪರವಾಗಿಲ್ಲ, ನನ್ಗೆ ಏನ ಕ್ಲಾಸಸ್ ಅಲ್ಲಿ ಆಗುತ್ತೆ, ನನ್ನ ಪ್ರಯೋಗ ನನ್ನ ಒಳಗಡೆ ಇರುವಂತಹ ಒಂದು ಸಂಗೀತಗಾರ, ನನ್ನ ಆತ್ಮ, ಸಂಗೀತದ ಆತ್ಮ. ನಾನು ಹಾಡ್ತಾ ಇಲ್ಲ ಸರ್, ನನ್ನ ಆತ್ಮ ಯಾವುದು ಹಾಡ್ತಾ ಇದೆ ಅಂತ ನಂಬಿರೋ ನಾನು. ನನ್ನ ಆತ್ಮ ಅದು ಪ್ರಯೋಗ ಮಾಡುತ್ತೆ, ಅದನ್ನು ನನಗೆ ರೆಕಾರ್ಡಿಂಗ್ ಅಲ್ಲಿ ಇಂಪ್ರೂವೇಷನ್ಸ್ಗೆ ಆಗ್ಬೋದು, ಹೆಲ್ಪ್ ಆಗುತ್ತೆ. ಆರ್ಕೆಸ್ಟ್ರಾ ಅಲ್ಲಿ ಇಮಿಟೇಷನ್ಸೇ ಮುಖ್ಯ ಆಗುತ್ತೆ, ಅದನ್ನೇ ಮಾಡ್ಕೊಂಡ್ಬಂದಿದ್ದಾರೆ 60-70 ವರ್ಷದ ಆರ್ಕೆಸ್ಟ್ರಾ ಅವರು, ಅದನ್ನೇ ನಾನೇ ಮಾಡಿದ್ದೆ.

0: ನೀವು ಹೇಳಿದ್ದುವೇ ಚೆನ್ನಾಗಿತ್ತು ಅಲ್ಲ, ಯಾಕಾಗಲಿಲ್ಲ ಅಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇನ್ನು ಡ್ಯಾಡಿ ನಂಬರ್ ಒನ್ ಫಸ್ಟ್ ಕ್ಯಾಮರಾ ಫಸ್ಟ್ ಮೈಕ್ ಮುಂದೆ ನಿಂತ್ಕೊಂಡಂಥದ್ದು ಅಲ್ವಾ. ಅಲ್ಲಿಂದ ಈ ಜರ್ನಿ ನೋಡಿದ್ರೆ ಸಚಿನ್ ಅವರು ಎಷ್ಟು ಪರ್ಸೆಂಟೇಜ್ ಹ್ಯಾಪಿ ಆಗಿದ್ದಾರೆ?
1: ನನ್ನ ಕೆಲಸ ನನಗೆ ತೃಪ್ತಿ ಇದೆ ಸರ್. ಒಂದು ಒಳ್ಳೆ ಸಾಂಗ್ ಹಾಡಿದಾಗ, ಪ್ರತಿ ಸಾಂಗ್ ಹಾಡಿದಾಗ ನಾನು ರೆಕಾರ್ಡ್ ಮಾಡ್ಕೊಂಬರ್ತೀನಿ, ಅದನ್ನು ಕೇಳ್ತೀನಿ, ನಾನು ತಪ್ಪುಗಳನ್ನು ನಾನು ಕರೆಕ್ಟ್ ಮಾಡ್ಕೊತೀನಿ. ಡ್ಯಾಡಿ ನಂಬರ್ ಒನ್ ನನ್ನ ಫಿಲ್ಮ್ 2003-04 ನಾನು ವಿ ಮನೋಹರ್ ಸರ್ ನೆನೆಸ್ಕೊಳ್ಲೇಬೇಕು ಇವಾಗ. ಖ್ಯಾತ ಸಂಗೀತ ನಿರ್ದೇಶಕರು ವಿ ಮನೋಹರ್ ಸರ್, ಅವರ ಗಿರಿಧರ್ ದಿವಾನ್ ಅವರು ನಿಮ್ಗೆ ಅವ್ರಿಗೆ ಗೊತ್ತಿದೆ, ಅವ್ರ ಮುಖಾಂತರ ನಾನು ಅವ್ರಿಗೆ ಪರಿಚಯ ಆಗಿದ್ದು. ಅವಾಗ ನಾನು ಕಲ್ತಿರಲ್ಲ ಕೂಡ. ಮರಿಯಪ್ಪ ಹಾಸ್ಟೆಲ್ ಇದ್ದೆ, ಬಿ ಕೆ ಮರಿಯಪ್ಪ ಹಾಸ್ಟೆಲ್ ಚಾಮರಾಜಪೇಟೆಯಲ್ಲಿ. ಅದು ಮುಗಿಸ್ಕೊಂಡು ಡೈರೆಕ್ಟ್ ರೆಕಾರ್ಡಿಂಗ್ ಎಂಟ್ರಿ ಆಯ್ತು ನಂದು. ಆ ಸಾಂಗ್ಸ್ ಟ್ರ್ಯಾಕ್ ಹಾಡೋಕ್ಕೆ ಅವಾಗಲೂ ಕೂಡ ಅವರು ಹೇಳ್ತಾನೆ, ಗಿರಿಧರ್ ದಿವಾನ್ ಹೇಳ್ತಾರೆ ಮನೋಹರ್ ಸರ್ ಹತ್ರ, ಅಣ್ಣ ಎಸ್ ಪಿ ಬಿ ಅವ್ರ ಥರ ವಾಯ್ಸ್ ಇವರು, ಅವ್ರು ಇಂಪಿಟೇಷನ್ ಮಾಡಿ ಹಾಡ್ತಾರೆ, ಅಯ್ಯೋ ಮನೋ ಎಸ್ ಪಿ ಬಿ ಅವ್ರು ಆದರೆ ತುಂಬ ಹಾಡ್ತಾರೆ, ಎಲ್ಲರೂ ಹಾಡ್ತಾರೆ ತುಂಬ ಜನ, ಬೇರೆ ವಿಶೇಷವಾಗಿದ್ರೆ ಏನು ಅಂತ. ಬಟ್ ಅಂದರೆ ಅಲ್ಲಿ ಹೋಗಿ ನಾನು ಹಾಡಿದೆ, ಅದನ್ನು ಟ್ರ್ಯಾಕ್ ಹಾಡಿದೆ ಡ್ಯಾಡಿ ನಂಬರ್ ಒನ್ ಒಂದು ಫಿಲಮ್ಗೆ. ನನಗೇನು ಗೊತ್ತಿಲ್ಲ ಸರ್, ಅವಾಗಲೂ ಗೊತ್ತಿಲ್ಲ, ಇವಾಗಲೂ ಗೊತ್ತಿಲ್ಲ, ಇನ್ನೂ ಕಲಿತಾನೆ ಇದ್ದೀನಿ ದಿನ. ಆ ಒಂದು ಹಾಡು ಹಾಡಿದ್ದು ವಿಜಯ ಸ್ಟುಡಿಯೋಸ್ ಅಂತ ಚಾಮರಾಜಪೇಟೆ ಶಂಕರ್ ಮಠದ ಮುಂದೆ ಇದ್ದು ಇತ್ತು. ಆವತ್ತಿಂದ ಹತ್ತಿದ್ದು ನಿರಂತರವಾಗಿ ವಿ ಮನೋಹರ್ ಸರ್ ಯಾವತ್ತೂ ನಾನು ಕೃತಜ್ಞವಾಗಿರ್ತೀನಿ. ನನ್ನಂಥ ನೂರಾರು ಜನ ಕಲಾವಿದರಿಗೆ ಅವರು ಹಾಡಿಸಿ ಬರೆಯೋಕ್ಕೆ ಅವಕಾಶ ಕೊಟ್ಟು, ಇನ್ಸ್ಟ್ರೂಮೆಂಟ್ ನುಡ್ಸೋಕ್ಕೆ ಅವಕಾಶ ಕೊಟ್ಟು ಕೊಟ್ಟಂಥವ್ರು. ಆವತ್ತಿಂದ ಜರ್ನಿ ಸ್ಟಾರ್ಟ್ ಆಗಿ ಇದುವರೆಗೂ ನಡೀತಾ ಇದೆ, ಭಗವಂತನ ಆಶೀರ್ವಾದ.
0: ನಡೀತಾ ಇರಲಿ ನಾನು ಆಗಲೇ ಹೇಳಿದೆ, ಬಟ್ ಆ ಗ್ಯಾಪ್ ಇದೆಯಲ್ಲ ಅಲ್ಲಿ, ಅವತ್ತಿಂದ ಇವತ್ತುವರೆಗೂ ಪರ್ಸೆಂಟೇಜ್ ಆಫ್ ಹ್ಯಾಪಿನೆಸ್ ಎಷ್ಟು ಅಂತ ಕೇಳಿದೆ, ಆ ಖುಷಿಯ ಪ್ರಮಾಣ.
1: ಸರ್ ಕಲಾವಿದರಿಗೆ ತೃಪ್ತಿ ಇರಬಾರ್ದು ಸರ್.
0: ಸರಿ,
1: ಕಲಾವಿದರಿಗೆ ತೃಪ್ತಿ ಇರಬಾರ್ದು ಸರ್ ಅವ್ರ ಕೆಲಸದಲ್ಲಿ. ಅಂದರೆ ಅವಕಾಶ ಸಿಕ್ಕಿದ್ರೆ ಅವ್ನು ತೃಪ್ತಿ ಪಡ್ಕೊಂಡು ದಾರಿ ಸಿಗುತ್ತೆ. ಅವಕಾಶ, ನಾನು 25 ವರ್ಷದ ಫೀಲ್ಡಲ್ಲಿದ್ದೀನಿ ಮತ್ತು ಒಂದು 2.5 ಸಾಂಗ್ ರೆಕಾರ್ಡ್ ಮಾಡಿದ್ದೀನಿ ಅಂದರೆ ನಾನು ಪುಣ್ಯವಂತ ಸರ್.
0: ಸೆಕೆಂಡ್ ಥಾಟ್ ಇಲ್ಲ,
1: ಆ ತೃಪ್ತಿ ಇದೆ. ಬಟ್ ಸಾಧನೆ ಮಾಡೋ ಒಂದು ಸಾಧನೆ ಮಾಡಬೇಕು, ಇನ್ನೂ ಏನಾದರೂ ಮಾಡಬೇಕು ಅನ್ನೋ ಒಂದು ಆಸೆ ಹಂಬಲ ನನಗಿದೆ. ಅದು ಪ್ರತಿಯೊಬ್ಬ ಕಲಾವಿದರಿಗೂ ಇರುತ್ತೆ. ತೃಪ್ತಿ ಇರಬಾರ್ದು ಕಲಾವಿದರಿಗೆ ಮಾಡೋ ಕೆಲಸದಲ್ಲಿ, ಆದರೆ ಸಂತೃಪ್ತಿ ಇರಬೇಕು, ಸಂತೃಪ್ತಿ ಇರಬೇಕು, ಇನ್ನೂ ಮಾಡಬೇಕು ಅನ್ನೋ ಹಂಬಲ ಇರಬೇಕು. ಆವಾಗ ಮಾಡ್ತಾರೆ ಬಿಡ್ತಾರೆ ಸೆಕೆಂಡ್ರಿ, ಆ ಒಂದು ದಿನ ಖುಷಿ ಆಗ್ತಾನೆ ಅವನು.
0: ಅದೊಂದು ಇದ್ರೆ ಕರ್ಕೊಂಡು ಮುಂದೆ ಹೋಗ್ತಾ ಇರ್ತಲ್ವಾ?
1: ಖಂಡಿತ
0: ಅಲ್ವಾ? ರೈಟ್, ನಿಮ್ಮ ಹಾಡಿದ್ದು ಮತ್ತೊಂದು ಹಾಡನ್ನು ಕೇಳೋಣ.

0: ಸಚಿನ್ ಅವರು ಎಲ್ಲ ರೀತಿಯ ಹಾಡುಗಳನ್ನು ಹಾಡ್ತಾರೆ ಅನ್ನೋದಕ್ಕೆ ದಿಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್. ಸೌಭಾಗ್ಯ ಅವರು ರಾಜನ್ ಕೊಂಡೆಯಿಂದ SMS ಕಳಿಸಿದ್ದಾರೆ. ನಿಜವಾಗ್ಲೂ ಸಚಿನ್ ಅವರು ಫೀಲ್ಡಿಗೆ ಬಂದು 25 ವರ್ಷ ಆಯ್ತಾ, ಹಾಗನ್ನಿಸ್ತಾ ಇಲ್ಲ, ಇನ್ನೂ ನ್ಯೂ ಕಮರ್ ಅಂತ ಅನಿಸ್ತಾ ಇದೆ ನನಗೆ ಅಂತ. ಅವರು ಅಷ್ಟು ಹಂಬಲ್ ಆಗಿದ್ದಾರೆ ಸೌಭಾಗ್ಯ ಅವರೇ. ಹೌದೌದು, ಆ್ಯಂಡ್ ಅವರು ಒಪ್ಕೋತಾ ಇದ್ದಾರೆ ಎಲ್ ಎನ್ ಶಾಸ್ತ್ರಿ ಅವರು ಧ್ವನಿ ಅವ್ರ ಹತ್ರ ಇದೆ ಅಂತ. ಅವ್ರಿಗೆ ಎಲ್ ಎನ್ ಶಾಸ್ತ್ರಿ ಥರ ಕೇಳಿಸಿದೆ, ನನಗೆ ರಾಜೇಶ್ ಕೃಷ್ಣ ಅವ್ರ ಥರ ಕೇಳಿಸ್ತು. ನಿಜವಾಗ್ಲೂ ರಾಜೇಶ್ ಕೃಷ್ಣ ಥರ ಕೇಳಿಸ್ತು. ಸೊ ಅಪಾರ್ಟ್ ಫ್ರಮ್ ದಿಸ್, ಅಲಾಂಗ್ ವಿತ್ ದಿಸ್, ನೀವು ಕ್ಲಾಸಸ್ ಕೂಡ ಮಾಡ್ತಾ ಇದ್ರಿ.
1: ಹೌದು, ಮೊದಲು ಸೌಭಾಗ್ಯ ಅವ್ರು ಕೇಳಿದ್ದಾರೆ ನ್ಯೂ ಕಮರ್ ಥರ ಅಂತ. ಖಂಡಿತ, ಪ್ರತಿದಿನ ಪ್ರತೀಕ್ಷಾ ನ್ಯೂ ಕಮರ್. ಥ್ಯಾಂಕ್ ಯು ಫಾರ್ ಯುವರ್ ವರ್ಡ್ಸ್.
0: ಗುಡ್ ಗುಡ್ ಗುಡ್. ನೋಡಿ, 25 ವರ್ಷ ಇಸ್ ದಟ್ಸ್ ಮೇಕ್ಸ್ ಯು, ಅದೇ ಅದೇ ನಿಮ್ಮನ್ನ 25 ವರ್ಷ ಉಳಿಸಿರೋದು. ನಾನು ಇವತ್ತು ನ್ಯೂ ಕಮರ್ ಅಂತ ಅನ್ಕೊಂಡು ಹೋಗಿದ್ದಕ್ಕೆ ಅನ್ಕೊಂಡು 25 ವರ್ಷ ಆಗಿದೆ ನೋಡಿ ಅಲ್ವಾ. ಹಾಗೆ ಅನ್ಕೊಂಡು ಇನ್ನೊಂದು 50 ವರ್ಷ
1: ಹಿಂದೆ ತಿರುಗಿ ನೋಡಿದ್ರೆ ಸಾಧನೆ ಜೀರೋ ಅನ್ಸುತ್ತೆ ಸರ್ ನನಗೆ. ಏನು ಸಾಧನೆ ಇಲ್ಲ ಅಂತ ಅನ್ಸುತ್ತೆ. 25 ಈಗ ನಂತರ ಸಾಧನೆ ಮಾಡೋರು ಅವರ ಜನ ಇದ್ದಾರೆ. ನಾನು ವೈಯಕ್ತಿಕವಾಗಿ ಏನು ಅನ್ಸೋದೇ ಇಲ್ಲ ನನಗೆ, ಏನು 25 ವರ್ಷ ಆಗೋಯ್ತಾ ಅಂತ ಅನ್ಸುತ್ತೆ. ಬಟ್ ತುಂಬ ಕಲ್ತಿದ್ದೀನಿ ಸರ್ 25 ವರ್ಷದಲ್ಲಿ. ಸರ್ ನೀವೇನೋ ಕ್ಲಾಸಸ್ ಬಗ್ಗೆ
0: ಹೇಳ್ತಾರೆ. ನಾನು ನೋಡಿ ನಿಮ್ಮನ್ನು ನೋಡಿ ಒಂದು 6 ವರ್ಷ 6.5 ವರ್ಷ ಆಗಿರಬೇಕು. ಸೊ ಆ ಟೈಮ್ 6 ಇಯರ್ಸ್ ಬ್ಯಾಕ್ ನಾನು ನಿಮ್ಮನ್ನು ಮಾತಾಡಿಸಿದ್ದು ಅಂತ ಕಾಣುತ್ತೆ. ಸೊ ಅಲ್ಲಿ ನೋಡಿದಾಗ ನಾನು ಅನ್ಕೊಂಡು 6 ವರ್ಷ ಆಗೋಯ್ತಾ ನಿಮ್ಮನ್ನು ಮಾತಾಡಿಸಿ ಅಂತ. ಟೈಮ್ ಫ್ಲೈಸ್ ಅಂತಾರೆ ಇದಕ್ಕೆ. ಯಾ, ಕ್ಲಾಸಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ
1: ಸರ್. ನಾನು 10 ಇಯರ್ಸ್ ಲಾಸ್ಟ್ 10 ವರ್ಷದ ಮೊದಲು ಏನು ಸಂಗೀತ ಯಾತ್ರೆ, ಸಂಗೀತ ಯಾನ ನಿಲ್ಲಬಾರ್ದು ಅಂತ ಚಾಮರಾಜಪೇಟೆ 4th ಮೇನಲ್ಲಿ ಲಹರಿ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಅಂತ ಓಪನ್ ಮಾಡಿದೆ ಸರ್. ಅದರಲ್ಲಿ ಬಹಳಷ್ಟು ಫ್ರೀ ಕ್ಲಾಸಸ್ ಕೂಡ ಮಾಡ್ತೀವಿ. ಕಲಿಯೋರಿಗೆ ಅವಕಾಶ ಬೇಕು ಅನ್ನೋರಿಗೆ ಫ್ರೀ ಕ್ಲಾಸಸ್ ಕೂಡ ಮಾಡ್ತೀವಿ. ಜೊತೆಗೆ ಕೀಬೋರ್ಡ್ ಕ್ಲಾಸಸ್ಸು, ಗಿಟಾರ್ ಕ್ಲಾಸಸ್ಸು ಮತ್ತು ಕ್ಯಾರಿಕೋ ಸಿಂಗಿಂಗ್ ಕ್ಲಾಸಸ್ಸು, ಭರತನಾಟ್ಯಂ, ಕರ್ನಾಟಿಕ್ ಮ್ಯೂಸಿಕ್ಕು, ಇದೆಲ್ಲ ನಾವು ಅವರಿಗೆ ಕ್ಲಾಸಸ್ ಮಾಡ್ತೀವಿ. ಅದು ಯಶಸ್ವಿಯಾಗಿ ನಡೀತಾ ಇದೆ. 100 ಜನ ವಿದ್ಯಾರ್ಥಿಗಳು ನಮ್ಮ ಹತ್ರ ಕಲಿತು ಹೋಗಿದ್ದಾರೆ, ಕಲಿತಾ ಇದ್ದಾರೆ. ನನಗೆ ಅದು ಖುಷಿ ಇದೆ. ನನಗೆ ಸಂಗೀತದಲ್ಲೇ ಇರೋದರಿಂದ ಸಂಗೀತಕ್ಕೆ ನಾವೇನಾದರೂ ಕೊಡಬೇಕು ಅಂತ ಅಂದ್ಕೊಂಡಾಗ ನನಗೆ ದಾರಿ ಕಾಣಿಸಿ ಅದೊಂದೇ. ಸೊ ಮ್ಯೂಸಿಕಲ್ ನಾವೇನಾದರೂ ಕೊಡಬೇಕು ಅಂದಾಗ ಮುಂಬರುವ ಕಲಿಬೇಕು ಅನ್ನೋ ಹಂಬಲ ಇರೋರಿಗೆ ಏನಾದರೂ ಹೊಸ ಕೊಡಬೇಕು ಅನ್ನೋ ಒಂದು ಆಸೆಯಿಂದ ಲಹರಿ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಅಂತ ಚಾಮರಾಜಪೇಟೆಯಲ್ಲಿ ಓಪನ್ ಮಾಡಿದ್ದೀವಿ. ನಡೀತಾ ಇದೆ ಸರ್.
0: ಗುಡ್ ಗುಡ್, ಫಂಟಾಸ್ಟಿಕ್. ಮುಂದೆ ಏನೇನು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಿ ಸಚಿನ್?
1: ಸರ್, ನಾನು ಹಾಡಲ್ಲೇ ಇರ್ತೀನಿ, ಹಾಡಲ್ಲೇ ಇರಬೇಕು ಇರೋ ತನಕ, ಹಾಡಲ್ಲೇ ಸಂಗೀತ ಕ್ಷೇತ್ರದಲ್ಲೇ.
0: ಅದು ಸರಿ ಅಲ್ಲ, ಚೆನ್ನಾಗಿ ಹೇಳಿದ್ರಿ. ಹಾಡಲ್ಲೇ ಇರಬೇಕು, ಹಾಡಲ್ಲೇ ಇರ್ತೀನಿ, ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಒಂದು ಬ್ರೇಕ್ ತೊಗೊಳ್ಳೋಣ. ಜವರಾಯಿ ಟೇಲರ್ ಮಂಡ್ಯ ಹೊಸಹಳ್ಳಿ, ಅಲ್ಲಿಂದ ಜವರಾಯಿ ಮಂಡ್ಯದಿಂದ ಹೊಸಹಳ್ಳಿ ಅಂತ ಕಳಿಸಿದ್ದಾರೆ. ನಿಮ್ಮಿಬ್ಬರು ಕನ್ನಡ ಕೇಳೋಕೆ ಸೂಪರ್ ಸುಮಧುರ, ನಿಮ್ಮ ಧ್ವನಿ ದೇವರು ಕೊಟ್ಟಿರೋ ವರ.
1: ವಾಹ್, ಧನ್ಯವಾದಗಳು.
0: ಗುಡ್ ಗುಡ್ ಗುಡ್. ಸೊ ಮುಂದೆ ಜರಗನಹಳ್ಳಿ ಶಿವಶಂಕರ್ ಅವರ ಹನಿಗವನಗಳಿಗೆ ನೀವು ಟ್ಯೂನ್ ಮಾಡಿ ರಿಲೀಸ್ ಮಾಡ್ತಾ ಇದ್ದೀರಿ ಅಂತ.
1: ಜೊತೆಗೆ ಸರ್, ನನಗೆ ವಚನಗಳ ಬಗ್ಗೆ ಒಂದು ಹನ್ನೊಂದು ವಚನ ಟ್ಯೂನ್ ಮಾಡಿ ರಿಲೀಸ್ ಮಾಡ್ತೀವಿ. ಅದು ಕೂಡ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಸೊ ಲಹರಿ ಸ್ಟುಡಿಯೋಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನನ್ನ ಮುಂದಿನ ಪ್ರಯತ್ನಗಳು, ಅಂದರೆ ಸಂಗೀತಕ್ಕೆ ನಾನೇನು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ನನ್ನ ಕೃಷಿ ಏನು ಸಂಗೀತದಲ್ಲಾಗಿದೆ, ಅದರ ಒಂದು ಫಿಲ್ಟರ್ಡ್ ವರ್ಷನ್ ಅದ್ರಲ್ಲಿ ಕೊಡಬೇಕು ಅಂತ ಅಂದ್ಕೊಂಡು ನಾನು ಲಹರಿ ಸ್ಟುಡಿಯೋಸ್ ಅಂತ ಮಾಡಿ ನನ್ನ ಆಲ್ಬಮ್ಸ್ನ ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ವಚನಗಳು ಇನ್ನು ಮುಂದಿನ ವರ್ಷದಲ್ಲಿ ಒಂದು 500 ವಚನ ರಿಲೀಸ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಇದೆ ನನಗೆ. ಈ ವಚನಗಳು ಬಹಳ ಎಲ್ಲ ತುಂಬ ಜನ ಲೆಜೆಂಡ್ಸ್ ಎಲ್ಲ ಮಾಡಿದ್ದಾರೆ. ಸಿಂಪಲ್ ಕೊಡಬೇಕು ಅಂತ ಆಸೆ ಸರ್. ಒಂದು 8 ಬಾರ್ BGM ಒಂದು ವಚನ ಹಾಡೋದು,
0: ಅದು 2.5 ನಿಮಿಷ
1: ಓದುತ್ತೆ. ಆ ಥರ ಕೊಡಬೇಕು ಅಂತ ಆಸೆ. ನನಗೆ ಅನಿಸೋ ಪ್ರಕಾರ ನಾನು ಯಾರ ಕಂಪೋಸಿಂಗ್ ಬಗ್ಗೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅವರು ಇಷ್ಟ, ಅದು ಫ್ರೀ ಆಗಿದ್ದಾರೆ ಅವರು. ಒಂದು ವಚನಕಾರರು ಕೊಟ್ಟಿರುವಂಥ ಒಂದು ವಿಚಾರಧಾರೆಗಳು ನಮಗೆಲ್ಲರಿಗೂ ಗೊತ್ತೇ ಇದೆ. ದಾಸರು ಕೊಟ್ಟಿದ್ದಾರೆ, ವಚನಕಾರರು ಕೊಟ್ಟಿದ್ದಾರೆ. ಅದರ ತಾತ್ಪರ್ಯವನ್ನು ಸಿಂಪಲಾಗಿ ಹೇಳಬೇಕು ಸರ್, ಹಾಡಿನ ಮುಖಾಂತರ. ಒಂದು ಚಿಕ್ಕದಾಗ ಒಂದು ಹಾಡಿರಬೇಕು.
0: ತಾತ್ಪರ್ಯ ಮತ್ತು ಹಾಡು,
1: ಹಾಡು ತಾತ್ಪರ್ಯ. ಫಸ್ಟ್ ಹಾಡು ತಾತ್ಪರ್ಯ, ಎಲ್ಲರಿಗೂ ರೀಚ್ ಆಗಲಿ ಅನ್ನೋ ಉದ್ದೇಶ ಈ ಥರ ಬಹಳಷ್ಟು ಯೋಜನೆಗಳಿದೆ.
0: ಸರ್, ಯಾವುದಾದ್ರೂ ಒಂದು ಸಾಲನ್ನು ಹಾಡ್ಬೋದಾ ನಮಗೋಸ್ಕರ?
1: ಇದೆ ಸರ್, ಅದನ್ನು ಹಾಡ್ತೀನಿ ನಾನು. ಇತ್ತೀಚೆಗಂತೆ ಒಂದು ಫೇಮಸ್ ವಚನ ಇದೆ, ಅಂದರೆ ವಚನ ಹಾಳಿದೆ, ನಾನು ಕಂಪೋಸ್ ಮಾಡೋ ವಸ್ತು.

0: ಬಡವನಯ್ಯ ಆ ಥರ ಒಂದು ಸಿಂಪಲ್ ಆಗಿ ಕೊಡಬೇಕು ಅನ್ನೋ ಉದ್ದೇಶ.
1: ತಾತ್ಪರ್ಯ ಹೇಗೋಗುತ್ತೆ?
0: ಬಸವಣ್ಣನ ಬಗ್ಗೆ ಹೇಳಿ, ಅಣ್ಣನವರು ಈ ಒಂದು ಹಾಡನ್ನು ಬರೆದಿದ್ದಾರೆ. ಬಸವಣ್ಣನವರು ಇರೋಂಥವರು ಶಿವಾಲಯ ಕಟ್ತಾರೆ, ದೊಡ್ಡ ದೊಡ್ಡ ದೇವಸ್ಥಾನಗಳ ಕಟ್ತಾರೆ, ನನ್ನ ಹತ್ರ ಏನೂ ಇಲ್ಲ, ನನಗೆ ಏನು ಕೊಡ್ಬೋದು, ನನ್ನ ದೇಹನೇ ದೇವಸ್ಥಾನ, ನನ್ನ ಶಿರವೇ ಹೊನ್ನ ಕಲಶ, ಈ ಥರ ಒಂದು ತಾತ್ಪರ್ಯದ ಮೇಲೆ ಹೋಗುತ್ತೆ.
1: ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಆಲ್ ದಿ ಬೆಸ್ಟ್ ನಿಮಗೆ. ಈ ಒಂದು ಆಲ್ಮೋಸ್ಟ್ ಒಂದು ಗಂಟೆ ನಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಒಳ್ಳೆ ಹಾಡುಗಳನ್ನ ಕೇಳಿಸ್ತಾ ಹಾಡಿದ್ರಿ, ಹೇಗಿತ್ತು ಒಂದು ಗಂಟೆ?
0: ಸರ್, ಆಕಾಶವಾಣಿ ಬೆಂಗಳೂರು ಅದನ್ನು ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ ಸರ್. ಎಷ್ಟೋ ಎಷ್ಟೋ ಈ ಥರ ಕಾರ್ಯಕ್ರಮಗಳು, ಅಂದರೆ ಎಷ್ಟೋ ಎಫ್ ಎಮ್ಗಳೆಲ್ಲ, ಎಫ್ ಎಮ್ ಶುದ್ಧವಾಗಿ ಸತ್ಯವಾಗಿ ನಿತ್ಯವಾಗಿ ತನ್ನದೇ ಆದ ಛಾಪನ್ನು ಉಳಿಸ್ಕೊಂಡು ಆ ಕಡೆ ಈ ಕಡೆ ಆಯಾಮಗಳಿಂದ ಬದಲಾಯಿಸಿದೆ. ಏನಿದೆ ಅದನ್ನು ಉಳಿಸ್ಕೊಂಬಂದಿರೋದು ಎಫ್ ಎಮ್ ರೈನ್ಬೋ ಆಗ್ಬೋದು, ಜೊತೆಗೆ ದೂರದರ್ಶನ ಆಗ್ಬೋದು, ಅದರದ್ದೇ ಒಂದು ಒಂದು ವಿಶೇಷವಾದ ದಿಕ್ಕು ಎಲ್ಲ. ಆಮೇಲೆ ಎಷ್ಟೋ ರಾಷ್ಟ್ರಗಳಲ್ಲಿ ರೀಚ್ ಆಗುತ್ತೆ ಅಂತ ಕೂಡ ನಾನು ಕೇಳ್ಬಿಟ್ಟಿದ್ದೆ ಇದು. ಸೊ ಇದೆಲ್ಲ ವಿಶೇಷ ನನಗೆ ಇಲ್ಲಿ ಬಂದು ಕೂತ್ಕೊಂಡು ನನ್ನ ಒಂದು ತೊದಲು ಮಾತು, ನನಗೇನು ಮಾತು ಬರಲ್ಲ ಸರ್, ನನಗೆ ಮಾತು ಕಮ್ಮಿ ನಾನು ಸ್ವಲ್ಪ. ಸೊ ತೊದಲು ಮಾತು
1: ತಗೊಂಡ್ಮೇಲೆ ಹೇಗೆ ನಾನು,
0: ಥ್ಯಾಂಕ್ ಯು ಸರ್, ನನ್ನ ತೊದಲು ಮಾತುಗಳನ್ನು ಈ ಒಂದು ಆಕಾಶವಾಣಿ ಮುಖಾಂತರ ಕೇಳುಗರಿಗೆ ತಲುಪಿಸಿದಂಥ ಸುಧೀಂದ್ರ ಸರ್ ತಮಗಾಗ್ಬೋದು, ನಮ್ಮ ಎಫ್ ಎಂ ರೈನ್ಬೋ ನವಿಲುಗರಿ ಕಾರ್ಯಕ್ರಮದ ಆಯೋಜಕರಿಗೆ, 101.3 ಮೆಗಾಹರ್ಟ್ಸ್ನಲ್ಲಿ ಬರ್ತಾರಂತ ಈ ಕಾರ್ಯಕ್ರಮದ ಎಲ್ಲ ರೂವಾರಿಗಳಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು ಸಚಿನ್, ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೂ ನಾವು ಸಚಿನ್

ನಗರ್ತಾ ಅವ್ರ ಜೊತೆ ಮಾತಾಡಿದ್ವಿ. ಗಾಯಕರು, ಸಂಗೀತ ನಿರ್ದೇಶಕರು, ಆಯೋಜಕರು, ಡಬ್ಬಿಂಗ್ ಆರ್ಟಿಸ್ಟ್ ಎಲ್ಲ ವಿಚಾರವಾಗಿ ಮಾತಾಡಿದ್ವಿ. ಅವರಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ಒಂದು ಗಂಟೆಗೆ ನಿಮಗೆ ಕಾರ್ಯಕ್ರಮ ಶುರುವಾಗುತ್ತೆ. ಕಾರ್ಯಕ್ರಮ ಏನಪ್ಪ ಅಂತಂದರೆ ಕರೆಯಲ್ಲಿ ಕೈರುಚಿ ಅಂತ ಕರೆ ಮಾಡಿ ಇವತ್ತೇನು ಸ್ಪೆಷಲ್ ಅಡುಗೆ ಮಾಡಿದಿರಿ ಅಂತ ನಿಮ್ಮ ಜೊತೆಗೆ ಹಂಚ್ಕೊಳ್ಳಿ. ಸ್ಟೇ ಟ್ಯೂನ್ಡ್ ಎಫ್ ಎಂ ರೇನ್ಬೋ.

0: ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಕರೆಯಲ್ಲಿ ಕೈರುಚಿಯ ಸಮಯ. ನೀವು ಕರೆ ಮಾಡಿ ನಿಮಗೆ ಗೊತ್ತಿರುವಂತಹ ಸೂಪರ್ ಆಗಿರೋಂಥ ಈಸಿ ರೆಸಿಪೀಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವಂಥ ಟೈಮ್ ಇದು. ನಮ್ಮ ನಂಬರ್ ಗೊತ್ತಲ್ಲ, 3228120 ಅಥವಾ ನಿಮಗೆ ಕರೆ ಮಾಡೋಕ್ಕೆ ಕಷ್ಟ ಅಂದರೆ ಮೆಸೇಜ್ ಮೂಲಕ ಕೂಡ ನಿಮ್ಮ ಸ್ಪೆಷಲ್ ರೆಸಿಪಿಯನ್ನು ನಮಗೆ ತಿಳಿಸಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ, ಇಲ್ಲಿಗೆ ಸಂದೇಶ ಕಳಿಸಿ.
1: ಇದೇನ್ ಮಗ ಬರೀ ತನ್ನ ನನ್ನ ಅಂತ ಹೇಳಿತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟು ಹಾಕೋತಾನೆ?
2: ಅಯ್ಯೋ, ನಂಗ್ ಪದ ಗೀತ ಯಾವ್ದು ಬರೋಕಿಲ್ಲ.
1: ಯಾಕೆ ಬರಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡು ಅಡಿಕೆ, ಮೈಸೂರು ವಿಳ್ಳೆದೆಲೆ.

ಆಕಾಶವಾಣಿ ಎಫ್ ಎಂ ರೈಮ್ ಕೇಳ್ತಾ ಇದ್ದೀರಿ. ಸಮಯ ಕರೆಯಲ್ಲಿ ಕೈರುಚಿಯ ಸಮಯ. ಹೌದು, ಕರೆಯಲ್ಲಿ ಕೈರುಚಿಯಲ್ಲಿ ನೀವಂತೂ ಮನಸ್ಸು ಮಾಡಲಿಲ್ಲ ರೆಸಿಪಿ ಶೇರ್ ಮಾಡ್ಕೊಳ್ಳೋಕ್ಕೆ. ಆದರೆ ನಾವಂತೂ ಒಂದು ಸಖತ್ತಾಗಿರೋ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀವಿ. ಇದನ್ನು ಮಾಡೋದಕ್ಕೆ ತುಂಬ ಕಡಿಮೆ ಪದಾರ್ಥಗಳು ಸಾಕು, ತುಂಬ ಕಡಿಮೆ ಸಮಯ ಕೂಡ ಸಾಕು, ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ನಿಮಗೇನಾದರೂ ಮಾಡಿರುವಂತಹ ಅಡುಗೆ ಸ್ವಲ್ಪನೇ ಇದೆ, ಇನ್ನೊಬ್ರು ಯಾರೋ ಎಕ್ಸ್ಟ್ರಾಗಿ ಬಂದರು, ಅವ್ರಿಗೇನು ಹಾಕೋದು ಏನು ಕೊಡೋದು ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಒಂದು ಐಟಮ್ನ ದಿಢೀರ್ ಅಂತ ಪ್ರಿಪೇರ್ ಮಾಡ್ಕೊಳ್ಬಹುದು. ಮನೆಯಲ್ಲಿ ಚೆನ್ನಾಗಿ ಅನ್ನ ಮಾತ್ರ ಇರಬೇಕು ಅಷ್ಟೇ. ಅನ್ನ ಶಾರ್ಟೇಜ್ ಇದ್ದರೆ ಖಂಡಿತ ಇದನ್ನು ಮಾಡೋದಕ್ಕೆ ಆಗಲ್ಲ, ಯಾಕೆಂದರೆ ಒಂದು ತಿತ್ತು ತಿನ್ನೋರು ಅದೇ ಜಾಗದಲ್ಲಿ ಮೂರು ತುತ್ತು ತಿನ್ನುವಂತಹ ರೆಸಿಪಿ ಇದು. ಪೀಠಕ್ಕೆನೇ ಜಾಸ್ತಿ ಆಯಿತು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸಿಂಪಲಾಗಿ ನಿಂಬೆಯ ಅಪ್ಪೆ ಸಾರು ಮಾಡುವಂತಹ ವಿಧಾನ ಇದು. ಸ್ವಲ್ಪ ಎಣ್ಣೆ ಇಡಿ, ಸಾಸಿವೆ, ಹಾಗೆ ಹಸಿಮೆಣಸಿನಕಾಯಿ, ಬೇಕಿದ್ರೆ ಒಂಚೂರು ಒಣಮೆಣಸಿನಕಾಯಿ ಒಂದೆರಡು ತುಂಡೂ ಕೂಡ ಹಾಕೋಬಹುದು, ಕರಿಬೇವು, ಕೊತ್ತಂಬರಿ, ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ. ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಉಪ್ಪನ್ನು ಸೇರಿಸಿ ಒಂದೇ ಒಂದು ಕುದಿ ತರಿಸಿ ಆಫ್ ಮಾಡಿ, ಮತ್ತು ಇಂಗು ಏನಾದರೂ ಅಂಟು ಇಂಗು ಇದ್ದರೆ ಇಂಗುವನ್ನು ಕರಗಿಸಿ ಹಾಕಿ, ಅಥವಾ ಪುಡಿ ಇಂಗು ಆದರೆ ನೀವು ಒಗ್ಗರಣೆಗೆ ಇಂಗುವನ್ನು ಹಾಕ್ಕೊಂಡಿರಬಹುದು. ಇದಕ್ಕೆ ನೀವು ಹಾಕಿರುವಂತಹ ಉಪ್ಪು ಖಾರದ ಅಂದಾಜಿಗೆ ಸರಿಯಾಗಿ ಮ್ಯಾಚ್ ಆಗೋ ಹಾಗೆ ನಿಂಬೆ ರಸವನ್ನು ಹಿಂಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ನಿಂಬೆ ಅಪ್ಪೆ ಸಾರು ರೆಡಿಯಾಗುತ್ತೆ. ಇದನ್ನು ನೀವು ಅನ್ನಕ್ಕೆ ಕಲಸ್ಕೊಂಡು ಕೂಡ ತಿನ್ನಬಹುದು, ಅಥವಾ ಊಟ ಆದಮೇಲೆ ಚೆನ್ನಾಗಿ ಡೈಜೆಸ್ಟ್ ಆಗಲಿ ಅಂತ ಒಂದು ಸಣ್ಣ ಲೋಟದಲ್ಲಿ ಕೂಡ ಕುಡಿಬಹುದು. ಉಪ್ಪು ಹುಳಿ ಖಾರ ಎಲ್ಲವೂ

ಕೂಡ ಹದವಾಗಿ ಬೆಳೆದಿರುವಂತ ಈ ಅಪ್ಪೆ ಸಾರು ನಾಲಿಗೆಯ ಮೇಲಿರುವಂತ ಕಹಿಯನ್ನ ತೆಗೆದು ಹಾಕತ್ತೆ ಮತ್ತೆ ಊಟದಲ್ಲಿ ರುಚಿಯನ್ನ ಹೆಚ್ಚಿಸುತ್ತೆ. ಖಂಡಿತ ಮತ್ತೊಂದ್ಸಲ ಟ್ರೈ ಮಾಡಿ. ನೀವೇನಾದ್ರೂ ಮಾಡಿರುವಂತ ಸಾರು, ಹುಳಿಗೆ ಅಥವಾ ಪಳದ್ಯ, ಬೇರೆ ಬೇರೆ ಪದಾರ್ಥಗಳು ಕಡಿಮೆ ಇದ್ದಾಗ ಈ ಒಂದು ನಿಂಬೆ ಸಾರನ್ನ ಆಡ್ ಮಾಡೋದ್ರ ಮೂಲಕ ನೀವು ಬಂದವರಿಗೆ ರುಚಿಯನ್ನು ಕೂಡ ಹೆಚ್ಚಿಸಬಹುದು, ಹಾಗೆ ಹೊಟ್ಟೆ ತುಂಬಾ ಊಟ ಕೂಡ ಹಾಕಬಹುದು. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮತ್ತೆ ನಮ್ಮ ಕರೆಯಲ್ಲಿ ಕೈರುಚಿಗೆ ಪಾರ್ವತಿ ಮೋಹನ್ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ದಾವಣಗೆರೆಯಿಂದ ಬಿಳಿ ಎಳ್ಳು ಹಾಗೆ ಶೇಂಗಾ ಬೀಜವನ್ನು ಸಣ್ಣ ಉರಿಯಲ್ಲಿ ಹುರ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ರೆ ಈ ಪುಡಿಯನ್ನು ಎಲ್ಲ ಪಲ್ಯಗಳಿಗೂ ಕೂಡ ಹಾಕ್ತಾ ಬಂದರೆ ಪಲ್ಯದ ಟೇಸ್ಟು ಅದ್ಭುತವಾಗಿ ಇರುತ್ತೆ ಅಂತ. ವಾವ್, ಇದಂತೂ ಮೈಸೂರು ಬೆಂಗಳೂರು ಅವರಿಗೆ ನಿಜಕ್ಕೂ ಹೊಸದಾದಂತಹ ವಿಷಯ. ಖಂಡಿತ ಟ್ರೈ ಮಾಡಬೇಕು, ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ಆಕಾಶವಾಣಿ ಎಫ್ ಎಂ ರೈ ಮೊದಲು ಇನ್ನೇನು 1 ಗಂಟೆ 10 ನಿಮಿಷ ಆಗೋಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಿಸ್ಕೊಳ್ತೀರಾ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ದೇಶದಲ್ಲಿ ಮೂಲಸೌಕರ್ಯ ವೃದ್ಧಿಗೆ ಕೈಗೊಂಡಿರುವ ನಿರ್ಧಾರಗಳಿಂದ ಆರ್ಥಿಕ ಪ್ರಗತಿಗೆ ಮತ್ತಷ್ಟು ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಪ್ರವಾಸದಲ್ಲಿರುವ ವಿಯೆಟ್ನಾಂ ಅಧ್ಯಕ್ಷ ತೋಲಾಮ್ ಅವರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಚರ್ಚೆ. ದೇಶಾದ್ಯಂತ ಏಕಲವ್ಯ ಮಾದರಿ ವಸತಿ ಶಾಲೆಗಳ ನಿರ್ಮಾಣ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ಜುಯಲ್ ಓರಮ್. ಪಂಚರಾಜ್ಯಗಳ ಚುನಾವಣಾ ಪ್ರಕ್ರಿಯೆ ಮುಕ್ತಾಯ, ಹೊಸ ವಿಧಾನಸಭೆಯ ರಚನೆಗೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಸನ್ರೈಸರ್ಸ್ ಹೈದರಾಬಾದ್, ಪಂಜಾಬ್ ಕಿಂಗ್ಸ್ ಹಣಾಹಣಿ. ವಾರ್ತೆಗಳ ವಿವರ. ದೇಶದ ಮೂಲಸೌಕರ್ಯ ವೃದ್ಧಿಗೆ ಸಂಪುಟ ಕೈಗೊಂಡಿರುವ ಹಲವು ನಿರ್ಣಯಗಳು ಆರ್ಥಿಕ ಪ್ರಗತಿಗೆ ಮತ್ತಷ್ಟು ಒತ್ತು ನೀಡಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಕೇಂದ್ರ ಸಂಪುಟ ಕರ್ನಾಟಕ ಸೇರಿದಂತೆ 6 ರಾಜ್ಯಗಳ 19 ಜಿಲ್ಲೆಗಳನ್ನು ಒಳಗೊಂಡ 3 ರೈಲ್ವೆ ಯೋಜನೆಗಳಿಗೆ ಒಪ್ಪಿಗೆ ನೀಡಿದೆ. ಇದರಿಂದ ಸಂಪರ್ಕ ವೃದ್ಧಿಯಾಗುವುದಲ್ಲದೆ ರೈಲ್ವೆ ಕಾರ್ಯಾಚರಣೆಯ ದಕ್ಷತೆ ಸುಧಾರಿಸಲಿದೆ ಮತ್ತು ರಾಷ್ಟ್ರದ ಪ್ರಮುಖ ಪ್ರವಾಸಿ ತಾಣಗಳ ಸಂಪರ್ಕ ಮತ್ತಷ್ಟು ಸುಲಭವಾಗಲಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಳಕ್ಕೆ ಸಂಪುಟ ಮಹತ್ವದ ನಿರ್ಧಾರ ಕೈಗೊಂಡಿರುವುದರಿಂದ ನ್ಯಾಯಾಂಗದಲ್ಲಿ ಮೂಲಸೌಕರ್ಯ ಬಲಗೊಳ್ಳುವುದಲ್ಲದೆ ಜನರಿಗೆ ತ್ವರಿತ ನ್ಯಾಯದಾನವಾಗಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಭಾರತ ಪ್ರವಾಸದಲ್ಲಿರುವ ವಿಯೆಟ್ನಾಂ ಅಧ್ಯಕ್ಷ ತೋಲಾಮ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸುತ್ತಿದ್ದಾರೆ. ಉಭಯ ನಾಯಕರು ಹೈದರಾಬಾದ್ ಹೌಸ್ನಲ್ಲಿ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳೂ ಸೇರಿದಂತೆ ದ್ವಿಪಕ್ಷೀಯ ಸಂಬಂಧದ ಹಲವು ಆಯಾಮಗಳ ಬಗ್ಗೆ ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ. ದ್ವಿಪಕ್ಷೀಯ ಮಾತುಕತೆಯ ನಂತರ ಹಲವು ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆಯಿದೆ. ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಯೆಟ್ನಾಂ ಅಧ್ಯಕ್ಷರೊಂದಿಗೆ ಸಭೆ ನಡೆಸಲಿದ್ದಾರೆ. 3 ದಿನಗಳ ಭಾರತ ಪ್ರವಾಸ ಕೈಗೊಂಡಿರುವ ವಿಯೆಟ್ನಾಂ ಅಧ್ಯಕ್ಷರಿಗೆ ಇಂದು ಬೆಳಗ್ಗೆ ರಾಷ್ಟ್ರಪತಿ ಭವನದಲ್ಲಿ ಸಾಂಪ್ರದಾಯಿಕ ಸ್ವಾಗತ ಕೋರಲಾಯಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಪಿಯೂಷ್ ಗೋಯಲ್, ಅಶ್ವಿನಿ ವೈಷ್ಣವ್ ಮತ್ತು ಡಾ ಜಿತೇಂದ್ರ ಸಿಂಗ್ ಮತ್ತಿತರರು ವಿಯೆಟ್ನಾಂ ಅಧ್ಯಕ್ಷರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಆನಂತರ ವಿಯೆಟ್ನಾಂ ಅಧ್ಯಕ್ಷರು ರಾಜ್ಘಾಟ್ಗೆ ಭೇಟಿ ನೀಡಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುಯಲ್ ಓರಮ್ ದೆಹಲಿಯಲ್ಲಿಂದು ದೇಶಾದ್ಯಂತ ಏಕಲವ್ಯ ಮಾದರಿ ವಸತಿ ಶಾಲೆಗಳ ನಿರ್ಮಾಣ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಾದರಿ ವಸತಿ ಶಾಲೆಗಳ ನಿರ್ಮಾಣದ ತಳಮಟ್ಟದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು, ಅವುಗಳ ಗುಣಮಟ್ಟದ ಕುರಿತು ಪರಿಶೀಲನೆ ನಡೆಸಲಾಯಿತು ಎಂದು ಸಚಿವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವಿವರವನ್ನು ಹಂಚಿಕೊಂಡಿದ್ದಾರೆ. ನಿರ್ಮಾಣ ಯೋಜನೆ ಉತ್ತಮ ಗುಣಮಟ್ಟದೊಂದಿಗೆ ಸಕಾಲದಲ್ಲಿ ಪೂರ್ಣಗೊಳ್ಳಬೇಕು ಹಾಗೂ ಬುಡಕಟ್ಟು ವಿದ್ಯಾರ್ಥಿಗಳಿಗೆ ವಿಶ್ವದರ್ಜೆಯ ಶೈಕ್ಷಣಿಕ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ಧವಿದೆ ಎಂದು ಸಚಿವರು ಪುನರುಚ್ಚರಿಸಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣಾ

0: ಪ್ರಕ್ರಿಯೆ ಮುಕ್ತಾಯಗೊಂಡಿರುವುದರಿಂದ ಚುನಾವಣಾ ಆಯೋಗ ಹೊಸ ವಿಧಾನಸಭೆಯ ರಚನೆಗೆ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಕುರಿತಂತೆ ಆಯಾ ರಾಜ್ಯಗಳ ಚುನಾವಣಾಧಿಕಾರಿಗಳು, ಎಲ್ಲ 5 ರಾಜ್ಯಗಳ ರಾಜ್ಯಪಾಲರು ಹಾಗೂ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ಗಳಿಗೆ ಚುನಾವಣಾ ಪ್ರಕ್ರಿಯೆ ಮುಕ್ತಾಯದ ಕುರಿತು ಹಾಗೂ ಹೊಸ ಸರ್ಕಾರಗಳ ರಚನೆಗೆ ಅನುವು ಮಾಡಿಕೊಡುವಂತೆ ಅಧಿಸೂಚನೆಯನ್ನು ರವಾನಿಸಿದ್ದಾರೆ. 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬಿದ್ದು ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಅಧಿಸೂಚನೆ ಹೊರಡಿಸಿರುವುದು ಅತ್ಯಂತ ಪ್ರಮುಖ ಸಾಂವಿಧಾನಿಕ ಕ್ರಮವಾಗಿದೆ. ಇದರೊಂದಿಗೆ ಚುನಾವಣಾ ಆಯೋಗದ ಕರ್ತವ್ಯಗಳೆಲ್ಲ ಪೂರ್ಣಗೊಂಡಿದ್ದು ಇನ್ನು ಹೊಸ ವಿಧಾನಸಭೆಗಳ ರಚನೆಗೆ ಹಾದಿ ಸುಗಮವಾಗಿದೆ ಎಂದು ಚುನಾವಣಾ ಆಯೋಗದ ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ಹಂತದಲ್ಲಿ ಆಯಾ ರಾಜ್ಯಗಳ ರಾಜ್ಯಪಾಲರುಗಳು ಬಹುಮತ ಪಡೆದಿರುವ ಪಕ್ಷಗಳಿಗೆ ಹೊಸ ಸರ್ಕಾರಗಳ ರಚನೆಗೆ ಅವಕಾಶ ಮಾಡಿಕೊಡುವುದು ಸಾಂವಿಧಾನಿಕ ಕರ್ತವ್ಯವಾಗಿದೆ. ಭಾರತವು ಪ್ರಜಾಪ್ರಭುತ್ವ ರಾಷ್ಟವಾಗಿದ್ದು ಅದನ್ನು ಸದಾ ಎಲ್ಲರೂ ಗೌರವಿಸಬೇಕು ಎಂದು ಭಾರತೀಯ ಜನತಾ ಪಕ್ಷ ತಿಳಿಸಿದೆ. ಪಶ್ಚಿಮ ಬಂಗಾಳದ ನಿರ್ಗಮಿತ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಾಜೀನಾಮೆ ನೀಡಲು ನಿರಾಕರಿಸಿರುವ ಹೇಳಿಕೆ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ವಕ್ತಾರ ಸಂಬೀತ್ ಪಾತ್ರಾ, ಅಂತಹ ಹೇಳಿಕೆಗಳು ಅರಾಜಕತೆಯಿಂದ ಕೂಡಿವೆ ಎಂದು ಬಣ್ಣಿಸಿದ್ದಾರೆ. ಅಲ್ಲದೆ ಅಂತಹ ಹೇಳಿಕೆಗಳನ್ನು ನೀಡುವಾಗ ಬಹಳ ಸಂಯಮದಿಂದ ನಡೆದುಕೊಳ್ಳಬೇಕಾಗುತ್ತದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಟಿವಿಕೆ ಇಂದು ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆಯ ಹಕ್ಕು ಮಂಡಿಸುವ ಸಾಧ್ಯತೆ ಇದೆ. ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಜೋಸೆಫ್ ವಿಜಯ್ ಇಂದು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಭೇಟಿ ಮಾಡಿ ಹೊಸ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ ಎಂದು ಪಕ್ಷದ ನಾಯಕರು ತಿಳಿಸಿದ್ದಾರೆ. ಟಿವಿಕೆ ರಾಜ್ಯದಲ್ಲಿ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದರೂ ಸಹ ಬಹುಮತ ಸಾಬೀತುಪಡಿಸಲು ಆ ಪಕ್ಷಕ್ಕೆ ಇನ್ನೂ 10 ಶಾಸಕರ ಬೆಂಬಲ ಅಗತ್ಯವಿದೆ. ಪಶ್ಚಿಮ ಬಂಗಾಳದಲ್ಲಿ ಶಾಸಕಾಂಗ ಪಕ್ಷದ ನೂತನ ನಾಯಕನ ಆಯ್ಕೆಗೆ ಸಂಬಂಧಿಸಿದ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲು ಬಿಜೆಪಿ ಹಿರಿಯ ನಾಯಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಿದೆ. ಅಲ್ಲದೆ ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಂಜಿಯವರನ್ನು ಸಹ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಅಂತೆಯೇ ಅಸ್ಸಾಂನಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಲಾಗಿದ್ದು ಸಹ ಅಧ್ಯಕ್ಷರನ್ನಾಗಿ ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರನ್ನು ಪಕ್ಷ ನೇಮಿಸಿದೆ. ಅಂತೆಯೇ ಪುದುಚೇರಿಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಕೇಂದ್ರ ವೀಕ್ಷಕರನ್ನಾಗಿ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಹಾಗೂ ಬಿಜೆಪಿ ಪುದುಚೇರಿ ಉಸ್ತುವಾರಿ ನಿರ್ಮಲ್ ಕುಮಾರ್ ಸುರಾನಾ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಬಿಜೆಪಿ ತಿಳಿಸಿದೆ. ಬಿಜೆಪಿಯ ಸಂಸದೀಯ ಮಂಡಳಿ ಸಭೆ ಈ ನೇಮಕಾತಿಗಳನ್ನು ಅನುಮೋದಿಸಿದೆ. ಚುನಾವಣಾ ನಂತರದ ಯಾವುದೇ ಹಿಂಸಾಚಾರ ಘಟನೆಗಳನ್ನು ನಿಯಂತ್ರಿಸಲು ಶೂನ್ಯ ಸಹಿಷ್ಣುತೆ ನೀತಿಯನ್ನು ಜಾರಿಗೊಳಿಸುವಂತೆ ಕೇಂದ್ರ ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದ ಮುಖ್ಯ ಕಾರ್ಯದರ್ಶಿ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಹಾಗೂ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಿಗೆ ನಿರ್ದೇಶನ ನೀಡಿದೆ. ಚುನಾವಣಾ ಫಲಿತಾಂಶ ಹೊರಬಿದ್ದ ನಂತರ ಕಾನೂನು ಸುವ್ಯವಸ್ಥೆಯನ್ನು ಕಾಯ್ದುಕೊಳ್ಳಲು ತಕ್ಷಣ ತುರ್ತು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯತೆ ಇದೆ ಎಂದು ಆಯೋಗ ನಿರ್ದೇಶಿಸಿದೆ. ಅಲ್ಲದೆ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಿಸಿದ ಯಾವುದೇ ಗಲಭೆ, ಪ್ರಚೋದನೆ ಮತ್ತಿತರ ಕೃತ್ಯಗಳನ್ನು ತಡೆಯಲು ರಾಜ್ಯ ಆಡಳಿತ ಹಾಗೂ ಭದ್ರತಾ ಸಂಸ್ಥೆಗಳು ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಯೋಗ ಸೂಚಿಸಿದೆ. ವಿಶೇಷವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಯ್ದುಕೊಳ್ಳುವುದರ ಜೊತೆಗೆ ಎಲ್ಲಾ ನಾಗರಿಕರಿಗೆ ಭದ್ರತೆ ಹಾಗೂ ಸುರಕ್ಷತೆಯನ್ನು ರಾಜ್ಯದ ಆಡಳಿತ ಖಾತ್ರಿಪಡಿಸಬೇಕು ಎಂದು ಚುನಾವಣಾ ಆಯೋಗ ಸೂಚನೆ ನೀಡಿದೆ. ಆಡಳಿತದ ಮುಂದೆ ನೈಜ ಸಮಯದ ನಿಗಾ ವಹಿಸುವುದನ್ನು ಬಲವರ್ಧನೆಗೊಳಿಸುವ ಉದ್ದೇಶದ ಕೇಂದ್ರೀಯ ಪ್ರಭಾರಿ ಅಧಿಕಾರಿ ಸಿಪಿಒ ಪೋರ್ಟಲ್ ಅನ್ನು ನೀತಿ ಆಯೋಗ ಇಂದು ಬಿಡುಗಡೆ ಮಾಡಿದೆ. ಆಶೋತ್ತರ ಜಿಲ್ಲೆಗಳು ಮತ್ತು ಬ್ಲಾಕ್ ಅಭಿವೃದ್ಧಿ ಕಾರ್ಯಕ್ರಮಗಳು ತಳಮಟ್ಟದಲ್ಲಿ ಜಾರಿಯಾಗುತ್ತಿರುವ ಬಗ್ಗೆ ಪಾಲುದಾರರ ನಡುವೆ ಸಮನ್ವಯ ಸುಧಾರಿಸುವ ಉದ್ದೇಶವನ್ನು ಈ ಪೋರ್ಟಲ್ ಹೊಂದಿದೆ. ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿಧಿ ಚಿಬ್ಬರ್ ಈ ಸಿಪಿಒ ಪೋರ್ಟಲ್ ವಿಶ್ವ

0: ಸರುದ್ದಿ, ಪಾರದರ್ಶಕತೆ ಮತ್ತು ಸ್ಪಂದನಾಶೀಲ ಆಡಳಿತದ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ತಳಮಟ್ಟದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳ ಸಂಪೂರ್ಣ ಮೇಲ್ವಿಚಾರಣೆ ನಡೆಸುವುದಲ್ಲದೆ ನೀತಿ ನಿರ್ದೇಶನಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ನೆರವಾಗಲಿದೆ ಎಂದು ಹೇಳಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಭಾರತದ ನಿರಂತರ ಸಾಗರ ಸಹಭಾಗಿತ್ವದ ಭಾಗವಾಗಿ ಭಾರತೀಯ ನೌಕಾಪಡೆಯ ಹಡಗು ಸುನೈನಾ ಮ್ಯಾನ್ಮಾರ್ನ ಯಾಂಗೂನ್ ಬಂದರನ್ನು ತಲುಪಿದೆ. ಈ ನೌಕೆಯ ಭೇಟಿ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರ ಭೇಟಿಯೊಂದಿಗೆ ಹೊಂದಿಕೆಯಾಗುತ್ತಿದ್ದು, ಇದರಿಂದ ಭಾರತ ಮತ್ತು ಮ್ಯಾನ್ಮಾರ್ ನಡುವಿನ ದ್ವಿಪಕ್ಷೀಯ ಸಾಗರ ಸಹಭಾಗಿತ್ವದ ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದು ನಿರೀಕ್ಷಿಸಲಾಗುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಮೂಲಸೌಕರ್ಯ ವೃದ್ಧಿಗೆ ಕೈಗೊಂಡಿರುವ ನಿರ್ಧಾರಗಳಿಂದ ಆರ್ಥಿಕ ಪ್ರಗತಿಗೆ ಮತ್ತಷ್ಟು ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಪ್ರವಾಸದಲ್ಲಿರುವ ವಿಯೆಟ್ನಾಂ ಅಧ್ಯಕ್ಷ ತೋಲಾಮ್ ಅವರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಚರ್ಚೆ. ದೇಶಾದ್ಯಂತ ಏಕಲವ್ಯ ಮಾದರಿ ವಸತಿ ಶಾಲೆಗಳ ನಿರ್ಮಾಣ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ಜುಯಲ್ ಓರಮ್. ಪಂಚರಾಜ್ಯಗಳ ಚುನಾವಣಾ ಪ್ರಕ್ರಿಯೆ ಮುಕ್ತಾಯ, ಹೊಸ ವಿಧಾನಸಭೆಯ ರಚನೆಗೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಸನ್ರೈಸರ್ಸ್ ಹೈದರಾಬಾದ್ ಪಂಜಾಬ್ ಕಿಂಗ್ಸ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇದುವರೆಗೂ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಿದ್ರಿ, ಈಗ ಕೇಳಿ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ ದೈವ ಒಪ್ಪೀತೆ. ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ ದೈವ ಒಪ್ಪೀತೆ. ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನು ಮೆರೆಸು ಮಂಕುತಿಮ್ಮ. ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನು ಮೆರೆಸು ಮಂಕುತಿಮ್ಮ.

ದೈವದ ಮೇಲೆ ನಿನ್ನ ಭಾರವನ್ನು ಹಾಕಿ ಕೈಕೊಟ್ಟಿ ಕುಳಿತುಕೊಳ್ಳಬೇಡ. ಅವನು ಬುದ್ಧಿಶಕ್ತಿಯನ್ನು ದೇಹಶಕ್ತಿಯನ್ನು ನಿನಗೆ ಕೊಟ್ಟಿದ್ದಾನಲ್ಲವೇ, ಬಂದದ್ದು ಬರಲಿ, ಗೋವಿಂದನ ದಯ ಇರಲಿ ಅಂತ ನಿನ್ನ ಪಾಲಿನ ಕರ್ತವ್ಯವನ್ನು ಮಾತ್ರ ಮನಸಿಟ್ಟು ಮಾಡು. ಕರ್ಮಣ್ಣೇ ವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಎಂದು ಗೀತಾಚಾರ್ಯರು ಹೇಳಿದಂತೆ ಆ ಭಾವದಿಂದ ನಿನ್ನ ಕೆಲಸವನ್ನು ಮುಂದುವರಿಸುವಂತ ಹೇಳ್ತಾರೆ. ನೀನು ಮಾತ್ರ ನಿನಗೆ ದೇವರು ಕೊಟ್ಟಿರುವ ದೇಹ ಮತ್ತು ಬುದ್ಧಿಶಕ್ತಿಯನ್ನು ಉಪಯೋಗಿಸು, ತಪ್ಪೇನಿಲ್ಲ. ಹೀಗೆ ಜೀವನವನ್ನು ಆನಂದದಾಯಕಿಸುವಾಗಲೂ ಬರಿ ದೈವವನ್ನು

ಅರ್ಥ ವಿಷದ ಒಪ್ಪುದು ಪುರುಷ ಭಾಷ್ಯದಿಂ ಶ್ರುತಿಮತಿಗಳ ಅನ್ಯೋನ್ಯ ಪರಿಪೂರಕಂಗಳ್ ಶ್ರುತಿಯರ್ಥ ವಿಷದ ಒಪ್ಪುದು ಪುರುಷ ಭಾಷ್ಯದಿಂ ಶ್ರುತಿಮತಿಗಳ ಅನ್ಯೋನ್ಯ ಪರಿಪೂರಕಂಗಳ್ ಯುತಿಯೊಳವು ಸೇರಿರಲು ಸತ್ಯ ದರ್ಶನ ನಿನಗೆ ಕೃತ ಸಮನ್ವಯನಾಗು ಮಂಕುತಿಮ್ಮ ಯುತಿಯೊಳವು ಸೇರಿರಲು ಸತ್ಯ ದರ್ಶನ ನಿನಗೆ ಕೃತ ಸಮನ್ವಯನಾಗು ಮಂಕುತಿಮ್ಮ

0: ಅಲೌಕಿಕ ವಿಷಯಗಳನ್ನು ತಿಳಿಯಲು ವೇದವೇ ಪ್ರಮಾಣವಾಗುತ್ತದೆ. ಲೌಕಿಕ ವಿಷಯಗಳನ್ನು ಬಗೆಹರಿಸಲು ಪುರುಷ ಬುದ್ಧಿಯ ವಿವೇಕಕ್ಕೆ ಮೊದಲನೇ ಸ್ಥಾನ. ವೇದಶಾಸ್ತ್ರಗಳಲ್ಲಿಯೂ ಕೂಡ ಬುದ್ಧಿ ಕಾರ್ಯ ಅನಿವಾರ್ಯವೇ, ಆದರೆ ವೇದದ ಪರಿಧಿಯೊಳಗೆ ನಡೆಸಬೇಕು. ಸ್ಮೃತಿ ಆದಿಶಾಸ್ತ್ರಗಳು ವಿಧಿಸುವ ಸಂಸ್ಕಾರಗಳಿಂದ ಮನಸ್ಸು ಶುದ್ಧವಾಗುತ್ತದೆ. ಎಲ್ಲಿ ರಾಮನೋ ಅಲ್ಲಿ ಕಾಮನಿಲ್ಲ, ಎಲ್ಲಿ ಕಾಮನೋ ಅಲ್ಲಿ ರಾಮನಿಲ್ಲ. ಅದಕ್ಕೆ ಕಾಮನ ಹಬ್ಬ ಮುಗಿದ ಮೇಲೆ ರಾಮನ ಹುಟ್ಟಿದ ಹಬ್ಬ ಬರುತ್ತದೆ. ಆಸುರಿ ಪ್ರವೃತ್ತಿ ತಗ್ಗಿದಂತೆ ದೈವಿಕ ಪ್ರವೃತ್ತಿ ಜಾಗೃತಿಯಾಗುತ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಹೇಳುವಂತೆ ಶ್ರದ್ಧೆ ಬುದ್ಧಿಗಳೆರಡರ ಸಮನ್ವಯ, ಲೌಕಿಕೋಪಾಯಗಳ ಸಮನ್ವಯ, ಇವೆರಡೂ ಒಂದಕ್ಕೊಂದು ಪೂರಕ. ಅವು ಹೊಂದಿಕೊಂಡು ಹೋದಾಗ ಸತ್ಯದರ್ಶನವಾಗುತ್ತದೆ. ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲಂ ಅನೌಷಧಂ, ಅಯೋಗ್ಯಂ ಪುರುಷಂ ನಾಸ್ತಿ, ಪುರುಷ ನಾಸ್ತಿ ಯೋಜಕಸ್ತತ್ರ ದುರ್ಲಭ. ಯಾರಲ್ಲಿ ಯಾವ ಶಕ್ತಿ ಇದೆ ಎಂದು ಗುರುತಿಸಿ ಸಮನ್ವಯದಿಂದ ಎಲ್ಲವನ್ನೂ ಸಾಧಿಸಬಹುದು. ಇನ್ನೊಂದೆಡೆ DVG ಅವರು ಹೇಳುತ್ತಾರೆ, ಕತ್ತೆ ಮೈ ಹೊರತಕ್ಕೆ ನವಿಲ ಮೈ ಮೆರತಕ್ಕೆ ಹೊತ್ತು ತರಲಾದೀತೆ ನವಿಲು ಭಾರುಗಳ ನೃತ್ಯಕ್ಕೆ ಗೆಜ್ಜೆ ತೊಡುವುದೆ ಕತ್ತೆ ಧರ್ಮಗಳ ಗೊತ್ತು ಗುಣಯುಕ್ತಿಯೇನೋ ಅಂತ ಹೇಳ್ತಾರೆ. ಯಾವುದು ಯಾವ ಕಾರ್ಯಕ್ಕೆಂಬ ಯುಕ್ತಾಯುಕ್ತ ವಿವೇಚನೆಯಿಂದ ಜೀವನವನ್ನು ಸಾಗಿಸಬೇಕು, ಅದೇ ಧರ್ಮಗಳ ಉದ್ದೇಶ. ಅವುಗಳನ್ನು ಅವುಗಳ ಸ್ವಭಾವ ಮತ್ತು ಯುಕ್ತಾಯುಕ್ತಗಳಿಂದ ತಿಳಿಯಬೇಕು. ಶುದ್ಧವಾದ ಬಟ್ಟೆಯು ನೀರನ್ನು ಬೇಗ ಹೀರಿಕೊಳ್ಳುವಂತೆ ಶ್ರದ್ಧಾವಂತನ ಮನಸ್ಸು ಆಧ್ಯಾತ್ಮಿಕ ಸತ್ಯಗಳನ್ನು ಸುಲಭವಾಗಿ ಗ್ರಹಿಸುತ್ತದೆ.
1: ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ HS ಘಳಿಗಿ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MS ಶಿವರಾಮ್. ಕಗ್ಗದ ಸಿರಿ

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ಇದೀಗ ರಜಾ ಮಜಾದ ಸಮಯ. ನಿಮ್ಮ ಮನೆಯ ಮಕ್ಕಳು ಈ ಬೇಸಿಗೆಯ ರಜೆಯನ್ನ ಹೇಗೆ ಕಳೀತಾ ಇದ್ದಾರೆ, ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ ನೀವು ನಮ್ಮ ಜೊತೆ ಶೇರ್ ಮಾಡಿಕೊಳ್ಳುವಂತಹ ಸಮಯ. ಹಾಗೆಯೇ ಪ್ರತಿ ಬುಧವಾರ ಕೂಡ ರಜಾ ಮಜಾ ಕಾರ್ಯಕ್ರಮದಲ್ಲಿ ಒಂದು ಕಾನ್ಸೆಪ್ಟ್, ಒಂದು ವಿಷಯದ ಕುರಿತಾಗಿ ಮಾತಾಡ್ತೀವಿ. ಇವತ್ತಿನ ವಿಷಯ ಏನು ಅಂತಂದರೆ, ನಾವು ಚಿಕ್ಕವರಿರಬೇಕಾದ್ರೆ ತುಂಬ ಸುಲಭವಾಗಿ ತುಂಬ ಇನ್ನೋಸೆಂಟಾಗಿ ಹೇಳಿದನ್ನೆಲ್ಲ ನಂಬಿಡ್ತಾ ಇದ್ವಿ. ಇವಾಗ ಹಣ್ಣು ತಿನ್ನಬೇಕಾದ್ರೆ ಕಿತ್ತಳೆ ಬೀಜನೋ ಕಲ್ಲಂಗಡಿ ಬೀಜನೋ ನಾವೇನಾದರೂ ನುಂಗ್ಬಿಟ್ರೆ ಹೊಟ್ಟೆಯಲ್ಲಿ ಅದು ಗಿಡ ಆಗಿ ಬೆಳೆಯುತ್ತೆ, ನಿಮ್ಮ ಬಾಯಿಂದ ಗಿಡದ ಎಲೆಗಳು ಬಂದು ಆಮೇಲೆ ಹೂ ಬಿಟ್ಟು ನಿಮ್ಮ ಬಾಯಿಂದಲೇ ಹಣ್ಣು ಬಿಡತ್ತೆ ಅಂದರೆ ನಿಜಕ್ಕೂ ನಂಬಿಡ್ತಿದ್ವಿ ನಾವು, ಹಂಗಾಗ್ಬಿಡತ್ತೇನೋ ಅಂತ. ಅಪ್ಪಿತಪ್ಪಿ ಒಂದೇ ಒಂದು ಸಣ್ಣ ತುಂಡನ್ನು ನುಂಗಿದ್ರು ಕೂಡ ಮನೆಗೆ ಬಂದು ಓ ಅಂತ ಹತ್ತು, ಇವಾಗ ಹೊಟ್ಟೆಯಲ್ಲಿ ಗಿಡ ಬೆಳೆದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಮತ್ತು ಇದಲ್ಲದೆ ಇವಾಗ ನವಿಲುಗರಿಯನ್ನು ಇಟ್ಕೊಳ್ತಾ ಇದ್ವಿ ನಮ್ಮ ಪುಸ್ತಕದ ಮಧ್ಯೆ, ಅದು ಮರಿ ಹಾಕತ್ತೆ ಅಂತ ನಂಬ್ತಾ ಇದ್ವಿ. ಆಮೇಲೆ ಇನ್ನೊಂದು ವಿಚಿತ್ರವಾದಂಥ ನಂಬಿಕೆ ಏನಿತ್ತು ಅಂದರೆ, ಪೆನ್ಸಿಲ್ನ ಜೀಪ್ತೀವಲ್ವ, ಎರಿತೀವಲ್ವ, ಅದರ ಸಿಪ್ಪೆಗಳನ್ನೆಲ್ಲ ಹಾಕಿ ಅದಕ್ಕೆ ಒಂದೆರಡು ತೊಟ್ಟು ಹಾಲು ಹಾಕಿ ಸೂರ್ಯನ ಬೆಳಕಿಗೆ 20 ದಿನ ಇಟ್ಬಿಟ್ರೆ ಅದು ವಾಪಸ್ ಎರೇಸರ್ ಆಗಿಬಿಡತ್ತೆ ಅಂತ ನಾವು ನಂಬಿದ್ವಿ. ಹಾಗೆ ಎರೇಸರ್ ಆಯಿತು ಅಂತ ನಮ್ಮ ಶಾಲೆಯ ಮಕ್ಕಳು ಕೆಲವರು ಬಂದು ತೋರಿಸ್ತಿದ್ರು ಕೂಡ. ಅಂದರೆ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಕೂಡ ಕಂಡುಹಿಡಿಯೋಕೆ ಗೊತ್ತಾಗದೇ ಇರೋಷ್ಟು ನಾವು ಮುಗ್ಧರಾಗಿ ಇದ್ವಿ, ಪೆದ್ದರಾಗಿ ಇದ್ವಿ. ಇದೇ ಥರ ಎಷ್ಟೊಂದು ನಂಬಿಕೆಗಳು ಬಾಲ್ಯದಲ್ಲಿ. ಮತ್ತು ಅರಳಿ ಮರದ ಎಲೆಯನ್ನು ತೊಗೊಂಡು ಬಂದು ನಮ್ಮ ಬುಕ್ನಲ್ಲಿ ಇಟ್ಕೊಳ್ತಾ ಇದ್ವಿ, ಅದನ್ನು ಇಟ್ಕೊಂಡ್ರೆ ವಿದ್ಯೆ ಚೆನ್ನಾಗಿ ಬರುತ್ತೆ ಅಂತ ನಂಬ್ತಾ ಇದ್ವಿ. ಹಾಗೆ ಅದನ್ನು ತೊಳೆದು ನೀಟಾಗಿ ಪೂರ್ತಿ ಟ್ರಾನ್ಸ್ಪರೆಂಟ್ ಎಲೆ ಮಾಡೋದ್ರಲ್ಲೂ ಕೂಡ ನಮಗೆ ತುಂಬ ಆಸಕ್ತಿ ಇತ್ತು. ಇದಲ್ಲದೆ 1 ರೂಪಾಯಿ 2 ರೂಪಾಯಿ ಕಾಯಿನ್ಸ್ನ ಒಂದು ಪೇಪರ್ನ ಕೆಳಗಿಟ್ಟು ಅದರ ಮೇಲೆ ನಾವು ಇಂಪ್ರಿಂಟ್ನ ಹಾಕೋದು, ಪೆನ್ಸಿಲ್ ತೊಗೊಂಡು ಜಬ ಜಬ ಜಬ ಗೀಚಿ ಆ ಒಂದು ಇಂಪ್ರಿಂಟ್ ಬೀಳೋದನ್ನು ನೋಡೋದು, ಇದೆಲ್ಲ ಕೂಡ ತುಂಬ ಖುಷಿಯನ್ನು ಕೊಡ್ತಾ ಇದ್ದಂತಹ ಕ್ಷಣಗಳು ನಮ್ಮದಾಗಿತ್ತು. ಇವತ್ತಿನ ಮಕ್ಕಳು ಈ ಬಗೆಯ ನಂಬಿಕೆಗಳನ್ನ ಹೇಗೆ ಸರಸಗಟ್ಟಾಗಿ ನಿರಾಕರಿಸ್ಬಿಡ್ತಾರಾ ಅಥವಾ ಇಲ್ಲ ಇಲ್ಲ ಹಿಂಗಿದ್ರೂ ಇರಬಹುದು ಅಂತ ನಂಬ್ತಾರಾ, ಅವ್ರ ಜೊತೆ ನೀವು ತಮಾಷೆ ಮಾಡ್ತೀರಾ, ನಿಮ್ಮನೆ ಮಕ್ಕಳ ಜೊತೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಬಾಲ್ಯದ ನೆನಪುಗಳನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಳಿ.

ಅನಂತಮೂರ್ತಿ ಶೃಂಗೇರಿಯಿಂದ ಮೆಸೇಜ್ ಮಾಡ್ತಿದ್ದಾರೆ. ಇವತ್ತಿನ ಹುಡುಗರು ಸಾಧಾರಣವಾಗಿ ಇಂಥದ್ದೆಲ್ಲ ನಂಬೋದಿಲ್ಲ, ಅವ್ರಿಗೆ ಮೊಬೈಲೇ ಪ್ರಪಂಚ ಅಂತ ಹೇಳ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಮನೆಯ ಪುಟಾಣಿಗಳು ಈ ಬಗೆಯ ನಂಬಿಕೆಗಳನ್ನ ಇಟ್ಕೊಂಡಿದ್ದಾರಾ ಇಟ್ಕೊಂಡಿಲ್ವಾ, ಈ ರೀತಿಯಾದಂತಹ ವಿಷಯಗಳನ್ನ ಹೇಳಿದಾಗ ಅವರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನಮಗೆ ಮೆಸೇಜ್ ಮಾಡಿ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ರಜೆಯನ್ನು ಅವರು ಯಾವ ರೀತಿ ಕಳೀತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ನಮಗೆ ತಿಳಿಸಬಹುದು. 9480901013 ನಮ್ಮ ವಾಟ್ಸಪ್ ಸಂಖ್ಯೆಯಲ್ಲಿಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಕೂಡ ನೀವು ಮಾತಾಡಬಹುದು. 2228120 ನಮ್ಮ ನಂಬರ್.

ರಜಾ ಮಜಾ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳು ಹೇಗೆ ಟೈಮ್ ಪಾಸ್ ಮಾಡ್ತಿದ್ದಾರೆ ಮತ್ತೆ ನೀವೇನ್ ಮಾಡ್ತಿದ್ರಿ ಬಾಲ್ಯದಲ್ಲಿ ಅಂತ ಕೇಳಿದೆ. ಹರೀಶ್ ಅವರು ಹೇಳ್ತಾ ಇದ್ದಾರೆ, ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ಹತ್ರ ರೈಲ್ವೆ ಲೈನ್ ಹಾದು ಹೋಗಿತ್ತು. ಅಲ್ಲಿ ಯಾವಾಗ್ಲೂ ಕೂಡ ರೈಲಿಗೆ ಸಿಕ್ಕಿ ಯಾರಾದ್ರೂ ಸಾಯ್ತಿದ್ರು, ನಾನು ಹೋಗಿ ನೋಡ್ಕೊಂಡು ಬರ್ತಿದ್ದೆ. ನಮ್ಮ ತಾಯಿ ಯಾವಾಗ್ಲೂ ಬೈತಿದ್ರು ಅಂತ ಕಡೆ ಹೋಗ್ಬಾರ್ದು ಅಂತ. ಆದ್ರೆ ನನಗೆ ಭಯ ಭಕ್ತಿ ಎಲ್ಲ ಕಮ್ಮಿ ಆ ಕಾಲಕ್ಕೆ ಧೈರ್ಯವಾಗಿ ಹೋಗಿ ಸಂಜೆ ಕತ್ಲಾದ್ಮೇಲೆ ಆದ್ರೂ ಸರಿ ನೋಡ್ಕೊಂಡು ಬರ್ತಿದ್ದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸು ಮಕ್ಕಳನ್ನು ಕರ್ಕೊಂಡು ತಿರುಪತಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ರಜೆಯನ್ನ ಆ ರೀತಿ ಮಜಾ ಮಾಡೋದಕ್ಕೆ ತಿರುಪತಿಗೆ ಹೊರಟಿದ್ದಾರಂತೆ ಅವರು. ಟೈಲ್ ಜವರಾಯಿ ಅವರು ಮೆಸೇಜ್ ಮಾಡಿದ್ದಾರೆ, ಹಾಗೆ ರೋಹಿತ್ ಅವರು ಕೂಡ ಅವ್ರ ಜೊತೆಯಾಗಿ ಇದ್ದಾರೆ ಮಂಡ್ಯ ಹೊಸಹಳ್ಳಿಯಿಂದ. ಅವ್ರು ಹೇಳ್ತಿದ್ದಾರೆ, ನಮ್ಮ ಮಕ್ಕಳಿಗೆ ಮೊಬೈಲೇ ಪ್ರಪಂಚ, ವೈಫೈ ಇಲ್ಲ ಅಂದರೆ ಕೈಕಾಲೇ ಆಡಲ್ಲ, ಮೊಬೈಲ್ ಇಟ್ಕೊಂಡು ಕಲಹರಣ ಮಾಡ್ತಾ ಇದ್ದಾರೆ. ಇನ್ನೇನು ಸದ್ಯದಲ್ಲೇ ಮೊಬೈಲ್ ಅಡಿಕ್ಷನ್ ಬಿಡಿಸುವಂತಹ ಕೇಂದ್ರಗಳು ಎಲ್ಲೆಲ್ಲೂ ತಲೆ ಎತ್ತೋ ಸಮಯ ದೂರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವತ್ತಿಂದ ಇವತ್ತಿನ ತನಕ ಮಕ್ಕಳ ಬಗ್ಗೆ ಇರುವಂತಹ ಒಂದು ಮಾತು ಏನು ಅಂತಂದ್ರೆ, ಮಕ್ಕಳು ನೀವು ಏನು ಹೇಳ್ತೀರಾ ಅದನ್ನ ಕಲಿಯಲ್ಲ, ಆದ್ರೆ ಏನು ಮಾಡ್ತೀರಾ ಅದನ್ನೇ ಮಾಡ್ತಾರೆ ಅಂತ. ಅಂದ್ರೆ ನಾವು ಮೊಬೈಲ್ ನೋಡ್ಕೂಡ್ದು, ಟಿ ವಿ ನೋಡಬಾರ್ದು, ಸ್ಕ್ರೀನ್ ಟೈಮ್ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ದೊಡ್ಡವರು ಅದೇ ಕೆಲಸವನ್ನ ಮಾಡ್ತಿದ್ರೆ ಅವ್ರು ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳಲ್ಲ, ಬದಲಾಗಿ ನಾವೇನ್ ಮಾಡ್ತಿದ್ದೀವಿ ನಮ್ಮನ್ನ ಕಾಪಿ ಮಾಡ್ತಾರೆ. ನೀವೇನಾದ್ರೂ ಬಗೆ ಬಗೆಯ ಕೆಲಸಗಳಲ್ಲಿ ಕಾರ್ಯನಿರತರಾಗಿರೋದಿರಬಹುದು, ಅಥವಾ ಪುಸ್ತಕ ಓದೋದಿರಬಹುದು, ಊರು ಸುತ್ತೋದಿರಬಹುದು, ಇವೆಲ್ಲದರಲ್ಲೂ ಕೂಡ ನಿಮ್ಮ ಆಸಕ್ತಿಯನ್ನು ತೋರಿಸ್ತಾ ಹೋದ್ರೆ ನಿಮ್ಮನ್ನ ನೋಡಿ ಅವರು ಕೂಡ ಅದೇ ಬಗೆಯಾಗಿ ತಮ್ಮ ಆಸಕ್ತಿಯನ್ನು ಚಿಗರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ, ನಾನು ಚಿಕ್ಕವಳಿದ್ದಾಗ ನಮ್ಮ ತಂದೆ ತಾಯಿ ಇಬ್ಬರಿಗೂ ಕೂಡ ಗಿಡಗಳನ್ನ ಬೆಳೆಸೋದ್ರಲ್ಲಿ ತುಂಬಾನೇ ಆಸಕ್ತಿ ಇತ್ತು. ಹಾಗಾಗಿ ಇಡೀ ಬೇಸಿಗೆ ಪೂರ್ತಿ ನಾನು ಗಿಡ ಬೆಳೆಸೋ ಆಟನೇ ಆಡ್ತಾ ಇದ್ದೆ. ಎಲ್ಲಿಂದಾದ್ರೂ ಒಂದು ಸಣ್ಣ ಸಸಿಯನ್ನು ತಗೊಂಡು ಬಂದು ಅದನ್ನ ನಮ್ಮ ಮನೆ ಇದ್ದಂತಹ ಒಂದು ಪುಟ್ಟ ಜಾಗದಲ್ಲಿ ಹಾಕಿ ಅದಕ್ಕೆ ಗಂಟೆ ಗಂಟೆಗೆ ಹೋಗಿ ನೀರು ಹಾಕಿ ನೋಡಿಕೊಂಡು ಜತ್ನ ಮಾಡಿ ನಾನು ವಾಪಸ್ ಜೂನ್ಗೆ ಹೋಗೋಷ್ಟೊತ್ತಿಗೆ ಒಂದುವರೆ ಅಡಿ ಎತ್ತರ ಬೆಳೆದಿರ್ತಿತ್ತು ಆ ಗಿಡ. ಈ ರೀತಿ ಗಿಡ ಬೆಳೆಸೋದೇ ಒಂದು ಆಟ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಹೀಗೆ ನಿಮ್ಮಲ್ಲೂ ಕೂಡ ನೆನಪುಗಳಿರಬಹುದು, ಮೆಸೇಜ್ ಮಾಡಿ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಗಿರೀಶ್ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನಾವು ನೀವೆಲ್ಲ ತುಂಬ ಇನ್ನೋಸೆಂಟ್ ಆಗಿದ್ವಿ, ಮುಗ್ಧವಾಗಿ ಇದ್ವಿ, ಹಾಗಾಗಿಯೇ ನಮ್ಮ ಬಾಲ್ಯ ಸುಂದರವಾಗಿತ್ತು. ಆದರೆ ಇವತ್ತಿನ ಮಕ್ಕಳು ತುಂಬ ಶಾರ್ಪ್ ಆಗಿದ್ದಾರೆ, ಅವರನ್ನು ಯಾಮಾಡಿಸೋದು ಸುಲಭ ಇಲ್ಲ ಅಂತ. ಹಾಗೆ ರಜಾ ಮಜಾ ಕಾರ್ಯಕ್ರಮ ಅವ್ರಿಗಂತೂ ಇಷ್ಟ ಆಯ್ತಂತೆ. ನೀವು ಕೂಡ ಇವತ್ತಿನ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಾಗಶ್ರೀ. ಪ್ರತಿ ಬುಧವಾರ ಮಧ್ಯಾಹ್ನ 1:30 to 2 ತನಕ ರಜಾ ಮಜಾದಲ್ಲಿ ನೀವು ನಿಮ್ಮ ಮಕ್ಕಳ ತರಲೆ, ತುಂಟಾಟ, ರಜೆಯ ಸಮಯದಲ್ಲಿ ಅವ್ರು ಮಾಡ್ತಾ ಇರೋವಂಥ ಕೆಲಸಗಳು ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ನಮ್ಮ ಜೊತೆ ಶೇರ್ ಮಾಡಿಕೊಳ್ಬಹುದು. ಮಿಸ್ ಮಾಡದೆ ಕೇಳ್ತಾ ಇರಿ ಆಕಾಶವಾಣಿ FM ರಾಯಂಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಸಂಸ್ಕೃತಿಯಾಗಿ ಜನಮನದೊಳಗೆ ಮನೆ ಮಾಡಿಕೊಂಡ ಹೆಸರು ಆಕಾಶವಾಣಿ. ಕಾಲದೊಂದಿಗೆ ಸಾಗುತ್ತಾ ಸಂಸ್ಕೃತಿಯ ತಾಳವನ್ನು ಉಳಿಸಿಕೊಂಡಿರುವ ಧ್ವನಿ ನಮ್ಮ ಆಕಾಶವಾಣಿ. ಈ ಸಂದರ್ಭದಲ್ಲಿ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿದೆ ಕಾರ್ಯಕ್ರಮ ಆಕಾಶಬುಟ್ಟಿ. ಇಂದಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ.
1: ತಾವು ಖಯಾಲ್ ಗಾಯಕಿಯಲ್ಲಿ, ಗ್ವಾಲಿಯರ್ ಘರಾನೆಯಲ್ಲಿ, ಕಿರಾನ ಘರಾನೆಯಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ್ದೀರ. ಹಾಗೇನೆ ವಚನ ಮತ್ತು ದಾಸರ ಪದ ಹಾಡೋದ್ರಲ್ಲೂ ತಾವು ಅಷ್ಟೇ ನಿಷ್ಣಾತರು, ಬಹಳ ದೊಡ್ಡ ಕೊಡುಗೆ ನೀಡಿದ್ದೀರ. ಸೊ ಆ ಹಿನ್ನೆಲೆಯಲ್ಲಿ ನಾವು ಎಷ್ಟೋ ಸಾರಿ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ನಮ್ಮ ವಚನ ಸಂಗೀತನ ಒಂದು ಪೇಪರ್ ಮಾಡಿರಿ, ಅಥವಾ ದಾಸರ ಪದಗಳು ಹಾಡೋದನ್ನು ಒಂದು ಪೇಪರ್ ಮಾಡಿರಿ, ಇಡೀ ಎಮ್ ಎ ಮಾಡಿದ್ರು ಕೂಡ. ಈಗ ಬೆಂಗಾಲಲ್ಲಿ ನಾವು ಹೆಂಗೆ ರವೀಂದ್ರ ಸಂಗೀತ ಒಂದು ರವೀಂದ್ರ ಸಂಗೀತದಲ್ಲಿ ಎಮ್ ಎ ಮಾಡ್ತಾರೆ ಅವರು, ಹಾಗೆ ನಮ್ಮಲ್ಲಿ ಕೂಡ ವಚನ ಸಂಗೀತನೇ ಹಸಿವಾದಡಿ ಭಿಕ್ಷಾನ ಉಂಟು ಭಟಿಯಾರ್ನಲ್ಲಿ ಹಾಡ್ತಾರೆ, ಅಕ್ಕ ಕೇಳವ ಪಹಾಡಿಯಲ್ಲಿ ಹಾಡ್ತಾರೆ, ಉಳ್ಳವರು ಶಿವಾಲಯ ಮಾಡೋರು ಮಧುವಂತಿಯಲ್ಲಿ ಹಾಡ್ತಾರೆ. ಅಲ್ಲಿ ರಾಗನು ಬಂತು, ಸಾಹಿತ್ಯನು ಬಂತು, ದೊಡ್ಡ ವಚನಕಾರರ ಸಂದೇಶನ ಬಂತು. ಹೀಗಿದ್ದಾಗ ತಾವು ಈ ನಿಟ್ಟಿನಲ್ಲಿ ಬೇಕಾದಷ್ಟು ಕಂಪೋಸ್ ಮಾಡಿದ್ದೀರಿ, ಹಾಡಿದ್ದೀರಿ, ಕೆಲಸ ಮಾಡಿದ್ದೀರಿ. ಇದಕ್ಕೆ ನಾವು ನಮ್ಮ ಸಮಾಜಕ್ಕೆ ತಾವೇನು ಹೇಳ್ತೀರಿ, ಇದನ್ನು ಹೇಗೆ ಪರಂಪರೆ ಮುಂದುವರಿಸ್ಬಹುದು? ವಚನ ಗಾಯನ, ದಾಸರ ಪದದ ಗಾಯನ, ಶಾಸ್ತ್ರೀಯ ಸಂಗೀತ ಜೊತೆ ಜೊತೆಗೇನೆ ಇದನ್ನ ಹೇಗೆ ಬೆಳೆಸ್ಕೊಂಡು ಹೋಗ್ಬೋದು?
2: ಇದು ಖರೆ ಹೇಳ್ಬೇಕಂದ್ರೆ ರೀ, ಈ ಶ್ರೋತೃಗಳ ಸಂಖ್ಯೆ ಶಾಸ್ತ್ರೀಯ ಸಂಗೀತಕ್ಕಿಂತಲೂ ವಚನ ಸಂಗೀತ ಮತ್ತು ದಾಸರ ಭಕ್ತಿ ಸಂಗೀತ ಅದರ ಶ್ರೋತೃಗಳ ಸಂಖ್ಯೆ ಭಾಳ ಹೆಚ್ಚದ,
1: ಹೆಚ್ಚು
2: ಯಾವಾಗಲೂ ಇರ್ತದೆ, ಈಗ ಹಿಂದೆ ಇತ್ತು ಈಗಲೂ ಅದೇ. ನಾವೇನು ಮಾಡಬೇಕು, ಇವುಗಳನ್ನು ನಾವು ತಗೊಂಡು ಅವರಿಗೆ ಈ ಶರಣ ಸಾಹಿತ್ಯ ದಾಸ ಸಾಹಿತ್ಯದ ಜೊತೆಗೆ ಶಾಸ್ತ್ರೀಯ ಸಂಗೀತದ ಅಭಿರುಚಿ ಬೆಳೆಸ್ತದೆ. ಇವತ್ತು ಅವರು ವಚನ ಸಂಗೀತ ದಾಸ ಸಂಗೀತ ಕೇಳ್ತಾರೆ, ಕೇಳಿಬಿಟ್ಟು ಅದರ ಜೋಡಿ ನಾನು ಶಾಸ್ತ್ರೀಯ ಸಂಗೀತ ಹಾಡಿದ್ದನ್ನು ಕೇಳ್ತಾರೆ. ಇವತ್ತೆಲ್ಲ ನಾಳೆ ಅವರಿಗೆ ರಾಗ ಜ್ಞಾನ ಆಗ್ತದೆ, ಆಗದೇ ಇದ್ರೂ ಅದ್ರ ಬಗ್ಗೆ ಮಾಹಿತಿ ಆಗ್ತದೆ. ನಮ್ಮ ಗುರುಗಳು ಅದನ್ನ ಹೇಳೋರು, ನೀವು ಹೋದಲ್ಲಿ ರಾಗ ಹಾಡೋದು ಮಾತ್ರ ಮರಿಬ್ಯಾಡ್ರಿ, ಬರೀ ಹಾಡು ಹಾಡಿಕೊಂತ ಹೋಗ್ಬೇಡ್ರಿ ಅಂತಿದ್ರು. ಎಲ್ಲೇ ಹೋಗ್ತೀರಿ ಸ್ವಲ್ಪ ನೀವು ರಾಗ ಹಾಡ್ಬೇಕು, ಒಂದು ರಾಗ ಹಾಡ್ರಿ, ಆಮೇಲೆ ಆಮೇಲೆ ದಾಸರ ಪದ ವಚನ ಹಾಡ್ರಿ. ಆದ್ರೆ ರಾಗ ಹಾಡಿಲ್ಲ ಅಂದ್ರೆ ಮತ್ತೆ ನೀವು ಕಲ್ತ ವಿದ್ಯೆ ಯಾರು ಏನ್ ಮಾಡ್ಬೇಕು ಅವಾಗ?
1: ಸರ್, ಮೂಲತಃ ನಾವು ಸಂಗೀತವನ್ನು ಶ್ರವಣ ವಿದ್ಯೆ ಅಂತ ಕಲಿತೀವಿ. ಸೊ ನೀವು ಸುತ್ತಮುತ್ತ ಏನು ಸಂಗೀತ ಕೇಳ್ತೀರಿ, ಯಾವುದೇ ಒಂದು ಒಳ್ಳೆಯ ಅಂಶ ನಿಮ್ಮ ಮನಸ್ಸಿನ ಆಳಕ್ಕೆ ಹೋಗ್ಬಿಡ್ತದೆ, ಅದು ನಿಮ್ಮ ಆವಾಜಿನ ಗುಣಧರ್ಮಕ್ಕೆ ನಿಮ್ಮ ಮನಸ್ಸಿಗೆ ತಕ್ಕಂಗೆ ಅದು ಇನ್ನೊಂದು ಯಾವುದೋ ಬೇರೆ ಸ್ವರೂಪ ಕಟ್ಕೊಂಡು ಹೊರಗಡೆ ಬರ್ತದೆ ಅಂತ. ಈಗ ಉದಾಹರಣೆಗೆ ಭೀಮಸೇನ್ ಜೋಶಿ ಅವರಿಗೆ ಕೇಸರಿಬಾಯಿ ಕೇರ್ಕರ್ ಅವರು ತಾನ್ಬಾಜಿ ಅವ್ರ ಮೇಲೆ ಬಹಳ ಪ್ರಭಾವ ಬೀರುತ್ತಂತ. ಭೀಮಸೇನ್ ಜೋಶಿ ಅವರು ಅದನ್ನ ಒಪ್ಕೊಳ್ತಾ ಇದ್ರು. ಅವರು ಜೋಶಿ ಅವರು ಕೇಸರಿಬಾಯಿ ಪ್ರೋಗ್ರಾಮ್ ಕೇಳಲಿಕ್ಕೆ ಅವರು ದೇಖೋ ಚೋರ್ ಆಯಾ ಹೇ ಅಂತಿದ್ರು, ಎಲ್ಲ ಕದೀಲಿಕ್ಕೆ ಬಂದಿದ್ದಾರಂತೆ. ಅದನ್ನು ಅವ್ರು ಬಹಳ ಹೆಮ್ಮೆಯಿಂದ, ಓ ಕೇಸರಿಬಾಯಿ ನನಗೆ ಆ ಥರ ಹೇಳ್ತಾರೆ, ನಾನು ಆಶೀರ್ವಾದ ತಗೋತೀನಿ ಅಂತ. ಸೊ ತಾವು ಧಾರವಾಡದಲ್ಲೇ ಇದ್ದರೆ, ಧಾರವಾಡದಲ್ಲಿ ತಾವು ಸೇವೆಯನ್ನು ಮಾಡ್ತಾ ಇದ್ರಿ, ಸರ್ಕಾರಿ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ತಮಗಿಂತ ಹಿರಿಯ ಕಲಾವಿದರು ಮನ್ಸೂರ್ ಅವರಿದ್ದರು, ರಾಜ್ಗುರುಗಳಿದ್ದರು, ನಾಕೋಡವರಿದ್ದರು, ಹೀಗೆಲ್ಲ. ಸೊ ಅವ್ರದ್ದು ಏನಾದರೂ ನಿಮ್ಮ ಮೇಲೆ ಪ್ರಭಾವ ಅಥವಾ ನಿಮಗೆ ಅವರ ಗಾಯಕಿಯಲ್ಲಿ ಇಷ್ಟವಾದ ಅಂಶಗಳು ಏನಾರ ಇದ್ದ ನಮ್ಮ ಶ್ರೋತೃ ಜೊತೆ ಹಂಚಿಕೊಳ್ಳಿ.
2: ಇಲ್ಲ, ನಾನು ಬಹಳ ಕೇಳೋ ಸ್ವಭಾವ ರೀ ನಂದು, ಯಾವಾಗ ಈಗಲೂ ಕೇಳ್ತೇನೆ ನಾನು. ಅಲ್ಲ, ಈಗೇನು ನನಗೇನು ಕಲಿತಿದ್ದು ಮುಗ್ದಿಲ್ಲ, ಇದನ್ನ ಈಗಲೂ ಕಲಿತಾ ಇದ್ದೀನಿ, ಅಭ್ಯಾಸ ಮಾಡ್ತಾ ಇದ್ದೀನಿ. ನಮ್ಮ ತಮ್ಮಗೆ ಗೊತ್ತಿದ್ದಂಗೆ ಕೇಳ್ತಿದ್ದೇನೆ ಮೊದಲು, ಎಲ್ಲರ ಗಾಯನ ಕೇಳ್ತೀನಿ ನಾನು. ಇದೇ ಘರಾಣದ ಕೇಳಬೇಕು, ಇವ್ರದ್ದು ಕೇಳಬಾರ್ದು ಅಂತಿಲ್ಲ ನನಗೆ, ನನ್ನ ಸ್ವಭಾವ, ನನ್ನ ವೈಯಕ್ತಿಕವಾಗಿ ಎಲ್ಲರದ್ದು ಕೇಳ್ತೀನಿ. ಅದರೊಳಗೆ ಯಾವುದು ಚಲೋ ಆಗ್ತದೆ ಅದನ್ನು ನಾವು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಬರ್ತದೋ ಬಿಡ್ತದೋ ಅದು ಬೇರೆ, ನನ್ನ ಅಭ್ಯಾಸದ ಕ್ರಮದ ಮೇಲೆ ಇರ್ತದೆ ನನ್ನ ಧ್ವನಿ, ಅದಕ್ಕೆ ಸೂಟ್ ಆಗಬೇಕು, ಆ ಕ್ರಮ ನನಗೆ ಬರಬೇಕು, ಪ್ರಯತ್ನ ಮಾಡೋದು
1: ಹರಕತ್ ಇರಬೇಕು.
2: ಅದು ಚಲೋ ಅನಿಸ್ತದೆ ಅಂತೇಳಿ ನಾನು ಪ್ರಯತ್ನ ಮಾಡ್ತೀನಿ. ಅದು ಒಮ್ಮೊಮ್ಮೆ ಬರ್ತದೆ, ಒಮ್ಮೊಮ್ಮೆ ಬರೋದಿಲ್ಲ. ಮತ್ತೆ ಇನ್ನೊಬ್ಬರದು ಎಲ್ಲ ಘರಾಣದ ಸಂಗೀತ ಕೇಳ್ತೀನಿ ನಾನು, ಇಷ್ಟು ಮಾತ್ರ ಖರೆ. ಎಲ್ಲ ಘರಾಣದ ಸಂಗೀತನ ಕೇಳ್ತೀನಿ. ಘರಾಣ ಇದು ಒಂದು ಮನೆತನದ ಹೆಸರು.
1: ಘರ್ ಅಂದ್ರೆ ಮನೆ, ಘರಾಣ ಅಂದ್ರೆ ಮನೆತನ.
2: ಉದಾಹರಣೆ ಕಿರಾಣ ಘರಾಣ ಬಹಳ ಪ್ರಸಿದ್ಧ ಆಗಿದೆ ನಮ್ಮ ಇದರೊಳಗೆ. ಕಿರಾಣ ಅನ್ನೋದು ಊರದು, ಉತ್ತರ ಪ್ರದೇಶದೊಳಗೆ ಒಂದು ಹಳ್ಳಿ. ಅಲ್ಲಿ ಬಂದಿರುತ್ತೆ, ಅಲ್ಲಿಂದ ಅವರು ಕಲಾವಿದರು ಹುಟ್ಟಿದವರು,
1: ಪ್ರವರ್ತಕರು,
2: ಆ ಪ್ರವರ್ತಕರು ಅವರಿಂದ ಅಲ್ಲಿ ಬಂದಿದ್ದು ಕಿರಾಣ ಘರಾಣ. ಅಬ್ದುಲ್ ಕರೀಂ ಖಾನ್ರು ಅವ್ರ ಹಿಂದಿನ ವಂಶಸ್ಥರು, ಅಬ್ದುಲ್ ಕರೀಂ ಖಾನ್ರು ಅದನ್ನು ಬೆಳೆಸಿದರು, ಅವರಿಂದ ಪ್ರಚಾರ ಆಯಿತು ಘರಾಣ. ಘರಾಣವೇ ಸಂಗೀತ ಅಲ್ಲ, ಘರಾಣಕ್ಕೆ ಮೀರಿದ್ದು ಸಂಗೀತ.
1: ಖಂಡಿತ ಖಂಡಿತ, ಯಾವುದೇ ಘರಾಣ ಅದು ಅದರಲ್ಲೇ ಅದು ಪರಿಪೂರ್ಣ ಅಲ್ಲ, ಯಾವುದೇ ಘರಾಣ ಒಂದು ಘರಾಣಕ್ಕಿಂತ ಶ್ರೇಷ್ಠನೂ ಅಲ್ಲ.
2: ಆದರೆ
1: ಎಲ್ಲ ಘರಾಣ ಅದರದೇ ಒಂದು ವೈಶಿಷ್ಟ್ಯ.
2: ಆದರೆ ಘರಾಣ ಬೇಕು,
1: ಬೇಕು
2: ಒಂದು ಸಿಸ್ಟಮೆಟಿಕ್ ಗಾಯಕಿಗೆ,
1: ಒಂದು ಪದ್ಧತಿ, ಒಂದು ಪರಂಪರೆ,
2: ಒಂದು ಪದ್ಧತಿಗೆ, ಒಂದು ನಿಯಮಕ್ಕೆ ಘರಾಣ ಬೇಕು. ಘರಾಣ ಇಲ್ಲದಿದ್ರೆ ನಿಯಮ ಇಲ್ಲಿ ಸಿಗೋದಿಲ್ಲ.
1: ಖಂಡಿತ, ಒಂದು ಚೌಕಟ್ಟು ಬೇಕು,
2: ಚೌಕಟ್ಟು, ಒಂದು ಸಿಸ್ಟಮೆಟಿಕ್. ಈಗ ನಾವು ಒಂದು ಯಾವ್ದಾದ್ರು ಒಂದು ಬಿಲ್ಡಿಂಗ್ ನೋಡಿದ್ವಿ ಅಂದ್ರೆ ಇದೇ ಇಂಜಿನಿಯರ್ ಮಾಡಿರ್ಬೇಕು ಅಂತನ್ಬೇಕು. ಅವಂದ ಇದು ಬಹುತೇಕ ಶಾಣೆತನ, ಇದೇ ಬುದ್ಧಿವಂತ, ಅವನೇ ಮಾಡಿರ್ಬೇಕು ಅದನ್ನ. ಹಂಗೆ ಆ

0: ಆಕಾಶವಾಣಿ ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಿ. ಸಮಯ 2:45:38. ಈಗ ಕೇಳಿ ಆಕಾಶ ಬುಟ್ಟಿ.
1: ಆಕಾಶವಾಣಿ 90 ದಶಕಗಳ ಪಯಣದಲ್ಲಿ ಸುದ್ದಿಯಾಗಿ, ಸಂಗೀತವಾಗಿ, ಸಾಹಿತ್ಯವಾಗಿ

0: ಘರಾಣ ನಮಗೆ ಬೇಕು. ಈ ಘರಾಣದ ಆ ರಾಗ ನಾವು ಪ್ರಾರಂಭ ಮಾಡಿದ್ವಿ ಅಂದರೆ ಅದನ್ನು ಬೆಳೆಸ್ತಾ ಹೋದಂಗಲ್ಲ ತಿಳಿದವ್ರಿಗೆ ಇವ ಇದಕ್ಕೆ ಘರಾಣಕ್ಕೆ ಸೇರಿದಾಗಿರ್ಬೇಕು ನೋಡು ಅಂತ ಗೊತ್ತಾಗಬೇಕು. ಆ ನಂತರ ಅವ ಸಾಧನೆ ಮಾಡಿ ಮಾಡಿ ಮಾಡಿ ಮಾಡಿದ ನಂತರ ಅವನ ಘರಾಣ ತಾನಷ್ಟು ತಾನೇ ಹೋಗ್ತದೆ, ಹಿಂದೆ ಸರಿದು ಬಿಡ್ತದೆ. ಇದು ಇದು ಬಹಳ ಹೈ ಲೆವೆಲ್.
1: ಅಷ್ಟು ದಿವಸ ನೀವು ಹಾಡ್ಕೋತಾ ಚಿಂತನೆ ಮಾಡ್ಕೋತಾ ಹೋದ್ರೆ
0: ಹೋಗ್ತಾ ಇರ್ಬೇಕಾಗೆ ಲಾಸ್ಟಿಗೆ ಅದು ಅದು ಇದು ಹೋಗ್ಬಿಡ್ತದೆ. ಅವ ಸ್ವರದೊಳಗೆ ಲೀನ್ ಆಗ್ತಾನೆ, ಅಲ್ಲಿ ಘರಾಣ ಹೋಗ್ತದೆ, ಸಂಗೀತ ಒಂದೇ ಉಳಿತದೆ, ಸ್ವರ ಒಂದೇ ಉಳಿತದೆ.
1: ಈಗ ತಾವು ಇಷ್ಟು ಪ್ರಯಾಣ ಮಾಡ್ತೀರಿ, ಎಲ್ಲ ಕಡೆ ನೀವು ಸಾಥ್ ಸಂಗತವ್ರು ನೀವೇ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ.
0: ಹೌದು,
1: ನಿಮಗೆ ನಮ್ಮ ರವೀಂದ್ರ ಯಾವಾಗಲೂ ಇಷ್ಟ ಆಗ್ಬೋದು, ನಮ್ಮ ನಾಕೋಡ್ ಅವ್ರು ಇಷ್ಟ ಆಗ್ಬೋದು, ಅದೆಲ್ಲ ಕಡೆ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಬೇರೆ ಬೇರೆ ಕಡೆ ಹೋದಾಗ ಯಾವ ಸಾಥ್ ಸಂಗತಗಾರರು ನಿಮ್ಗೆ ಸಿಗ್ತಾರೆ, ಅವ್ರಿಗೆ ನಿಮ್ಗೆ ಆದಾನ ಪ್ರದಾನ ಭಾಳ ಕಡಿಮೆ ವೇಳೆ ಇರ್ತದೆ, ಆದರೂ ನೀವು ಗಾನ ಜಯಿಸ್ಕೊಂಡು ಬರಬೇಕು. ಅದಕ್ಕೆ ಸಂಗೀತದ ದೃಷ್ಟಿಯಿಂದ ಏನಂದರೆ ಶಾಸ್ತ್ರೀಯ ಸಂಗೀತ ಒಂದು ಥರ ಸಾರ್ವಕಾಲಿಕ ಸತ್ಯ, ಸಾರ್ವಕಾಲಿಕ ಭಾಷೆ. ಯತೀನ್ ತಾಳ ಅಂದ್ರೆ ಎಲ್ಲ ಕಡೆ 16 ಮಾತ್ರನೇ, 17 ಮಾತ್ರ ಇಲ್ಲ. ಭೈರವ್ ಅಂದ್ರೆ ಅದೇ ಕೋಮಲ ರಿಷ, ಅದೇ ಅಂದೋಳಿತ ಕೋಮಲ ದೈವತ್ತ, ಅಷ್ಟರ ಮಟ್ಟಿಗೆ ಪರಸ್ಪರ ಹೊಂದಾಣಿಕೆ ಒಂದು ಅರ್ಥ ಇರ್ತದೆ. ಆದರೂ ನಿಮ್ಗೆ ಯಾವುದೋ ಒಂದು ವಿಪರೀತ ಪರಿಸ್ಥಿತಿಯಲ್ಲಿ ಸಾಥ್ ಸಂಗತಗಾರರು ಯಾರೋ ಸಿಕ್ಕಿದ್ರೆ ನೀವು ಹೆಂಗೆ ಜಯಿಸ್ಕೊಂಡು ಬರ್ತೀರಿ, ನಮ್ಮ ಯುವ ಕಲಾವಿದರಿಗೆ ಅನುಕೂಲ ಆಗುತ್ತೆ?
0: ಒಮ್ಮೆ ನಾವು ಸಾಥ್ ಸಂಗತ ಕೇಳ್ಕೊಂಡು ಹೋಗ್ತೀವಿ, ಯಾರು ಎಂಥವ್ರು ಬೇಕಪ್ಪ ನಮಗೆ, ಅಲ್ಲಿ ಲಭ್ಯ ಇದ್ದಾರೇನು ಅವ್ರು ಬೇಕು ನಮಗೆ ಕೇಳ್ತಾರ. ಆಮೇಲೆ ಅವರು ಭಾಳ ನಮ್ಮ ಕಡೆ ಒತ್ತಡ ಆಗ್ತಾರೆ ಕೆಲವರು, ಇಲ್ಲ ಇವ್ರು ಭಾಳ ಚಲೋ ನಡೆಸ್ತಾರೆ ಇವ್ರನ್ನೇ ತೊಗೊಳ್ರಿ, ಇಲ್ಲ ಇವ್ರು ಭಾಳ ಚಲೋ ನೋಡಿಸ್ತಾರೆ ಇವ್ರನ್ನೇ ತೊಗೊಳ್ರಿ ನೀವು. ನಾನು ಹೇಳ್ತೀವಿ ನೋಡಪ್ಪ ಇವ್ರವಲ್ಲ ಯಾಕೆ ನಮಗೆ ಇವರಿದ್ರೆ ಚಲೋ ಆಗ್ತದೆ, ಅವ್ರಿಗೆ ಕೊಡ್ರಿ ಇವ್ರನ್ನ ಕೊಡ್ರಿ ಅಂತ ಹೇಳ್ತೀವಿ ನಾವು. ಆದರೂ ಕೆಲವೊಮ್ಮೆ ಭಾಳ ಒತ್ತಡ ತಂದು ಒಪ್ಪಿಸ್ತಾರೆ, ಆ ವೇಳೆಗೆ ನಾವು ಹೋಗ್ತೀವಿ ಅಲ್ಲಿ. ಆಮೇಲೆ ಎರಡು ಜವಾಬ್ದಾರಿ ಆಗ್ತಾವೆ ಆ ವೇಳೆಗೆ, ನನ್ನ ಹಾಡೂ ಹೌದು, ಆಮೇಲೆ ಅವ ಬಾರಿಸೋದು ತಗೊಂಡು ನಾವೇ ತಗೊಂಡು ಇದು ಆ ಜವಾಬ್ದಾರಿ ಬಂದು ಮನಸ್ಸಿಗೆ ಸಮಾಧಾನ ಸಿಗೋದಿಲ್ಲ. ಆದರೆ ನಾವು 90% ನಮ್ಮ ಆಯ್ಕೆನೇ ಇರ್ತದೆ, 10% ಆಗ್ತದೆ, ಇದು ಅನಿವಾರ್ಯ.
1: ಆಮೇಲೆ ಇತ್ತೀಚೆಗೆ ಈ ಫ್ಯೂಷನ್ ಸಂಗೀತ ಒಂದು ಬಹಳ ತಲೆ ಎತ್ತುತ್ತಾ ಇದೆ. ಇಡೀ ಪ್ರಪಂಚದ ಸಂಗೀತ ಎಲ್ಲ ಇರೋದು 7 ಸ್ವರಗಳಲ್ಲಿ. ನಾವು ಸರಿಗಮ ಪದನಿಸ ಅಂತೀವಿ, ಪಾಶ್ಚಾತ್ಯದ ಡೋರೇಮಿ ಫಾಸೋಲಾ ಟಿ ಅಂತಾರೆ. 7 ಸ್ವರಗಳ ಎಲ್ಲ ಸಂಗೀತ ಬಂದರೂ ಕೂಡ ಆ ಸ್ವರಗಳನ್ನು ನೀವು ಯಾವ್ಯಾವ ರೀತಿಯಲ್ಲಿ ಜೋಡಿಸ್ತೀರಿ ಅನ್ನೋದ್ರ ಮೇಲೆ ಅದಕ್ಕೊಂದು ಪದ್ಧತಿ, ಅದಕ್ಕೊಂದು ಹೆಸರು ಅಂತ ಬರ್ತದೆ. ಈ ಮಧ್ಯೆ ಫ್ಯೂಷನ್ ಮ್ಯೂಸಿಕಲ್ ಕೂಡ ಹೀಗೇನೆ ಇದೆ. ನಾವು ಕರ್ನಾಟಕ ಪದ್ಧತಿಯಲ್ಲಿ ಮಾಯಾಮಾಲುಗಳಂದರೆ ಅದು ಹಿಂದೂಸ್ತಾನದಲ್ಲಿ ಭೈರವ ಆಗ್ತದೆ. ಸೊ ಹೀಗೆ ಎರಡೂ ಪದ್ಧತಿಗಳನ್ನ ಸೇರಿಸುವ ಅಥವಾ ಕೆಲವು ನಮ್ಮ ದೇಶದ ಪದ್ಧತಿಗಳನ್ನ ಬಿಟ್ಟು ಬೇರೆ ದೇಶದ ಪದ್ಧತಿಗಳನ್ನ ಸೇರಿಸುವ ಒಂದು ಪ್ರಯತ್ನ ನಡೆದಿದೆ. ಅಲ್ಲಿ ಹೇಗೆ ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ಯಶಸ್ಸು ಕಂಡಿದೆ ಅಂತೀರಿ? ಅದೊಂದು ಪ್ರಯತ್ನ ಮಾತ್ರನೋ, ಪ್ರಯೋಗ ಮಾತ್ರನೋ, ಅಥವಾ ಒಂದು ಪದ್ಧತಿಯಾಗಿ ಉಳಿಯಬಹುದು ಅಂತೀರೋ? ಹೇಗೆ
0: ಪದ್ಧತಿಯಾಗಿ ಉಳಿಯೋದಿಲ್ಲ, ಯಾಕಂದರೆ ನಮ್ಮ ನೆಲದಲ್ಲಿ ನಮ್ಮನ್ನು ನಾವು ಕುಡಿಯುವ ಸೇವಿಸುವ ನೀರಿನಲ್ಲಿ ನಾವು ಉಣ್ಣುವ ಪ್ರಸಾದದಲ್ಲಿ ನಾವು ಉಸಿರಾಡುವ ಗಾಳಿಯಲ್ಲಿ ಎಲ್ಲ ನಮ್ಮದೇ ಇರ್ತಿರ್ತದೆ. ಅಂದಾಗ ಅವು ಯಾವ ಸುಮ್ಮನೆ ಬರ್ತವೋ ಹಿಂಗೆ ಹೋಗ್ತವೆ ಅಷ್ಟೇ.
1: ಫ್ಲೈಯಿಂಗ್ ಸಾಸರ್ಸ್ ಇದೆ. ಇಷ್ಟೆಲ್ಲ ಪ್ರಯಾಣದ ಮಧ್ಯೆ, ಪ್ರವಾಸದ ಮಧ್ಯೆ ಕೆಲವು ಸರಿ ನಿದ್ದೆ ಆಗೋದಿಲ್ಲ, ಕೆಲವು ಸರಿ ಊಟ ಬೇರೆ ಥರ ಆಗ್ತದೆ, ನೀರು ಬೇರೆ ಥರ ಆಗಿ ಎಲ್ಲದ್ರ ಮಧ್ಯೆ ಆವಾಜ್ ಕಾಯ್ಕೊಳ್ಳೋದು, ನಿಮ್ಮ ಧ್ವನಿಯನ್ನು ಕಾಪಾಡ್ಕೊಳ್ಳೋದು ಒಂದು ದೊಡ್ಡ ಜವಾಬ್ದಾರಿ.
0: ಹೌದು,
1: ಅದು ಹಾಡೋರ ಕಷ್ಟ ಹಾಡೋರಿಗೆ ಗೊತ್ತು.
0: ಹೌದ್ರಿ,
1: ಅದು ಹೇಗೆ ನೀವು ನಿಭಾಯಿಸ್ತೀರಿ? ಅದಕ್ಕೇನು ಕಿವಿ ಮಾತು ಹೇಳ್ತಾರೆ?
0: ಏನು ಸ್ವಲ್ಪ ಆದಷ್ಟು ಆಹಾರ ವಿಹಾರ ನಮಗೆ ಧ್ವನಿಗೆ ಕೆಡ್ತದ ಅಂತಕ್ಕಂಥ ಕೆಲವು ಆಹಾರ ಇರ್ತಾವೆ,
1: ದೂರ ಇಟ್ಬಿಡೋದು,
0: ಅವನು ಸ್ವಲ್ಪ ದೂರ ಇಡಬೇಕು. ಅದರಾಗೆ ಒಂದು ವಾರ ಮುಖ್ಯ ಅಂತ, ಇನ್ನೊಂದು ವಾರ ನನ್ನ ಕಾರ್ಯಕ್ರಮದಂದು ಒಂದು ವಾರದ ಮುಂಚಿತವಾಗಿ ಅವ ವ್ಯವಸ್ಥೆ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಮತ್ತೆ ತಿನ್ಬೇಕಾಗ್ತದೆ, ಏನಾರು ಒಂದು ಬಜಿ ತಿನ್ಬೇಕು ಅನ್ಸುತ್ತೆ, ತಿನ್ಬೇಕು ನಾವು ಮಿರ್ಚಿ ತಿನ್ಬೇಕು, ಇಲ್ಲಾಂದ್ರೆ ಏನಾಗ್ತದೆ ರೀ, ನಮಗೆ ಭಾಳ ಬೇಸರ ಆಗಿಬಿಡ್ತದೆ, ನಾನು ಸುಳ್ಳ ಸಂಗೀತ ಕಲ್ ತಿನ್ಬಿಡು ಅಂತ ಅನ್ಸುತ್ತೆ.
1: ಮಂಡಾಳುಗಣಿ ಮೆಣಸಿನಕಾಯಿ ತಿಂದಿದ್ರೆ ಜೀವನ ಮಾಡಿ
0: ಇಲ್ಲಾಂದ್ರೆ ಏನು, ಅದಕ್ಕೆ ನಾ ಏನು ಮಾಡ್ತೀನಿ, ನಿಮ್ಮ ಮನೆಯೊಳಗೆ ನಾವು ಹಿಟ್ಟು ಹಾಕ್ಸ್ಬಿಡ್ತೀವಿ, ಹಸಿ ಕಡ್ಲಿ ಇಟ್ಟು ಮನೆಗೆ ಮಾಡ್ಸ್ಕೊಂಡ್ಬಿಡ್ತೀವಿ, ಹೊರಗೆ ತಿನ್ನೋದು ಬೇಡ ಅಂತೇಳಿ ಮನೆಯೊಳಗೆ ಎಣ್ಣೆ ಚಲೋ ಎಣ್ಣೆ ಗಾಣದ ಎಣ್ಣೆ ಅದನ್ನು ತೊಗೊಂಡ್ಬಿಡ್ತೀವಿ ನಾವು ಮನೆಯಾಗ ಆಗದೆ ಸೌತೆಕಾಯಿ ಬಜ್ಜಿ ಮಾಡಿಸೋದು, ಧ್ವನಿಗೆ ಏನಾಗೋದಿಲ್ಲ.
1: ಮತ್ತೆ ಈಗ ಬೇರೆ ಬೇರೆ ಮಾಧ್ಯಮಗಳಲ್ಲಿ ತಾವು ಹಾಡ್ತಾರೆ, ಈ ಒಂದು ಲೈವ್ ಕಾನ್ಸರ್ಟಲ್ಲಿ ಒಂದು ರಾಗ ನೀವು ಎಷ್ಟೊತ್ತು ಬೇಕಾದ್ರೂ ಹಾಡ್ಬೋದು. ಈಗ ಒಂದು ಆಕಾಶವಾಣಿ ದೂರದರ್ಶನದ ಅರ್ಧ ತಾಸು ಹಾಡಬೇಕಾಗುತ್ತೆ, ಅರ್ಧ ತಾಸಿನಲ್ಲಿ ನೀವೆಲ್ಲ ರಾಗದ ಸ್ವರೂಪ, ನಿಮ್ಮ ವಿದ್ಯೆ, ನಿಮ್ಮ ಭಾವನೆ, ನಿಮ್ಮ ತಾಲೀಮು, ನಿಮ್ಮ ಯೋಚನೆ ಅದೆಲ್ಲದನ್ನು ನೀವು ಅಷ್ಟರಲ್ಲೇ ಪ್ರಸ್ತುತಪಡಿಸ್ಬೇಕಾಗುತ್ತೆ, ಅದನ್ನು ಹೇಗೆ ನಿಭಾಯಿಸ್ತೀರಿ?
0: ಅದು ಶಾಣೆತನ, ಅದು ಮೊದಲು ಅಭ್ಯಾಸ ಮಾಡ್ಕೋಬೇಕು, ಅದಕ್ಕೆ ಸೆಲೆಕ್ಷನ್ ಮಾಡ್ಕೋಬೇಕು. ಮೂವತ್ತು ನಿಮಿಷದೊಳಗೆ ನಮ್ದು ಎಲ್ಲ ವಿದ್ಯೆ ಅಲ್ಲಿ ಪ್ರದರ್ಶನಗೊಳ್ಬೇಕಪ್ಪ, ಯಾವುದು ಉಳಿಬಾರ್ದು ಅನ್ನೋದಕ್ಕೆ ಅದು ಟ್ರೈನಿಂಗ್, ಅದು ನಾವೇ ತಯಾರಿ ಮಾಡ್ಕೋಬೇಕು ಅದನ್ನು. ಹಿಂದಿನ ನೋಡ್ರಿ ನೀವು ಎಚ್ ಎಂ ಎದೊಳಗೆ ಮೂರು ನಾಲ್ಕು ನಿಮಿಷದ್ದು ಹಾಡ್ಯಾರಲ್ಲ ದೊಡ್ಡ ದೊಡ್ಡವ್ರು, ಏನು ಹಾಡ್ಬೇಕೆಲ್ಲ ಹಾಡ್ಬಿಟ್ಟಾರೆ
1: ಮೂರು ನಿಮಿಷದಲ್ಲಿ ಎಲ್ಲ
0: ಬಂದ್ಬಿಡ್ತು. ಅದನ್ನು ನಾವು ಸ್ವಲ್ಪ ನೋಡ್ಬೇಕು, ವಿಚಾರ ಮಾಡ್ಬೇಕು ಹೆಂಗೆ ಹಾಡಿದ್ರಂಗ.
1: ಮೂರರಿಂದ ಆರೂವರೆ ನಿಮಿಷ ಬಂತು, ಆಮೇಲೆ 18 ನಿಮಿಷ ಬಂತು,
0: ಮೂರು ನಾಲ್ಕು ನಿಮಿಷದೊಳಗೆ ಬಂದು ರಾಗ ಪೂರ್ಣ ಮುಗಿಸ್ಬಿಟ್ಟಿದ್ದಾರೆ, ಏನು ಉಳಿಸಿಲ್ಲ.
1: ಬಂದಿಷ್ಟು ಬಂತು, ತಾನು ಬಂತು, ಎಲ್ಲ ಬಂತು.
0: ನೋಡ್ರಿ ನಾವು ಇನ್ನೂ ಎಷ್ಟು ದೂರ ಇದ್ದೀವಿ, ಅವ್ರ ಹಿಂದಿನವರು
1: ಎಷ್ಟು ವಿಚಾರ ಮಾಡಿದ್ರು,
0: ಎಷ್ಟು ಜನ ಎತ್ತಿದ್ರು ಅವ್ರನ್ನ ನಾವು ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ಮರಣೆ ಮಾಡ್ಕೊಂತಿರೋದವ್ರೆ,
1: ಒಂದು ಬಾರಿ ಸ್ಮರಣೆ ಸಾಲ. ವೆಂಕಟೇಶ್ ಕುಮಾರ್ ಅವರೇ, ತಾವು ವಚನ ಗಾಯನದಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿದರೆ, ದಾಸರ ಪದ ಹಾಡೋದ್ರಲ್ಲಿ ನಿಮ್ಮದೇ ಆದ ಒಂದು ನಿರ್ದಿಷ್ಟವಾದ ಶೈಲಿ ಇದೆ. ಖಯಾಲ್ ಗಾಯಕಿ ಅಂತೂ ಅಫ್ಕೋ ಅದನ್ನು ಜೀವನ ಪರ್ಯಂತ ಅದನ್ನು ಮಾಡ್ಕೋತಾನೆ ಬಂದಿದ್ದಾರೆ ದೊಡ್ಡ ಗುರುಗಳ ಆಶೀರ್ವಾದದಿಂದ. ಸೊ ಒಂದೆರಡು ಚಿಕ್ಕ ಉದಾಹರಣೆಗಳು, ಆ ಭಾಷೆ ಹೇಗೆ ಬಳಸ್ತೀರಿ, ಒಂದು ಶಬ್ದ ಹೇಗೆ ಬಳಸ್ತೀರಿ, ಈಗ ಪ್ರಣತಿ ಇದೆ ಅಂದರೆ ಆ ಪ್ರಣತಿ ಅನ್ನೋ ಶಬ್ದ ಎಲ್ಲಿ ಯಾವ ಶಬ್ದ ಮೇಲೆ ಎಷ್ಟು ಒತ್ತು ಕೊಡ್ತೀರಿ, ಒಂದು ಬಾರಿ ಸ್ಮರಣೆ ಸಾಲದೇ ಅಂದಾಗ ಅದು ತಾರಸು ಗಂಧಾರಕ್ಕೆ ಹೋಗಿ ನಿಲ್ತದೆ ಅದು. ಸೊ ಇವನ್ನೆಲ್ಲ ಹೇಗೆ ಅದು ನೀವು ನಮ್ಮ ಕೇಳುಗರಿಗೆ ಹೇಗೆ ವಿವರಿಸ್ತೀರಿ?
0: ಏನಿಲ್ಲ, ಇದು ವಚನ ಸಾಹಿತ್ಯ, ದಾಸ ಸಾಹಿತ್ಯ. ಹಾಡುವ ಮುನ್ನ ಆ ವಚನ ಸಾರಾಂಶ ಏನಿದೆ ಅನ್ನೋದು ನಮಗೆ ತಿಳಿಬೇಕು. ಆ ದಾಸರ ಸಾಹಿತ್ಯದ ಅರ್ಥ, ಆ ಭಾವಾರ್ಥ ಏನಿದೆ, ಏನು ಹೇಳ್ತದೆ, ನಾವು ಮನದಟ್ಟಾಗಬೇಕು ಮೊದಲು. ಅದು ಒಮ್ಮೆಲೆ ಆಗೋದಿಲ್ಲ, ಹಾಡ್ತಾ ಹಾಡ್ತಾ ಹಾಡ್ತಾ ಹೋಗ್ತಾ ಆಗ್ತದೆ, ಅನುಭವ ಇರ್ತದೆ ಅದು. ಆದರೆ ಏನಿರ್ತದೆ, ಅವ್ರದ್ದು ಶರಣರು ದಾಸರು ಹೇಳಿದ್ದು ಜೀವನಕ್ಕೆ ಅನುಭವ, ಅದು ಜೀವನದ ಅನುಭವ. ಹಿಂಗೆ ಬಾಳ್ರಿ, ಹಿಂಗೆ ಆಗ್ಬೇಕು, ಹಿಂಗಾದ್ರೆ ಕೆಡ್ತದೆ, ಹಿಂಗಾದ್ರೆ ಒಳ್ಳೆಯ ಹಾಕಿದ್ರೆ ಸುಧಾರಣೆ. ಅದು ನಮಗೆ ಅನುಭವ, ನಾವು ಅನುಭವಿಸಿರ್ತೀವಿ ಅವನ್ನೆಲ್ಲ ಜೀವನದೊಳಗೆ. ಕಷ್ಟ ಸುಖ ಎಲ್ಲರಿಗೂ ಬಂದಿರ್ತದೆ, ಯಾರಿಗೂ ಬಿಡೋದಿಲ್ಲ, ಶ್ರೀಮಂತಗೂ ಬಿಡೋದಿಲ್ಲ, ಬಡವಿಗೂ ಬಿಡೋದಿಲ್ಲ, ಎಲ್ಲರಿಗೂ ಬರಬವು. ಆ ಅನುಭವವನ್ನು ನಾವು ತಗೊಳ್ಬೇಕದಲ್ಲಿ, ಇಲ್ಲಿ ನಾನು ಏನಿದ್ದೆ, ನಾನು ಏನು, ನನಗಿದು ಯಾವ್ದು
1: ಅನುಭವಿಸ್ತೇನೆ ಸಂಬಂಧ,
0: ನನಗೂ ಅದಕ್ಕೆ ಏನು ಸಂಬಂಧ, ಇದ್ರ ಏನ ನಡೆದದ ಅನ್ನೋ, ಇದ್ರ ಹೆಂಗಿದ್ನ, ಅಲ್ಲಿ ಅನುಭವ ತಾನಾಗಿ ಬರ್ತದೆ, ಬರ್ಬೇಕು ಅವಾಗ. ಅದು ಶುದ್ಧ ಆಗ್ತದೆ ಅಲ್ಲಿ, ಆಟೋಮೆಟಿಕ್ಲಿ ಅವಾಗ ಕೂಡ್ತದೆ ಸ್ವರದಾಗ. ನಾವು ಹೆಂಗೆ ಕೂಡ್ತೀವಿ ಹಂಗೆ ಆ ಸಾಹಿತ್ಯ ಕೂಡ್ತದೆ. ಅವಾಗ ಕೇಳೋರಿಗೂ ಚಲೋ ಆಗ್ತದೆ. ಅವ ನಾನು ಹಾಡ್ತೀನಿ ಚಲೋ ಆಗಲಿ ಅಂತಾನೆ, ಅಲ್ಲಿ ಅವನ ಭಾವನೆ ಬರೋದಿಲ್ಲ, ಹಾಡ್ಕೊಂತ ಹೋಗ್ತಾನೆ ಅವ.
1: ಒಂದು ದಾಸರ ಪದದೊಂದು

0: ವೆಂಕಟೇಶ್ ಕುಮಾರ್ ಅವರೇ,
1: ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ. ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ನಾಗರಾಜ್ ರಾವ್ ಹವಾಲ್ದಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಸ್ನೇಹಿತರೆ, ಇದುವರೆಗೂ ಆಕಾಶ ಬುಟ್ಟಿ ಕೇಳಿದ್ರಿ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಈಗ ಕೇಳಿ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮಂಜೇಶ್ ಅವರು. ಸರ್ ನಮಸ್ಕಾರ.
3: ಸರ್ ನಮಸ್ತೆ ಸರ್.
2: ಈಗ ಕಾರ್ಮಿಕರು ಸಾಮಾನ್ಯವಾಗಿ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾರೆ. ಒಂದು ಆ ಊರಲ್ಲೇ ಇದ್ರೆ ಓಕೆ, ಅದರ್ವೈಸ್ ಬೇರೆ ಬೇರೆ ಸ್ಥಳಕ್ಕೆ ವಲಸೆ ಹೋಗಿ ಕೆಲಸ ಮಾಡಿ ಬರ್ತಾರೆ. ಹಾಗಾಗಿ ವಲಸೆ ಕಾರ್ಮಿಕರ ಏನೇನು ಹಕ್ಕುಗಳು ಅವರಿಗಿವೆ ಅದನ್ನು ತಿಳ್ಕೊಳ್ಬೇಕು, ಮತ್ತು ಅವರ ಹಕ್ಕುಗಳ ರಕ್ಷಣೆಗಾಗಿ ಯಾವ್ಯಾವ ಕಾನೂನುಗಳಿವೆ ಅಂತ ಅನ್ನೋದನ್ನು

0: ತಿಳ್ಕೊಳ್ಬೇಕಾಗಿದೆ ಸರ್.
1: ವಲಸೆ ಕಾರ್ಮಿಕರು ಅಂದ ಕೂಡಲೇ ನಾವು ವಿಶೇಷವಾಗಿ ಕೆಲವೊಂದು ಅಂಶಗಳನ್ನ ಗಮನಿಸಬೇಕಾಗ್ತದೆ ಸರ್. ವಲಸೆ ಕಾರ್ಮಿಕರು ಅಂದ್ರೆ ಹೊರ ರಾಜ್ಯದಿಂದ ಬಂದು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ, ಜೊತೆಗೆ ಹೊರ ಜಿಲ್ಲೆಗಳಿಂದ ಬಂದು ಮತ್ತೊಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಅವರೆಲ್ಲರೂ ಸಹಿತ ಈ ವಲಸೆ ಕಾರ್ಮಿಕರ ಆದ್ರೊಳಗಡೆ ಒಳಪಡ್ತಾರೆ ಸರ್. ಇವ್ರಿಗೆ ಒಂದು ವಿಶೇಷವಾದಂತಹ ಕಾಯ್ದೆನೇ ಇಟ್ಬಿಟ್ಟಿದ್ದಾರೆ ವಲಸೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ. ಅಂತಾರಾಜ್ಯ ವಲಸೆ ಕಾರ್ಮಿಕರ ಉದ್ಯೋಗವನ್ನು ನಿಯಂತ್ರಿಸುವ ಮತ್ತು ಅವರ ಸೇವಾ ಷರತ್ತುಗಳನ್ನು ನಿಗದಿಪಡಿಸುವ ಕಾನೂನು 1979 ಅಂತೇಳಿ 1979 ಅಲ್ಲೇ ಇವ್ರಿಗೆ ಒಂದು ವಿಶೇಷವಾದಂತಹ ಷರತ್ತುಗಳ ಜೊತೆಗೆ ಒಂದು ಕಾಯ್ದೆಯನ್ನ ವಲಸೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇಟ್ಟಿದ್ದಾರೆ ಸರ್. ಜೊತೆಗೆ ವಲಸೆ ಕಾರ್ಮಿಕರು ಅಂದ ಕೂಡಲೇ ಒಂದಿನ ಕೆಲಸ ಮಾಡಿ ಇನ್ನೊಂದಿನ ಹೋಗುವಂತದ್ದಲ್ಲ, ಜೊತೆಗೆ ಆ ಕಾರ್ಯವನ್ನ ನಿರ್ವಹಿಸಿ ಶಾಶ್ವತವಾಗಿ ಇಲ್ಲೇ ಕೆಲಸವನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇರುವಂತಹ ಕಾರ್ಮಿಕರ ಒಳಗಡೆ ಅಂಶದೊಳಗಡೆ ಇವರೆಲ್ಲ ಒಳಪಡ್ತಾರೆ.
0: ಅವರಿಗೆ ಅನೇಕ ಸೌಲಭ್ಯಗಳನ್ನು ಕೂಡ ಕೊಡಬೇಕು, ಆ ಒಂದು ಹಕ್ಕು ಕೂಡ ಅವರಿಗಿದೆ.
1: ಖಂಡಿತವಾಗಿ ಖಂಡಿತವಾಗಿ ಕೊಡಬೇಕು ಸರ್. ಈ ಕಾಯ್ದೆ ಒಳಗಡೆ ಅವ್ರ ಮಕ್ಕಳಿಗೂ ಸಹಿತ ಭದ್ರತೆಯನ್ನು ನಾವು ಕೊಡಬೇಕಾಗ್ತದೆ, ಜೊತೆಗೆ ಅವ್ರ ಮಕ್ಕಳಿಗೂ ಸಹಿತ ವಿದ್ಯಾಭ್ಯಾಸವನ್ನ ನಾವು ಒದಗಿಸ್ಕೊಡ್ಬೇಕಾಗ್ತದೆ. ಸರ್ಕಾರ ಅವರಿಗೆ ಒಂದು ನಿಗದಿತವಾಗಿ ಸೇವಾ ಷರತ್ತುಗಳಿಟ್ಟಿದೆ, ಈ ಸಮಯದಿಂದ ಈ ಸಮಯದವರೆಗೂ ಮಾತ್ರ ಕಾರ್ಯವನ್ನು ನಿರ್ವಹಿಸಬೇಕು, ಜೊತೆಗೆ ಅವರಿಗೆ ರಜಾ ದಿನಗಳಾಗ್ಬೋದು ಅಥವಾ ಅವರ ಏನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ಆಗ್ಬೋದು, ಎಲ್ಲವನ್ನೂ ಸಹಿತ ಏನು ಕಾರ್ಮಿಕ ಇಲಾಖೆಯಿಂದ ಒಳಪಡುವಂತಹ ಕಾರ್ಮಿಕರಿಗೇನಿದ್ದಾರೆ ಅವೆಲ್ಲವೂ ಸಹಿತ ವಲಸೆ ಕಾರ್ಮಿಕರಿಗೂ ಸಹಿತ ಅನ್ವಯ ಆಗ್ತದೆ ಸರ್.
0: ಒಂದು ಊರಿಂದ ಊರಿಗೆ ಬಂದಿದ್ದಾರೆ ಅಂತ ಹೇಳಿ ಅಲ್ಲಿ ವಲಸೆ ಕಾರ್ಮಿಕ ಮಕ್ಕಳಿಗಾಗಿನೇ ಶಾಲೆಗಳು ಅಲ್ಲಿ ಆ ಒಂದು ಶಿಕ್ಷಣ ಕೊಡುವ ವ್ಯವಸ್ಥೆ ಆಗಲೇಬೇಕು. ಅಲ್ಲಿ ಶಾಲೆಗಳು ಅಡ್ಮಿಷನ್ ನಿರಾಕರಣೆ
1: ಮಾಡೋಂಗಿಲ್ಲ. ಈ ಅಂತಾರಾಜ್ಯ ವಲಸೆ ಕಾರ್ಮಿಕರಾಗ್ಬೋದು ಅಥವಾ ನಮ್ಮ ರಾಜ್ಯದ ವಲಸೆ ಕಾರ್ಮಿಕರಾಗ್ಬೋದು, ಏನಾದರೂ ಒಂದು ವೇಳೆ ಆ ಕಾರ್ಮಿಕರಿಗೆ ಉದ್ಯೋಗದಲ್ಲಿ ತೊಂದರೆ ಆಗ್ಬೋದು ಅಥವಾ ಕಾನೂನಿನ ಉಲ್ಲಂಘನೆ ಮಾಡಿ ಅವರಿಗೆ ದೌರ್ಜನ್ಯ ಆಗ್ಬೋದು ಅಥವಾ ಮಕ್ಕಳಿಗೆ ಯಾವುದೇ ರೀತಿ ವಿದ್ಯಾಭ್ಯಾಸ ನಿರಾಕರಣೆ ಆಗ್ಬೋದು, ಇವೆಲ್ಲವನ್ನೂ ಸಹಿತ ಮಾಡಿದಾಗ ಅವರಿಗೆ 1 ವರ್ಷದವರೆಗೂ ಜೈಲ್ ಶಿಕ್ಷೆ, ಜೊತೆಗೆ 1,000 ದಂಡ, ಜೊತೆಗೆ ವಲಸೆ ಕಾರ್ಮಿಕರನ್ನ ದುಡಿಸ್ಕೊಳ್ತಾ ಇರ್ತಾರೆ ಆ ವ್ಯಕ್ತಿಗಳು ಅವ್ರಿಗೆ ಪ್ರತಿದಿನ 100 ರೂಪಾಯಿ ರೀತಿ ದಂಡವನ್ನ ವಿಧಿಸುವಂತಹ ಕಾನೂನು ಇದೆ ಸರ್.
0: ಅಂದ್ರೆ ಅವ್ರಿಗೆ ಶೋಷಣೆ ಮಾಡಿದ್ರೆ ಅಲ್ಲಿ ಯಾರು ಶೋಷಣೆ ಮಾಡ್ತಿರ್ತಾರೆ ಅವರು ದಂಡ ಕೊಡಬೇಕಾಗ
1: ಪರ್ ಡೇ.
0: ಹೀಗೆ ವಲಸೆ ಕಾರ್ಮಿಕರಿಗೂ ಕೂಡ ಅನೇಕ ಹಕ್ಕುಗಳಿವೆ, ಅವರಿಗೂ ಕೂಡ ಎಲ್ಲಾ ಸೌಲಭ್ಯಗಳನ್ನು ಪಡ್ಕೊಳ್ಳುವಂತಹ ಹಕ್ಕಿದೆ. ಆ ಹಕ್ಕು ನೀಡುವಲ್ಲಿ ಏನಾದರೂ ತೊಂದರೆ ಆದ್ರೆ ಅದು ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧ ಅಂತ ತಿಳಿಸಿದಿರಿ ತಾವು. ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮಂಜೇಶ್ ಅವರೇ. ನಮಸ್ಕಾರ.
1: ಧನ್ಯವಾದಗಳು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಇದೀಗ ಹೋಮ್ ಬಿಸಿಲಿನ ಹೊತ್ತು. ಹೋಮ್ ಬಿಸಿಲಿನ ಹೊತ್ತಿನಲ್ಲಿ ಪ್ರಶ್ನೆಗಳು ನಿಮಗಾಗಿ ಕಾಯ್ತಾ ಇದೆ, ಹಾಗೆ ಉತ್ತರ ಕೊಡೋದಕ್ಕೆ ನೀವು ಕೂಡ ಕಾಯ್ತಿರ್ತೀರಿ ಅಂತ ಗೊತ್ತು. ಮತ್ತೆ ತಡ ನೇರ ಪ್ರಶ್ನೆಯಿಂದಲೇ ಶುರು ಮಾಡಿಬಿಡೋಣ ಕಾರ್ಯಕ್ರಮವನ್ನು. ಮುಟ್ಟಿದ್ರೆ ಮುನಿ, ಟಚ್ ಮೀ ನಾಟ್ ಅನ್ನುವಂತಹ ಗಿಡದ ಬಗ್ಗೆ ನಮಗೆಲ್ಲ ಗೊತ್ತಿದ್ದೇ ಇರುತ್ತೆ. ಸುಮ್ಮನೆ ಬೆರಳು ಸೋಕ್ಸಿದ್ರೆ ಸಾಕು, ಅದರ ಎಲೆಗಳೆಲ್ಲ ಪಟಪಟ ಅಂತ ಮುಚ್ಚಿಕೊಳ್ಳುತ್ತೆ, ಮತ್ತೆ ಒಂದು ಸ್ವಲ್ಪ ಹೊತ್ತಾದಮೇಲೆ ತನ್ನಂತಾನೇ ತೆರೆದುಕೊಳ್ಳುತ್ತೆ. ಈ ಒಂದು ಮೂಮೆಂಟ್, ಈ ಒಂದು ಚಲನೆ ಯಾವ ಬಗೆಯ ಚಲನೆ ಅಂತ ಹೇಳಲಾಗುತ್ತೆ. ಆಪ್ಷನ್ ಮೂರಿದೆ. ಆಪ್ಷನ್ ಎ ಸಿಸ್ಮೋನಾಸ್ಟಿಕ್ ಮೂಮೆಂಟ್, ಆಪ್ಷನ್ ಬಿ ಫೋಟೋನಾಸ್ಟಿಕ್ ಮೂಮೆಂಟ್, ಆಪ್ಷನ್ ಸಿ ಕೀಮೋನಾಸ್ಟಿಕ್ ಮೂಮೆಂಟ್. ಮುಟ್ಟಿದ್ರೆ ಮುನಿ ಅಥವಾ ಟಚ್ ಮೀ ನಾಟ್ ಪ್ಲಾಂಟ್ನ ಗಿಡದ ಎಲೆಗಳು ನಮ್ಮ ಬೆರಳು ಸೋಕಿದ್ರೆ ಮುಚ್ಚಿಕೊಳ್ಳುವಂತಹ, ಆಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ತನ್ನಂತಾನೆ ನಿಧಾನಕ್ಕೆ ತೆರೆದುಕೊಳ್ಳುವಂತಹ ಚಲನೆ ಇದೆಯಲ್ಲ, ಇದು ಯಾವ ಬಗೆಯ ಚಲನೆ ಅಂತ ನಾನು

ಕೇಳ್ತಾ ಇದ್ದೀನಿ, ಇದು ಯಾವ ಬಗೆಯ ಮೂಮೆಂಟ್? ಮೂರು ಆಪ್ಷನ್ಸ್ ಇದೆ. ಆಪ್ಷನ್ ಎ ಸಿಸ್ಮೋನಾಸ್ಟಿಕ್ ಮೂಮೆಂಟ್, ಆಪ್ಷನ್ ಬಿ ಫೋಟೋನಾಸ್ಟಿಕ್ ಮೂಮೆಂಟ್, ಆಪ್ಷನ್ ಸಿ ಕೀಮೋನಾಸ್ಟಿಕ್ ಮೂಮೆಂಟ್. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಲಿ ಅಂತ. ಹಾಗೆ ನಿಮ್ಮ ಜೊತೆಯಾಗಿ ಇರೋದು ನಾಗ ಶ್ರೀ. ಇದೀಗ ಚಂದದ ಗೀತೆ ನಿಮ್ಮ ಜೊತೆಯಾಗ್ತಾ ಇದೆ, ಸದಾ ನಿನ್ನ ಕಣ್ಣಲ್ಲಿ ಏನು ಅಂತ ಗೀತೆ. ಬಚ್ಚನ್ ಚಿತ್ರದಿಂದ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ, ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ದನಿ ನೀಡಿದ್ದಾರೆ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಯಾರೆಲ್ಲ ಕೂಡ ಮೊದಲ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಕಳಿಸಿದ್ದಾರೆ, ಮೊದಲ 10 ಜನರ ಹೆಸರು ಹೀಗಿದೆ ನೋಡಿ: ಎನ್ ಆರ್ ಪ್ರಸಾದ್, ಜಗದಂಬಿಕಾ, ನೇತ್ರಾ, ರಾಧಾಕೃಷ್ಣ, ನಾಗೇಂದ್ರ, ಪ್ರಸನ್ನ ಕುಮಾರ್, ಹರೀಶ್, ವೆಂಕಟಾಚಲ, ಉದಯ್ ಕರ್ಕೇರ, ಜಿ ಎಸ್ ಚಂದನ. ಇಷ್ಟು ಜನರ ಉತ್ತರ ಬೇಗ ತಲುಪ್ತು ಮತ್ತೆ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಮತ್ತಷ್ಟು ಜನ ಸರಿಯಾದಂತಹ ಉತ್ತರವನ್ನೇ ಕಳಿಸಿದ್ದೀರಿ. ನಿಮ್ಗೆಲ್ಲ ಬೆಟರ್ ಲಕ್ ನೆಕ್ಸ್ಟ್ ಟೈಮ್, ಮುಂದಿನ ಪ್ರಶ್ನೆಗಳಿಗೆ ಸ್ವಾಗತ ಅಂತ ಹೇಳ್ತಾ ಇದ್ದೀವಿ. ಸರಿಯಾದಂತಹ ಉತ್ತರ ಕೊಟ್ಟವರೆಲ್ಲರೂ ಕೂಡ ಹೇಳಿದ್ದೇನು ಗೊತ್ತಾ? ಸಿಸ್ಮೋನಾಸ್ಟಿಕ್ ಮೂಮೆಂಟ್ ಅಂತ. ಹೌದು, ಸಿಸ್ಮೋನಾಸ್ಟಿಕ್ ಮೂಮೆಂಟ್ ಅನ್ನುವಂತಹ ಕೆಟಗರಿಗೆ ಇದು ಬರುತ್ತೆ. ಫೋಟೋನಾಸ್ಟಿಕ್ ಅಂತಂದ್ರೆ ಎಲ್ಲಿ ಬೆಳಕು ಬರುತ್ತೆ ಆ ಕಡೆಗೆ ತಿರುಗುವಂಥದ್ದು. ಉದಾಹರಣೆಗೆ ಸೂರ್ಯಕಾಂತಿ ಗಿಡ ಇರಬಹುದು. ಸೂರ್ಯಕಾಂತಿ ಹೂಗಳು ಸೂರ್ಯನ ಬೆಳಕಿನೆಡೆಗೆ ತಿರುಗತ್ತಲ್ವಾ, ಅದನ್ನು ಫೋಟೋನಾಸ್ಟಿಕ್ ಮೂಮೆಂಟ್ ಅಂತ ಹೇಳಬಹುದು. ಮುಟ್ಟಿದ್ರೆ ಮುನಿ, ಟಚ್ ಮಿ ನಾಟ್ ಗಿಡ, ನಮ್ಮ ಬೆರಳು ಸೋಕಿದ್ರೆ ಸಾಕು ಮುಚ್ಕೊಳ್ಳೋದು, ಆಮೇಲೆ ಸ್ವಲ್ಪ ಸಮಯದ ನಂತರ ತೆರೆದುಕೊಳ್ಳುವಂತಹ ಮೂಮೆಂಟ್ಗೆ ಸಿಸ್ಮೋನಾಸ್ಟಿಕ್ ಮೂಮೆಂಟ್ ಅಂತ ಹೇಳಲಾಗುತ್ತೆ. ಇದು ಇವತ್ತಿನ ನಮ್ಮ ಹೋಮ್ ಬಿಸಿಲಿನ ಹೊತ್ತಿನ ಮೊದಲ ಪ್ರಶ್ನೆಯ ಕಥೆ ಆಯಿತು. ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ: ಹತ್ತಿ ಬೆಳೆಯೋದಕ್ಕೆ ಸೂಕ್ತವಾದಂತಹ ಮಣ್ಣು, ಅತ್ಯಂತ ಸೂಕ್ತವಾದಂತಹ ಮಣ್ಣು ಯಾವುದು? ನಾಲ್ಕು ಆಪ್ಷನ್ಸ್ ಹೀಗಿದೆ: ಆಪ್ಷನ್ ಎ ಅಲ್ಯೂವಿಲಿಯಲ್ ಸಾಯಿಲ್, ಆಪ್ಷನ್ ಬಿ ವೆಲ್ ಡ್ರೈನ್ ಸಾಯಿಲ್, ಆಪ್ಷನ್ ಸಿ ಲೋಮಿ ಸಾಯಿಲ್, ಆಪ್ಷನ್ ಡಿ ಬ್ಲ್ಯಾಕ್ ಲಾವಾ ಸಾಯಿಲ್. ನಾಲ್ಕು ಆಪ್ಷನ್ಸ್ ಹೀಗಿದೆ: ಆಪ್ಷನ್ ಎ ಅಲ್ಯೂವಿಲಿಯಲ್ ಸಾಯಿಲ್, ಆಪ್ಷನ್ ಬಿ ವೆಲ್ ಡ್ರೈನ್ಡ್ ಸಾಯಿಲ್, ಆಪ್ಷನ್ ಸಿ ಲೋಮಿ ಸಾಯಿಲ್, ಆಪ್ಷನ್ ಡಿ ಬ್ಲ್ಯಾಕ್ ಲಾವಾ ಸಾಯಿಲ್. ಕನ್ನಡದಲ್ಲಿ ಹೇಳಬೇಕು ಅಂದರೆ ಆಪ್ಷನ್ ಎ ಮೆಕ್ಕಲು ಮಣ್ಣು, ಆಪ್ಷನ್ ಬಿ ನೀರು ನಿಲ್ಲದೆ ಇರುವಂತಹ ಪೂರ್ತಿ ಸೋರಿ ಹೋಗುವಂತಹ ಮಣ್ಣು, ಆಪ್ಷನ್ ಸಿ ಕಳಿ ಮಣ್ಣು, ಆಪ್ಷನ್ ಡಿ ಕಪ್ಪು ಮಣ್ಣು. ಹತ್ತಿ ಬೆಳೆಯೋದಕ್ಕೆ ಸೂಕ್ತವಾದಂತಹ ಮಣ್ಣು ಯಾವುದು, ಅತ್ಯಂತ ಸೂಕ್ತವಾದಂತಹ ಮಣ್ಣು ಯಾವುದು, ನೀವು ನಮಗೆ ತಿಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಸದ್ಯಕ್ಕೆ ರಾಜ್ಯದಲ್ಲಿ ಇರೋ ಪರಿಸ್ಥಿತಿಯಲ್ಲಿ ಮಳೆಯಂತೆ ಬರೋದಲ್ಲ, ಮಳೆಯೇ ಬರಬೇಕು ಅಂತ ಅನಿಸಿತ್ತು. ಹಾಗೆ ಮಳೆ ಬರ್ತಾ ಇದೆ, ಇದು ಶುಭ ಸುದ್ದಿ ಅಂತ ಹೇಳ್ತಾ ಈ ಒಂದು ಗೀತೆ ಸಂಜುವೆಟ್ಸ್ ಗೀತಾ 2 ಚಿತ್ರದ್ದು. ಸಂಗೀತ ರವೀಂದ್ರನಾಥ್ ಅವರ ಸೂಪರ್ ವಾಯ್ಸಲ್ಲಿ ಇತ್ತು. ಕವಿರಾಜ್ ಅವರ ಸಾಹಿತ್ಯ, ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತ ಸಂಯೋಜನೆ. ಎರಡನೇ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ರು ಅಂದರೆ ದಿಲೀಪ್ ಕಲ್ಯಾಣ್ಕರ್, ಜಯಶ್ರೀ ಸುನಿಲ್, ಸಿ ಎನ್ ಲಕ್ಷ್ಮಣ, ಬಾಬಾ ಕಲ್ಯಾಣ್, ಮಾಲಾ ಮಾಚಹಳ್ಳಿ, ಪದ್ಮಶ್ರೀ ಕುಟುಂಬ, ಹಾಗೆ ರಾಕೇಶ್, ಮಂಜುನಾಥ್ ಲಗ್ಗೆರೆಯಿಂದ ಮತ್ತು ಅಶೋಕ್ ಸುಮಿತ್ರ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಮತ್ತಷ್ಟು ಜನ ಸರಿಯಾದಂಥ ಉತ್ತರವನ್ನೇ ಕೊಟ್ಟಿದ್ದೀರಿ, ಆದರೆ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪದೇ ಇರುವಂಥ ಕಾರಣ ನಿಮ್ಮ ಹೆಸರನ್ನ ಹೇಳಕ್ಕೆ ಆಗ್ತಾ ಇಲ್ಲ. ಬೇಜಾರಂತೂ ಮಾಡ್ಕೋಬೇಡಿ, ಇಡೀ ಒಂದು ಗಂಟೆಯ ಹೊತ್ತು ಚಂದದ ಗೀತೆಗಳೊಂದಿಗೆ ಮಾತು ಮಾಹಿತಿ ನಿಮ್ಮದಾಗ್ತಾ ಇರುತ್ತೆ. ಅಂದಹಾಗೆ ಹತ್ತಿ ಬೆಳೆಯೋಕ್ಕೆ ಸೂಕ್ತವಾದಂತಹ ಮಣ್ಣು ಯಾವುದು ಅಂತ ಕೇಳಿದೆ, ಅದಕ್ಕೆ ಸೂಕ್ತವಾದಂತಹ ಮಣ್ಣು ಬ್ಲ್ಯಾಕ್ ಲಾವಾ ಸಾಯಿಲ್, ಕಪ್ಪು ಮಣ್ಣು. ಕಪ್ಪು ಮಣ್ಣೇ ಶ್ರೇಷ್ಠ ಹತ್ತಿ ಬೆಳೆಯೋದಕ್ಕೆ, ಅಂದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ, ಐಡಿಯಲ್ ಅಂತ ಹೇಳ್ತಾರೆ. ಅದಲ್ಲದೆ ಅಲ್ಯುವಿಲಿಯಲ್ ಸಾಯಿಲ್ ಅಂತ ಹೇಳ್ತೀವಲ್ಲ, ಮೆಕ್ಕಲು ಮಣ್ಣು, ಇದರಲ್ಲೂ ಕೂಡ ಬೆಳೆಯಬಹುದು. ಹಾಗೆ ಕೆಂಪು ಮಣ್ಣಲ್ಲೂ ಕೂಡ ಬೆಳಿಬಹುದಂತೆ, ಆದರೆ ಕಪ್ಪು ಮಣ್ಣಲ್ಲಿ ಬೆಳೆದಂತಹ ಹತ್ತಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ನಮ್ಮ ನಂಬಿಕೆ. ಇದೇ ಕಾರಣಕ್ಕಾಗಿ ಡೆಕ್ಕನ್ ಪ್ರಸ್ಥ ಭೂಮಿ ಇರಬಹುದು ಅಥವಾ ಮಾಲ್ವಾ ಪ್ಲ್ಯಾಟು ಇರಬಹುದು, ಇಲ್ಲಿ ಹೆಚ್ಚಾಗಿ ಹತ್ತಿಯನ್ನು ಬೆಳೆಯುವಂತಹ ಜಾಗಗಳು ಹೆಚ್ಚಾಗಿವೆ. ಇದು ಇವತ್ತಿನ ನಮ್ಮ ಹೊಂಬಿಸಿಲು ಕಾರ್ಯಕ್ರಮ. ಮಾತು ಮಾಹಿತಿ ಹಾಡುಗಳು ಎಲ್ಲವೂ ಕೂಡ ನಿಮಗೆ ಇಷ್ಟ ಆಗೋ ಹಾಗೆ ಇರಲಿ ಅಂತ ನಾವು ಶ್ರಮಪಟ್ಟು ರೂಪಿಸ್ತಾ ಇರ್ತೀವಿ. ನಿಮಗೆ ಹೇಗನ್ನಿಸ್ತಿದೆ ಪ್ರಶ್ನೆಗಳು, ಹೇಗನ್ನಿಸ್ತಿದೆ ಹಾಡುಗಳು, ಖಂಡಿತ ಮೆಸೇಜ್ ಮಾಡಿ ತಿಳಿಸಬಹುದು. 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ಇದೀಗ ಮತ್ತೊಂದು ಗೀತೆ ನಿಮ್ಮದಾಗ್ತಾ ಇದೆ, ನೀ ಶೀತಲ ನೀ ನಿರ್ಮಲ ಅನ್ನುವಂಥ ಗೀತೆ. ಸಿದ್ದು ಚಿತ್ರದ ಹಾಡಿದು, ಕವಿರಾಜ್ ಅವರ ಸಾಹಿತ್ಯ, ಚಿತ್ರ ಮತ್ತು ಸೋನಿಗಮ್ ಅವರು ಹಾಡಿದ್ದಾರೆ. ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ನಿಮ್ಮದಾಗ್ತಾ ಇದೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಹೊಂಬಿಸಿಲಿನ ಹೊತ್ತಿನಲ್ಲಿ ಸ್ವಲ್ಪ ತಂಪಾದಂತಹ ವಾತಾವರಣ ಹೊರಗಡೆ ಇದೆ ಅಂತ ಅನ್ಕೊಳ್ಬಹುದು. ಹೋದ ವಾರ ಇಷ್ಟೊತ್ತಿಗೆ ಮಳೆ ಬರಲಿ ಅಂತ ಕಾತರಿಸೋ ಹಾಗಾಗಿತ್ತು. ಈ ಒಂದು ವಾರದಲ್ಲಿ ಎರಡು ಮೂರು ಸಲ ಮಳೆ ಬಿದ್ದು ಬೆಂಗಳೂರು ಕೂಡ ಮತ್ತೆ ವಾಪಸ್ ಒಂದು ಸ್ವಲ್ಪ ತಂಪು ತಂಪು ಅಂತ ಅನ್ಸೋದಕ್ಕೆ ಶುರುವಾಗಿದೆ. ಕಡೆ ಪಕ್ಷ ಬಿಸಿಲಿನ ಧಗೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಮಳೆ ಅನುಕೂಲವಾಗಿ ಪರಿಣಮಿಸಿದೆ ಅಂತ ಹೇಳಬಹುದು. ಹಾಗೆಯೇ ಕರ್ನಾಟಕದ ಬೇರೆ ಬೇರೆ ಪ್ರದೇಶದಲ್ಲೂ ಕೂಡ ಮಳೆ ಆಗ್ತಾ ಇರೋದು ನಿಮಗೂ ಕೂಡ ಖುಷಿ ಕೊಟ್ಟಿರಬಹುದು ಅಂತ ಹೇಳ್ತಾ ಇದೀಗ ಹೊಂಬಿಸಿಲಿನ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಇವುಗಳಲ್ಲಿ ಮೊಟ್ಟೆ ಇಡುವಂತಹ ಸಸ್ತನಿ ಅಥವಾ ಮ್ಯಾಮಲ್ ಯಾವುದು? ಆಪ್ಷನ್ ಎ ಬಾವಲಿ, ಆಪ್ಷನ್ ಬಿ ವೇಲ್, ಆಪ್ಷನ್ ಸಿ ವೀಸೆಲ್, ಆಪ್ಷನ್ ಡಿ ಪ್ಲಾಟಿಪಸ್. ಇವುಗಳಲ್ಲಿ ಮೊಟ್ಟೆ ಇಡುವಂತಹ ಸಸ್ತನಿ ಅಥವಾ ಮ್ಯಾಮಲ್ ಯಾವುದು? ಆಪ್ಷನ್ ಎ ಬಾವಲಿ, ಆಪ್ಷನ್ ಬಿ ವೇಲ್, ಆಪ್ಷನ್ ಸಿ ವೀಸೆಲ್, ಆಪ್ಷನ್ ಡಿ ಪ್ಲಾಟಿಪಸ್. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಬೇಕು. ಯಾಕೆಂದರೆ ಮೊದಲ ಹತ್ತರಲ್ಲಿ ನಿಮ್ಮ ಹೆಸರು ಬರಲಿಲ್ಲ ಅಂದರೆ ನಾವು ನಿಮ್ಮ ಹೆಸರನ್ನು ಹೇಳೋದಕ್ಕೆ ಆಗೋದಿಲ್ಲ. ನೀವು ಬೇಜಾರಂತೂ ಮಾಡ್ಕೋಬಾರ್ದು. ಇರಲಿ, ಚಂದದ ಗೀತೆಗಳಂತೂ ನಿಮ್ಮ ಜೊತೆಯಾಗಿ ಇರುತ್ತೆ. ಇದೀಗ ಒಂದು ಸ್ವಲ್ಪ ಹಿಂದಕ್ಕೆ ಹೋಗೋಣ ಅಂತ ಅನ್ನಿಸ್ತಾ ಇದೆ. ಹೊಸ ಹಾಡುಗಳು ಕೇಳಿದ್ವಲ್ಲ, ಅಂಬರ ಚುಂಬಿತ ಪ್ರೇಮ ಅನ್ನೋಂಥ ಗೀತೆ. ನಿಮಗೆ ಗೊತ್ತು, ಚಿಗುರಿದ ಕನಸು ಚಿತ್ರದ ಹಾಡಿದು, ಎಸ್ ಪಿ ಬಿ ಮತ್ತು ಚಿತ್ರ ಅವರ ಧ್ವನಿಯಲ್ಲಿದೆ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇರುವಂತಹ ಗೀತೆ. ಈ ಹಾಡು ಮುಗಿಯುವಷ್ಟರಲ್ಲಿ ನಿಮ್ಮ ಉತ್ತರ ನಮ್ಮನ್ನು ತಲುಪಬೇಕು.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ. ಕಳೆದ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂದರೆ ಬಿ ವೆಂಕಟೇಶ್, ಚೈತ್ರಾ ಸದಾನಂದ, ಹೊನ್ನೂರು ಅಲಿ, ಗಣೇಶ್ ರಾವ್, ಸುಪ್ರೀತಾ ದಯಾನಂದ, ಗಾಯತ್ರಿ, ಸುಭಾನ್ ಕೋರಿ, ಸುಧಾ, ಬಿಂದು ಪ್ರಕಾಶ್ ಹಾಗೆ ಸುಜಾತ ಗಂಗಾಧರ ಸ್ವಾಮಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಇವುಗಳಲ್ಲಿ ಮೊಟ್ಟೆ ಇಡುವಂತಹ ಸಸ್ತನಿ ಅಥವಾ ಮ್ಯಾಮಲ್ ಯಾವುದು ಅಂತ ಕೇಳಿ ನಾಲ್ಕು ಆಪ್ಷನ್ ಕೊಟ್ಟಿದ್ದೆ. ಸರಿಯಾದಂತಹ ಉತ್ತರ ಆಗಿತ್ತು ಪ್ಲಾಟಿಪಸ್. ಪ್ಲಾಟಿಪಸ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಈ ಪ್ಲಾಟಿಪಸ್ ಅನ್ನೋದು ಆಸ್ಟ್ರೇಲಿಯಾದಲ್ಲಿ ಹಾಗೆ ಟಾಸ್ಮೇನಿಯಾದಲ್ಲಿ ಕಂಡು ಬರುತ್ತಾ ಇದ್ದಂತಹ ಒಂದು ಸಸ್ತನಿ. ಇದು ಮರಿ ಹಾಕ್ತಾ ಇರಲಿಲ್ಲ, ಬದಲಾಗಿ ಮೊಟ್ಟೆಯನ್ನು ಇಡ್ತಾ ಇತ್ತು. ಹಾಗೆ ಮೊಟ್ಟೆ ಇಡುವಂತಹ ಸಸ್ತನಿಗಳು ಕೆಲವೇ ಕೆಲವು ಇದೆ, ಮುಖ್ಯವಾಗಿ ಐದಿದೆ ಅಂತ ಹೇಳ್ತಾರೆ. ಆ ಐದರಲ್ಲಿ ಒಂದು ಪ್ಲಾಟಿಪಾಸ್ ಅನ್ನತ್ತ ಹೇಳಬಹುದು. ಇದು ಇವತ್ತಿನ ಹೊಂಬಿಸಲು ಕಾರ್ಯಕ್ರಮ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಮರ್ಕ್ಯೂರಿ ಪಾಯ್ಸನಿಂಗ್ ಇಂದ ಕಂಡು ಬರುವಂತಹ ಕಾಯಿಲೆ ಯಾವುದು? ಮರ್ಕ್ಯೂರಿ ಪಾಯ್ಸನಿಂಗ್ ಇಂದ ಕಂಡು ಬರುವಂತಹ ಕಾಯಿಲೆ ಯಾವುದು? ನಾಲ್ಕು ಆಪ್ಷನ್ ಹೀಗಿದೆ: ಎಕ್ಸಿಮಾ, ಇಟಾಯಿಟಾಯ್, ಮಿನಮಾಟಾ, ರೆಬೀಸ್. ನಾಲ್ಕು ಆಪ್ಷನ್ ಹೇಗಿದೆ? ಆಪ್ಷನ್ ಎ ಎಕ್ಸಿಮಾ, ಆಪ್ಷನ್ ಬಿ ಇಟಾಯಿಟಾಯ್, ಆಪ್ಷನ್ ಸಿ ಮಿನಮಾಟಾ, ಆಪ್ಷನ್ ಡಿ ರೇಬೀಸ್. ಮರ್ಕ್ಯುರಿ ಟಾಕ್ಸಿಸಿಟಿ ಇಂದ ಬರುವಂತಹ ಕಾಯಿಲೆ ಯಾವುದು? ಕಾಯಿಲೆಯ ಹೆಸರೇನು ನೀವು ನಮಗೆ ತಿಳಿಸಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ ಅಂತ ನೆನಪು ಮಾಡಿಕೊಡ್ತಾ, ಇದೀಗ ನೀನೇ ನೀನೇ ನೀನೇ ತಾನೇ ಅನ್ನೋಂಥ ಗೀತೆ ರಣವಿಕ್ರಮ ಚಿತ್ರದಿಂದ ಕೇಳಿಸ್ತಾ ಇದ್ವಿ. ಪುನೀತ್ ರಾಜ್ಕುಮಾರ್ ಹಾಗೆ ಪಲಾಕ್ ಮುಚ್ಚಲ್ ಅವರ ವಾಯ್ಸ್ನಲ್ಲಿದೆ. ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಇದು.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಇದೀಗ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ ಪುಷ್ಪಾ ಶಾನುಭೋಗರ್, ವಾಣಿಶ್ರೀ, ಸುಷ್ಮಾ ಕಾರ್ತಿಕ್, ದತ್ತು, ಎನ್ ಜಿ ಬಸವರಾಜ್, ಗೀತಾ, ವೇದಾ ಶೆಟ್ಟಿ, ಹಾಗೆ ಉಷಾ ನಾಗೇಂದ್ರ, ಗಿರಿರಾಜ್ ಸಿಎಂ ಮತ್ತೆ ಗುರುರಾಜ್ ಸೋಮ್ಯಾಜಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಮರ್ಕ್ಯೂರಿ ಪಾಯ್ಸನಿಂಗ್ ಇಂದ ಕಂಡು ಬರುವಂತಹ ಕಾಯಿಲೆ ಯಾವುದು ಅಂತ ಕೇಳಿದೆ, ಅದಕ್ಕೆ ಸರಿಯಾದಂತಹ ಉತ್ತರ ಮಿನಮಾಟ ಆಗಿತ್ತು. ಮಿನಮಾಟ ಅನ್ನುವಂತಹ ಕಾಯಿಲೆ ಮರ್ಕ್ಯೂರಿ ಪಾಯ್ಸನಿಂಗ್, ಮರ್ಕ್ಯೂರಿ ಟಾಕ್ಸಿಸಿಟಿಯಿಂದ ಉಂಟಾಗುವಂತಹ ಕಾಯಿಲೆ ಅಂತ ಹೇಳ್ತಾರೆ. ಹಾಗೆ ಎಕ್ಸಿಮಾ ಅನ್ನೋದು ಅದೊಂದು ಸ್ಕಿನ್ ಕಂಡೀಷನ್, ತುರಿಕೆ, ಕೆಂಪಾಗಿರುತ್ತೆ ಚರ್ಮ, ಮತ್ತೆ ಏನ್ ಮಾಡಿದ್ರು ಕಡತ ಹೋಗ್ತಾರೆ.

ಇರಲ್ಲ, ಅದನ್ನೇ ಎಕ್ಸಿಮಾ ಅಂತ ಹೇಳ್ತೀವಿ. ಅದಕ್ಕೂ ಮರ್ಕ್ಯೂರಿಗೂ ಸಂಬಂಧ ಇಲ್ಲ. ಇಟಾ ಇಟಾ ಅನ್ನುವಂತಹ ಒಂದು ಕಾಯಿಲೆ ಹೆಸರಿದೆ. ಇಟಾ ಇಟಾ ಎನ್ನುವಂತಹ ಕಾಯಿಲೆ ಕ್ಯಾಡ್ಮಿಯಂ ಪಾಯ್ಸನಿಂಗಿಂದ ಉಂಟಾಗತ್ತೆ. ಮರ್ಕ್ಯೂರಿ ಇರಬಹುದು, ಕ್ಯಾಡ್ಮಿಯಂ ಇರಬಹುದು, ಇವನ್ನೆಲ್ಲ ಕೂಡ ಹೆವಿ ಮೆಟಲ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ. ಇದರಿಂದ ದೇಹದ ಮೇಲೆ ಆಗುವಂತಹ ಪರಿಣಾಮಗಳು ತುಂಬಾ ಕೆಟ್ಟದಾಗಿ ಇರುತ್ತೆ. ಹಾಗಾಗಿ ಆದಷ್ಟು ನಾವು ಜಾಗರೂಕತೆಯಿಂದ ನಮ್ಮ ಒಂದು ಪರಿಸರವನ್ನು ಇಟ್ಕೋಬೇಕು ಮತ್ತು ರಕ್ಷಿಸಬೇಕು ಕೂಡ. ನಾವು ಎಷ್ಟೋ ಸಲ ಅಂದ್ಕೊಳ್ತೀವಿ ನಾವು ಮಾಡ್ತಾ ಇರುವಂಥ ಸಣ್ಣ ಪುಟ್ಟ ತಪ್ಪುಗಳಿಂದ ಏನು ಮಹ ಆಗೋಗುತ್ತೆ ಅಂತ. ಆದರೆ ಎಷ್ಟೋ ಸಲ ಸಣ್ಣ ಪುಟ್ಟ ತಪ್ಪುಗಳಿಂದಲೇ ತುಂಬ ಗಂಭೀರ ಸ್ವರೂಪದ ಕಾಯಿಲೆಗಳು ಹರಡುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನಾವು ಗಮನ ಇಟ್ಕೋಬೇಕು. ಯಾವುದೇ ಒಂದು ಕಸವನ್ನು ತ್ಯಾಜ್ಯವನ್ನು ಹೊರಗಡೆ ಹಾಕಬೇಕಾದ್ರೆ ಯೋಚನೆ ಮಾಡಬೇಕು ಇದು ಪರಿಸರದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅಂತ. ನೀವು ನಿಮ್ಮ ಬ್ಯಾಟ್ರಿ ಸೆಲ್ಗಳಿರಬಹುದು ಅಥವಾ ಎಲೆಕ್ಟ್ರಾನಿಕ್ ಗೂಡ್ಸ್ ಇರಬಹುದು, ಅದನ್ನು ಹೇಗಂದ್ರೆ ಹಾಗೆ ಎಲ್ಲಂದ್ರೆ ಅಲ್ಲೇ ಬಿಸಾಡೋದು ಅಕ್ಷಮ್ಯ ಅಪರಾಧ. ಆ ರೀತಿ ಮಾಡಿಕೊಡ್ದು, ಅದರ ಬದಲಾಗಿ ಎಲ್ಲಿ ಈ ರೀತಿ ಎಲೆಕ್ಟ್ರಾನಿಕ್ ವೇಸ್ಟ್ನ ಕಲೆಕ್ಟ್ ಮಾಡುವಂತಹ ಸೆಂಟರ್ಸ್ ಇರುತ್ತೆ ಅಲ್ಲಿಗೆ ಹೋಗಿ ಕೊಡಬೇಕಾಗತ್ತೆ. ಎಲ್ಲಂದರೆ ಅಲ್ಲಿ ಬಿಸಾಕೋದ್ರಿಂದ ಕೂಡ ಎಷ್ಟೋ ಹಾನಿಯು ಉಂಟಾಗ್ತಾ ಇರುತ್ತೆ. ಮತ್ತು ಎಷ್ಟೋ ಸಲ ಏನಾಗುತ್ತೆ ಅಂದರೆ ವಿಜ್ಞಾನದ ಹಲವಾರು ವಿಷಯಗಳು ಜನಸಾಮಾನ್ಯರಾದಂತಹ ನಮಗೆ ಸುಲಭಕ್ಕೆ ದಕ್ಕೋದಿಲ್ಲ. ಆವಾಗ ಏನು ಮಾಡಬಹುದು ಅಂತಂದರೆ ನಾವು ಆದಷ್ಟು ಏನೇನು ಇನ್ಸ್ಟ್ರಕ್ಷನ್ಸ್ ಇದೆ ಅದರ ಪ್ರಕಾರ ನಡ್ಕೊಂಡ್ಬಿಟ್ರೆ ಸಾಕು. ಏನಾಗ್ಬಿಡತ್ತೆ ಅಂತ ಯೋಚನೆ ಮಾಡೋದಕ್ಕಿಂತ ಏನಾದರೂ ಆಗಬಹುದು ಅನ್ನೋಂಥ ಎಚ್ಚರಿಕೆಯನ್ನು ವಹಿಸಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಇಲ್ಲಿ ಯಾರೆಲ್ಲ ಸರ್ವಿತ್ರ ಕೊಟ್ರಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಅಂತ ಹೇಳ್ತಾ ಇದೀಗ ರಾಜೇಶ್ ಅವರ ವಾಯ್ಸ್ನಲ್ಲಿ ಈ ಪ್ರೀತಿವಂತರ ಕಚ್ಚಗಳಿ ಅನ್ನುವಂಥ ಹಾಡನ್ನ ಕೇಳಿಸ್ತಾ ಇದ್ದೀವಿ. ಪಾರ್ಥ ಚಿತ್ರದ ಹಾಡಿದು, ಕವಿರಾಜ್ ಅವರ ಸಾಹಿತ್ಯ ಇದೆ, ಚಂದದ ಗೀತೆ ನಿಮ್ಮ ಜೊತೆಯಾಗ್ತಾ ಇದೆ.

ಹೋಮ್ ಬಿಸಿಲಿನ ಹೊತ್ತಿನಲ್ಲಿ ಚಂದದ ಗೀತೆಗಳನ್ನ ಕೇಳ್ತಾ ಇದ್ದೀರಿ, ಎಲ್ಲರೂ ಕೂಡ ಹಾಡುಗಳನ್ನ ಮೆಚ್ಚಿ ಮೆಸೇಜ್ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಅತ್ಯಂತ ಹೆಚ್ಚು ಆಮ್ಲಜನಕ ಎಲ್ಲಿಂದ ಸಿಗ್ತಾ ಇದೆ ಗೊತ್ತಾ ಭೂಮಿಗೆ? ಅದೇ ನನ್ನ ಮುಂದಿನ ಪ್ರಶ್ನೆ. ಅತ್ಯಂತ ಹೆಚ್ಚು ಆಮ್ಲಜನಕ ಎಲ್ಲಿಂದ ಸಿಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ ಇದೆ. ಎ ಆಪ್ಷನ್ ಎ ಹುಲ್ಲುಗಾವಲು, ಆಪ್ಷನ್ ಬಿ ಹಸಿರು ಕಾಡು, ಆಪ್ಷನ್ ಸಿ ಫೈಟೋ ಪ್ಲಾಂಕ್ಟಾನ್ಸ್, ಆಪ್ಷನ್ ಡಿ ಮರಳುಗಾಡು. ಆಪ್ಷನ್ ಎ ಹುಲ್ಲುಗಾವಲು, ಆಪ್ಷನ್ ಬಿ ಹಸಿರು ಕಾಡು, ಆಪ್ಷನ್ ಸಿ ಫೈಟೋಪ್ಲಾಂಕ್ಟಾನ್ಸ್, ಆಪ್ಷನ್ ಡಿ ಮರಳುಗಾಡು. ಇವಿಷ್ಟರಲ್ಲಿ ಯಾವುದರಿಂದ ಭೂಮಿಗೆ ಅತ್ಯಂತ ಹೆಚ್ಚು ಆಮ್ಲಜನಕ ಅಥವಾ ಆಕ್ಸಿಜನ್ ಸಿಗ್ತಾ ಇದೆ ಅನ್ನೋದು ನನ್ನ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಲಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇದೀಗ ಸಿದ್ಲಿಂಗು ಚಿತ್ರದಿಂದ ಎಲ್ಲೆಲ್ಲೂ ಓಡುವ ಮನಸ್ಸು ಏನೋ ಅಂತ ಗೀತೆಯನ್ನು ಕೇಳಿಸ್ತಾ ಇದ್ದೀವಿ. ಸಂತೋಷ್ ವೆಂಕಿ ಅವರ ವಾಯ್ಸ್ನಲ್ಲಿದೆ, ಸಾರಿ ಅವಿನಾಶ್ ಚೆಬ್ಬಿ ಅವರ ವಯಸ್ಸಲ್ಲಿರುವಂಥ ಗೀತೆ ಇದು. ಅರ್ಸು ಅಂತಾರೆ ಅವರ ಸಾಹಿತ್ಯ, ಅನೂಪ್ ಸೆಳೀನ್ ಅವರ ಸಂಗೀತ ಸಂಯೋಜನೆ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಎದೆಯ ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ಕೇಳಿದಂತಹ ಪ್ರಶ್ನೆ ಇದೊಂದು ತುಂಬಾ ಕಷ್ಟ ಆಯ್ತು ಅಂತ ಅನ್ಸುತ್ತೆ. ತುಂಬಾ ಜನ ಸರಿಯಾದಂತಹ ಉತ್ತರ ಕೊಡೋದಕ್ಕೆ ಕಷ್ಟಪಟ್ಟಿದ್ದೀರಿ, ಆದರೆ ಸರಿ ಉತ್ತರ ಕೊಟ್ಟವರು ಇಷ್ಟು ಜನ: ಆಶಾ ಶ್ರೀನಿವಾಸ, ನವೀನ್ ಕುಮಾರ್, ಸುಜಾತ ಕೆನಟರಾಜ್, ಜಯರಾಮ್, ರಮ್ಯಾ ಮಲ್ಲಾಡ್ನಿಂದ, ಹಾಗೆ ಸಿದ್ದಲಿಂಗಮೂರ್ತಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಅತ್ಯಂತ ಹೆಚ್ಚು ಆಮ್ಲಜನಕ ಎಲ್ಲಿಂದ ಭೂಮಿಗೆ ಸಿಗ್ತಾ ಇದೆ ಅಂತ ಕೇಳಿದೆ. 4 ಆಪ್ಷನ್ನಲ್ಲಿ ಸರಿಯಾದಂತಹ ಉತ್ತರ ಆಗಿತ್ತು, ಫೈಟೋಪ್ಲಾಂಕ್ಟಾನ್ಸ್. ಈ ಫೈಟೋಪ್ಲಾಂಕ್ಟಾನ್ಸ್ ಅಂದರೆ ಏನು ಅಂದರೆ, ಸಾಗರದಲ್ಲಿ ಇರುವಂತಹ ಸಣ್ಣ ಸಣ್ಣ ಸಸ್ಯಗಳು, ಸಮುದ್ರದಲ್ಲಿ ಇರುವಂತಹ ಸಣ್ಣ ಸಣ್ಣ ಸಸ್ಯಗಳು, ಇದರಿಂದ ಆಲ್ಮೋಸ್ಟ್ 50-85% ಆಮ್ಲಜನಕ ಸಿಗತ್ತಂತೆ ನಮಗೆ ಭೂಮಿಗೆ. ನಾವೆಲ್ಲ ಅಂದ್ಕೊಳ್ತೀವಿ ದಟ್ಟ ಹಸಿರು ಕಾಡಿನಿಂದ ಸಿಗ್ತಾ ಇದೆ ಅಂತ, ಆದರೆ ಭೂಮಿಯ ಭಾಗ ಇರೋದೇ ಕಡಿಮೆ. ಈ ಭೂಮಿಯ ಭಾಗದಲ್ಲಿ ಕಾಡುಗಳು ಎಷ್ಟರ ತನಕ ಇದೆ? ಅದೇ ಕಾರಣಕ್ಕಾಗಿ ನಾವು ಆಮ್ಲಜನಕಕ್ಕೆ ಆಶ್ರಯಿಸಿರೋದು ಈ ಸಾಗರಗಳನ್ನು, ಸಮುದ್ರಗಳನ್ನು. ಸಮುದ್ರದಲ್ಲಿ ಇರುವಂತಹ ಸಣ್ಣ ಸಣ್ಣ ಸಸ್ಯಗಳು ನೋಡಿ ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ. ಅದಕ್ಕೆ ಆಗಲೇ ಹೇಳಿದ್ದು, ಈ ಇಡೀ ಪ್ರಕೃತಿನೇ ಎಷ್ಟು ವಿಚಿತ್ರ ಅಂತಂದರೆ, ಎಷ್ಟು ಗಹನ ಮತ್ತು ಗಂಭೀರ ಅಂದರೆ, ನಾವು ಒಂದು ಸಲಕ್ಕೆ ಇದು ಹೀಗೆ ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿಂದ ಎಲ್ಲೆಲ್ಲಿಗೋ ಕನೆಕ್ಷನ್ ಇರುತ್ತೆ. ಈ ಒಂದು ಸೂಕ್ಷ್ಮ ನೆಟ್ವರ್ಕ್ ಏನಿರುತ್ತೆ ಅದನ್ನು ಆದಷ್ಟು ಧಕ್ಕೆ ಮಾಡದೆ ಇದ್ದರೆ ನಾವು ಮನುಷ್ಯರೇ ನೆಮ್ಮದಿಯಾಗಿರಬಹುದು ಅಂತ ಅನಿಸುತ್ತೆ. ಇರಲಿ, ಫೈಟೋಪ್ಲಾಂಕ್ಟಾನ್ಸ್ ಅನ್ನೋದು ಸರಿಯಾದಂತಹ ಉತ್ತರ ಅಂತ ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾ, ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಡುವಂತಹ ಪ್ರಯತ್ನ ಮಾಡಿದ್ರಿ, ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟರೆ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಇವತ್ತಿನ ಈ 1 ಅವಧಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಜೊತೆಯಾಗಿ ಸಂದೇಶ ಕಳಿಸ್ತಾ ಮಾತುಕತೆಯಲ್ಲಿ ನೀವು ಕೂಡ ಪಾಲ್ಗೊಳ್ತಾ ಇದ್ದವರು ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, 2 ಚಂದದ ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಕೇಳಿಸ್ತಾ ಇದ್ದೀವಿ. ನೀನೆಷ್ಟು ಮುದ್ದು ಗೊತ್ತಾ ಅನ್ನುವಂಥ ಹಾಡು, ನೀವೆಲ್ಲರೂ ಕೂಡ ಮುದ್ದು ಮುದ್ದು ಅಂತ ಹೇಳ್ತಾ ಈ ಗೀತೆಯನ್ನು ಕೇಳಿಸ್ತಾ ಇದ್ದೀವಿ. ಕಾರ್ತಿಕ್ ಮತ್ತು ಅನುರಾಧ ಭಟ್ ಅವರ ವಾಯ್ಸ್ನಲ್ಲಿದೆ, ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಇದಾದ ನಂತರ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಹಾಡು ಕೂಡ ನಿಮ್ಮದಾಗತ್ತೆ. ಸೋನಿಗಮ್ ಮತ್ತು ನಂದಿತಾ ಅವರ ವಾಯ್ಸ್ನಲ್ಲಿದೆ, ನಗುವ ಮಗುವ ಅನ್ನುವಂಥ ಗೀತೆ. ಇದು ಕೂಡ ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ಸಮಯ 4:26 ಅಂದ್ರೆ ನಾವಿರೋದು ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಯಾವುದೇ ಅತಿಥಿಗಳಿಲ್ಲ, ಆದರೆ ನೀವೇ ನಮ್ಮ ಅತಿಥಿ, ನಿಮ್ಮೊಂದಿಗೆ ನಮ್ಮ ಮಾತುಕತೆ. ನಾವು ಯಾವುದೋ ಒಂದು ಯಶಸ್ಸಿನ ಹಿಂದೆ, ಯಾವುದೋ ಒಂದು ಸಾಧನೆಯ ಹಿಂದೆ ಕೆಲಸ ಮಾಡ್ತಾ ಇರಬೇಕಾದ್ರೆ ದಿನನಿತ್ಯದ ಬದುಕನ್ನು ತುಂಬ ಸೀರಿಯಸ್ ಆಗಿ ಬದುಕೋಕೆ ಶುರು ಮಾಡಿಬಿಟ್ಟಿರ್ತೀವಿ. ಎಲ್ಲಿ ನಕ್ಕಿದ್ರೆ ನಾವು ನಮ್ಮ ಗುರಿಯಿಂದ ವಿಮುಖರಾಗಿಬಿಡ್ತೀವೋ, ಎಲ್ಲಿ ಒಂದು ಸ್ವಲ್ಪ ಲೈಟ್ ಹಾರ್ಟೆಡ್ ಆಗಿ ಜೀವನವನ್ನು ನೋಡಿದ್ರೆ ನಾವು ಗುರಿಯಿಂದ ವಿಚಲಿತ ಆಗಿಬಿಡ್ತೀವೋ ಅಂತ ಯೋಚನೆ ಮಾಡ್ತಾ ತುಂಬ ಗಂಭೀರವಾಗಿ ಇರೋದಕ್ಕೆ, ಗಂಭೀರವಾಗಿ ಬದುಕೋಕೆ ಪ್ರಯತ್ನಿಸ್ತಾ ಇರ್ತೀವಿ. ಆದರೆ ಎಷ್ಟೋ ಸಲ ಒಂದು ಸಣ್ಣ ನಗು, ಒಂದು ಲಘುವಾದಂತಹ ಹಾಸ್ಯ ಮತ್ತು ಹಗುರವಾದಂತಹ ಹೃದಯ ನಮ್ಮ ಒಂದು ದೊಡ್ಡ ಪ್ರಯಾಣವನ್ನು ಸಹನೀಯಗೊಳಿಸುತ್ತೆ ಮತ್ತು ತುಂಬ ಸುಲಭಗೊಳಿಸುತ್ತೆ. ಇದರ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿಲ್ಲ ಅಂದರೆ

ಇವತ್ತು ಯೋಚನೆ ಮಾಡಿ, ಯಾಕೆಂದ್ರೆ ಇವತ್ತು ವರ್ಲ್ಡ್ ಲಾಫ್ಟರ್ ಡೇ, ವಿಶ್ವ ನಗು ದಿನವನ್ನ ಆಚರಿಸ್ತಾ ಇದ್ದೀವಿ, May 6. ಹೌದು, ನಗು ಅನ್ನೋದು ಮನುಷ್ಯನ ಬದುಕಿಗೆ ಸಿಕ್ಕಂತಹ ದೊಡ್ಡವರ, ಪ್ರಾಣಿಗಳು ಯಾವುದು ಕೂಡ ನಗೋದಕ್ಕೆ ಸಾಧ್ಯ ಇಲ್ಲ, ನಗುವಂತಹ ಪ್ರಾಣಿಯನ್ನ ಎಲ್ಲಾದರೂ ನೋಡಿದ್ದೀರಾ ನೀವು? ಅದಕ್ಕೆ ಸಂತೋಷ ಆದರೂ ಕೂಡ ಅದು ನಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮನುಷ್ಯನಿಗೆ ಮಾತ್ರ ನಗೋದಕ್ಕೆ ಬೇಕಾದಂತಹ ಎಲ್ಲ ಅವಕಾಶವನ್ನು ಕೂಡ ದೇವರು ಕೊಟ್ಟು ಕಳಿಸಿದ್ದಾನೆ. ನಾವು ನಗಬೇಕು ಅಷ್ಟೇ, ಮತ್ತು ನಗೋದ್ರಿಂದ ಆಗುವಂತಹ ಆರೋಗ್ಯದ ಬೆನಿಫಿಟ್ಸ್, ಹಾಗೆ ಮಾನಸಿಕವಾಗಿ ಅದು ಕೊಡುವಂತಹ ಒಂದು ಪರಿಹಾರಗಳು, ಇವೆಲ್ಲದರ ಬಗ್ಗೆ ಸಾಕು ಸಾಕು ಅನ್ಸೋಷ್ಟು ನಾವು ಮಾತಾಡೇ ಇರ್ತೀವಿ. ಆದರೆ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದೇನು ಅಂದರೆ, ಪ್ರತಿದಿನವೂ ಕೂಡ ನಾವು ನಮ್ಮ ಬದುಕನ್ನು ಒಂದು ಸ್ವಲ್ಪ ವಿಡಂಬನೆಯಿಂದ, ಒಂದು ಸ್ವಲ್ಪ ಹಾಸ್ಯದಿಂದ ನೋಡೋದಕ್ಕೆ ಸಾಧ್ಯವಾ ಅಂತ. ಮತ್ತು ಹಾಗೆ ಹಾಸ್ಯದಿಂದ ನೋಡಿದಾಗ ನಮಗೆ ಹೊಸ ಹೊಳಹುಗಳು ಸಿಗತ್ತಾ, ಹೊಸ ದಾರಿಗಳು ತೆರೆದುಕೊಳ್ಳುತ್ತಾ, ಮತ್ತು ನಮ್ಮ ಯಶಸ್ಸಿನ ಪಯಣ ಸಹನೀಯ ಆಗತ್ತಾ ಅನ್ನೋದು ನಮ್ಮ ಪ್ರಶ್ನೆ. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ನೀವು ಕೂಡ ಅದೇ ರೀತಿ ಲೈಟ್ ಹಾರ್ಟೆಡ್ ಆಗಿ ಇರೋದಕ್ಕೆ ಇಷ್ಟಪಡ್ತೀರಾ, ನೀವು ಗುರಿ ಏನೇ ಇದ್ರೂ ಕೂಡ ಒಂದು ಸ್ವಲ್ಪ ನಗುವಿಗೆ ಅವಕಾಶವನ್ನು ನಿಮ್ಮ ಬದುಕಿನಲ್ಲಿ ಕೊಟ್ಟಿದ್ದೀರಾ ಕೊಟ್ಟಿಲ್ವಾ ನಮಗೆ ಮೆಸೇಜ್ ಮೂಲಕ ತಿಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಮುಂಗಾರು ಮಳೆ ಇಟ್ಟು ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ ಅರ್ಮಾನ್ ಮಾಲಿಕ್. ಹಾಗೇನೆ ಅನುರಾಧ ಭಟ್ ಅವರ ವಯಸ್ಸಲ್ಲಿತ್ತು ಈ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ನೀನು ಇರದೆ ಅನ್ನುವಂತಹ ಗೀತೆ. ಹಾಸ್ಯ ಒಂದು ಇಲ್ಲದೆ ಇದ್ದಿದ್ರೆ ಈ ಬದುಕು ಎಷ್ಟು ಬರಡಾಗಿರ್ತಿತ್ತು ಅಲ್ವಾ. ಮತ್ತೆ ನಾವು ಅನ್ಕೊಳ್ಳೋದೇನು ಅಂತಂದ್ರೆ, ನಾವು ತುಂಬಾ ಗಂಭೀರವಾಗಿದ್ರೆ ಜನ ನಮ್ಮನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ, ಮತ್ತೆ ನಾವು ಕೂಡ ಗುರಿಯ ಕಡೆಗೆ ಸ್ಪಷ್ಟವಾಗಿ ಇರ್ತೀವಿ ಅಂತ. ಆದ್ರೆ ಒಂದಷ್ಟು ಉದಾಹರಣೆ ಕೊಡ್ತಾ ಹೋದ್ರೆ ನಿಮ್ಗೆ ಅನ್ಸತ್ತೆ ನಾವು ಗಂಭೀರವಾಗಿ ಇರಬೇಕಾದಂತಹ ಅವಶ್ಯಕತೆ ಇಲ್ಲ. ಎಲ್ಲಿ ಎಷ್ಟು ಪ್ರಯತ್ನವನ್ನ ಹಾಕ್ಬೇಕೋ, ಎಷ್ಟು ಪರಿಶ್ರಮವನ್ನ ಹಾಕ್ಬೇಕೋ ಅಷ್ಟನ್ನ ಹಾಕಿದ ಮೇಲೆ ನಾವು ಆರಾಮಾಗಿ ಇರಬಹುದು, ಹಗುರವಾದಂತಹ ಮನಸ್ಸು ಹೃದಯವನ್ನ ಹೊತ್ತು ತಿರುಗಬಹುದು ಅಂತ. ಅದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ಏನು ಅಂತಂದ್ರೆ, ನಮ್ಗೆಲ್ಲ ಗೊತ್ತಲ್ವಾ ಸ್ಟೀಫನ್ ಹಾಕಿಂಗ್ಸ್, ಇವರು ಪ್ರಪಂಚದ ಅತ್ಯಂತ ಬುದ್ಧಿವಂತ ವ್ಯಕ್ತಿ, ವಿಜ್ಞಾನಿ. ಇವರಿಗೂ ಕೂಡ ತುಂಬ ಒಳ್ಳೆಯ ಸೆನ್ಸ್ ಆಫ್ ಹ್ಯೂಮರ್ ಇತ್ತಂತೆ ಗೊತ್ತಾ. 2009 ಜೂನ್ 28 ತಾರೀಕು ಇವರು ಒಂದು ಪಾರ್ಟಿನ ಹೋಸ್ಟ್ ಮಾಡಿದ್ರಂತೆ. ಒಂದು ಪಾರ್ಟಿಗೆ ಜನರನ್ನ ಕರೆದಿದ್ರಂತೆ, ಆದರೆ ಯಾರೂ ಬರಲಿಲ್ವಂತೆ. ಯಾಕೆ ಗೊತ್ತಾ, ಅದು ಟೈಮ್ ಟ್ರಾವೆಲರ್ಸ್ಗೆ ಇದ್ದಂತಹ ಪಾರ್ಟಿ ಆಗಿತ್ತಂತೆ. ಯಾರೂ ಬರಲಿಲ್ಲ ಅನ್ನೋದು ಇವರಿಗೆ ಒಂಥರ ಖುಷಿಯನ್ನು ಕೊಟ್ಟಿತ್ತಂತೆ. ಅಂದರೆ ಯಾವುದೇ ಒಂದು ರಿಸರ್ಚ್ ಪೇಪರ್ ಇರಬಹುದು ಅಥವಾ ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಇರಬಹುದು, ಅದು ಜನಸಾಮಾನ್ಯನಿಗೆ ತಲುಪಿಸ್ಬೇಕು ಅಂತಂದರೆ ಆ ಜನಸಾಮಾನ್ಯನಿಗೂ ಅದನ್ನು ಅರ್ಥ ಮಾಡ್ಕೊಳ್ಬೇಕಾದಂತಹ ಒಂದು ಬುದ್ಧಿಮಟ್ಟ ಇರಬೇಕಾಗತ್ತೆ. ಆದರೆ ಟೈಮ್ ಟ್ರಾವೆಲ್ ಅನ್ನೋದು ಎಷ್ಟರ ಮಟ್ಟಿಗೆ ಸಾಧ್ಯ ಇಲ್ಲಿರುವಂಥ ಕೆಲಸ ಅನ್ನೋದನ್ನು ಯಾವುದೇ ಒಂದು ರಿಸರ್ಚ್ ಪೇಪರ್ನ ಸಬ್ಮಿಟ್ ಮಾಡೋದ್ರ ಬದಲಾಗಿ ಒಂದು ಪಾರ್ಟಿನ ಹೋಸ್ಟ್ ಮಾಡಿ ಅದಕ್ಕೆ ಯಾರೂ ಬರಲಿಲ್ಲ ಅಂತ ಹೇಳೋದ್ರ ಮೂಲಕ ಅವರು ಪ್ರೂವ್ ಮಾಡಿಬಿಟ್ಟಿದ್ರು ಸ್ಟೀಫನ್ ಹಾಕಿಂಗ್ಸ್ ಅವರು. ಹೀಗೆ ಪ್ರತಿಯೊಂದು ವಿಷಯವನ್ನು ಕೂಡ ತುಂಬ ಸಿಂಪಲ್ಲಾಗಿ ಕಾಮಾಗಿ ನೋಡುವಂತಹ ಒಂದು ಕಲೆ ಅವರಿಗೆ ಸಿದ್ಧಿಸಿತಂತೆ. ಮತ್ತು ಯಾರಾದರೂ ನನಗೆ ಇಷ್ಟ ಇಲ್ಲದಿರೋಂಥ ವ್ಯಕ್ತಿ ಇದ್ದರೆ, ನನಗೆ ಏನಾದರೂ ತುಂಬ ನನ್ನ ಹೇಟ್ ಮಾಡ್ತಾರವ್ರು ಅಂತ ಗೊತ್ತಿದ್ದರೆ ನನ್ನ ವೀಲ್ಚೇರ್ನ ಅವ್ರ ಕಾಲ್ ಮೇಲೆ ಝಕ್ ಅಂತ ಹತ್ತಿಸ್ಬಿಡ್ತೀನಿ ಅಂತ ಹೇಳಿ ನಗ್ತಾ ಇದ್ರಂತೆ. ಅಂದರೆ ಅಷ್ಟು ಮಗುವಿನಂತಹ ಹೃದಯ, ಅಷ್ಟು ಒಂದು ಹಗುರವಾದಂತಹ ಮನಸ್ಸನ್ನು ಅವರು ಹೊಂದಿದ್ರಂತೆ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಅವರು ಕೂಡ ಕಾಮಿಡಿ ಶೋಸ್ಗೆ ಗೆಸ್ಟ್ ಆಗಿ ಹೋಗ್ತಾ ಇದ್ರಂತೆ. ಮತ್ತು ಇವರ ಕುರಿತಾಗಿ ಏನಾದರೂ ಜೋಕ್ಸ್ನ ಮಾಡಿದ್ರೂ ಕೂಡ ಅದನ್ನು ತುಂಬ ಆರಾಮಾಗಿ ಸ್ವೀಕರಿಸ್ತಾ ಇದ್ರಂತೆ. ಇದು ಅವರಲ್ಲಿ ಇದ್ದಂತಹ ವಿನಯವಂತಿಕೆಯನ್ನು ತೋರಿಸುತ್ತೆ. ಮತ್ತು ಹಾಗೆ ಅವರು ಹೇಳ್ತಾರೆ ಏನು ಅಂದರೆ, ನಾನು ನನ್ನ ಸೈಂಟಿಫಿಕ್ ಡಿಸ್ಕವರೀಸಿಂದ ಜನರಿಗೆ ಪರಿಚಯ ಆಗಿದ್ದಕ್ಕಿಂತ ಹೆಚ್ಚಾಗಿ ಈ ರೀತಿ ಕಾಮಿಡಿ ಶೋಸ್ನ ಅಟೆಂಡ್ ಮಾಡಿದ್ರಿಂದ ಪರಿಚಯ ಆಗಿದ್ದೀನಿ, ಜನರಿಗೆ ತಲುಪಿದ್ದೀನಿ ಅಂತ. ಅದು ಹಾಸ್ಯಕ್ಕಿರುವಂತಹ ಶಕ್ತಿ. ನೀವೇನಂತೀರಿ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ಕೇಳ್ತಾ ಇದ್ದೀರಿ. ಮತ್ತಿದೀಗ ನಾವು ವಿಶ್ವ ನಗು ದಿನ ಅಂತ ಹೇಳಿದ್ವಿ, ಆದರೆ ಎನ್ ಆರ್ ಪ್ರಸಾದ್ ಅವರು ಸರಿಯಾಗಿ ನಮ್ಮ ತಪ್ಪನ್ನು ಎತ್ತಿ ಹಿಡಿದಿದ್ದಾರೆ. ಹೌದು, ವಿಶ್ವ ನಗು ದಿನ ಪ್ರತಿ ಭಾನುವಾರ ಅಂದರೆ ಮೇ ತಿಂಗಳ ಮೊದಲ ಭಾನುವಾರದ ದಿನದಂದು ಆಚರಿಸಲ್ಪಡುತ್ತೆ. ಅಂದರೆ ಇದಕ್ಕೆ ಒಂದು ಡೇಟ್ ಅಂತ ಇಲ್ಲ, ಮೇ ತಿಂಗಳ ಮೊದಲ ಭಾನುವಾರವನ್ನು ನಾವು, ಅದು ಯಾವುದೇ ಡೇಟ್ ಬಂದರೂ ಕೂಡ ಅದನ್ನು ವಿಶ್ವ ನಗು ದಿನ ಅಂತ ಆಚರಿಸ್ತೀವಿ. ಹಾಗಾಗಿ ಈ ವರ್ಷದ ವಿಶ್ವ ನಗು ದಿನ ಮೇ 3ನೇ ತಾರೀಕಿಗೆ ಮುಗಿದು ಹೋಗಿದೆ, ಆದರೆ ನಾವು ಇವತ್ತು ಆಚರಿಸ್ತಾ ಇದ್ದೀವಿ, ಸಾರಿ ಅಂತ ಹೇಳ್ತಾ ಇದ್ದೀಗ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದರೆ, ಪುಷ್ಪಶೋನು ಭೋಗರ್ ಹೇಳ್ತಾ ಇದ್ದಾರೆ, ನಾನು ತುಂಬ ಲೈಟ್ ಹಾರ್ಟೆಡ್ ಮೇಡಮ್, ನಾನು ನಗ್ತಾ ನಗ್ತಾ ಎಂಥ ಕೆಲಸವನ್ನು ಕೂಡ ಮಾಡಿ ಹಾಕ್ಬಿಡ್ತೀನಿ ಅಂತ. ಹಾಗೆಯೇ ದೀಪ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಸಣ್ಣದೊಂದು ನಗು ನಮ್ಮನ್ನು ಆರಾಮಾಗಿ ಇಡತ್ತೆ, ಹಾಯಾಗಿ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಅಂತ. ಮತ್ತು ಬಂಕಾಪುರದಿಂದ ಪಾರ್ವತಿ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನಾನು ಸರ್ಕಾರಿ ಶಾಲೆ ಶಿಕ್ಷಕಿಯಾಗಿ 19 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ, ನನ್ನ ಶಾಲೆಯಲ್ಲಿ ನನಗಿಂತ ಕಿರಿಯ ಶಿಕ್ಷಕರು ಹಲವಾರು ಜನ ಇದ್ದಾರೆ, ಅವರೆಲ್ಲ ಹೇಳ್ತಾರೆ ನೀವು ನಗ್ನಗ್ತಾ ಎಲ್ಲವನ್ನೂ ಕೂಡ ನಿಭಾಯಿಸ್ಕೊಂಡು ಹೋಗ್ತೀರಾ ಅಂತ. ಏನೇ ಇರಲಿ ಮುಗುಳು ನಗು ಒಂದು ಜೊತೆಗಿರಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಗು ಅನ್ನೋದು ದೇವರು ಕೊಟ್ಟಂತಹ ವರ ಅಂತ ಹೇಳಿ ಹಾಲೇಶ್ ಅವರು ಮೆಸೇಜ್ ಕಳಿಸಿದ್ದಾರೆ, ನಮ್ಮ ನಗು ಇನ್ನೊಬ್ಬರಿಗೆ ಖುಷಿ ತರುವಂತೆ ಇರಬೇಕು ಅಂತ ನವೀನ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಮಂಜುಶ್ರೀ ಧಾರವಾಡದಿಂದ ಸಂದೇಶ ಕಳಿಸಿ ಕಾರ್ಯಕ್ರಮ ಸೂಪರ್ ಅಂತಿದ್ದಾರೆ. ಹರೀಶ್ ಅವರು, ನಾವಂತೂ ಆದಷ್ಟು ಸಂತೋಷವಾಗಿ ಇರೋದಕ್ಕೆ ಇಷ್ಟಪಡ್ತೀವಿ, ಯಾರನ್ನು ಕೂಡ ದ್ವೇಷ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನರಪ್ರಸಾದ್ ಅವರು ಹೇಳ್ತಾ ಇದ್ದಾರೆ, ನಗು ಅನ್ನೋದು ಎಂಥದ್ದೇ ಒಂದು ಮನುಷ್ಯನ ಬದುಕಿನಲ್ಲೂ ಕೂಡ ಅಪಾರವಾದಂತಹ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಇರುವಂತಹ ಒಂದು ಅಸ್ತ್ರ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದು ಬರೀ ಸಮಾಜಕ್ಕೋಸ್ಕರ ನಾವು ನಗ್ನಗ್ತಾ ವೇಷ ಧರಿಸೋದಲ್ಲ, ಅದು ಒಂದು ಒಳ್ಳೆಯ ಬಾಂಧವ್ಯವನ್ನು ಕಟ್ಟಿಕೊಳ್ಳೋಕ್ಕೂ ಕೂಡ ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಗು ಅನ್ನೋದು ಈ ಬದುಕಿಗೆ ಎಷ್ಟು ಅಮೂಲ್ಯ ಅಲ್ವಾ. ಮತ್ತು ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ಇದ್ದೀವಿ, ನಾವು ನಮ್ಮ ಗುರಿಯತ್ತ ಹೋಗಬೇಕಾದ್ರೆ ತುಂಬ ಗಂಭೀರ ಆಗೋದ್ರೆ, ತುಂಬ ಸೀರಿಯಸ್ ಆಗೋದ್ರೆ ನಮಗೆ ಈ ಬದುಕು ದುರ್ಭರ ಅಂತ ಅನಿಸೋದಕ್ಕೆ ಶುರು ಆಗಿಬಿಡುತ್ತೆ. ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ, ಪ್ರತಿ ದಿನವೂ ಕೂಡ ನಾವು ತುಂಬ ಸೀರಿಯಸ್ ಆಗಿ ಇರ್ತಾ ಇರ್ತಾ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಒತ್ತಡದ ಪ್ರಪಂಚವನ್ನು ಸೃಷ್ಟಿಸ್ಕೊಳ್ತಾ ಇರ್ತೀವಿ. ಸದಾ ಗಂಟು ಮುಖ ಹಾಕ್ಕೊಂಡಿರೋರ ಹತ್ರ ಯಾರು ತಾನೇ ಮಾತಾಡ್ತಾರೆ, ಯಾರು ತಾನೇ ಸುಖ ದುಃಖ ಹಂಚಿಕೊಳ್ಳೋದಕ್ಕೆ ಹತ್ರ ಬರ್ತಾರೆ. ಅದರ ಬದಲು ಮನಸ್ಸಿನಲ್ಲಿ ಒಂದು ನೆಮ್ಮದಿ, ಮುಖದ ಮೇಲೆ ಒಂದು ಮುಗುಳ್ ನಗು ಇದ್ರೆ ಸಾಕು, ನಿಮ್ಮ ಹತ್ತಿರ ಎಷ್ಟೋ ಜನರ ಒಂದು ಗೆಳೆತನ ಇರುತ್ತೆ. ಏನಂತೀರಾ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಗುವಿನ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಓದೋದಕ್ಕೆ ಸಂತೋಷ ಆಗ್ತಾ ಇದೆ. ಚಂದ್ರಶೇಖರ ಕುಮಾರ ಪಾರ್ಕಿಂದ ಸಂದೇಶ ಕಳಿಸಿ ಹೇಳ್ತಿದ್ದಾರೆ, ನಮ್ಮನ್ನ ಕಂಡು ನಾವೇ ನಕ್ಕಿದ್ರೆ ಅದೇ ಸ್ವರ್ಗ, ಆದ್ರೆ ಬೇರೆಯವರನ್ನ ಕಂಡು ಆಡ್ಕೊಂಡು ನಕ್ಕಿದ್ರೆ ಅದು ರೌರವ ನರಕ ಅಂತ ಹೇಳ್ತಾ ಇದ್ದಾರೆ. ಅಪಹಾಸ್ಯ ಯಾವತ್ತಿಗೂ ಕೂಡ ಒಳ್ಳೇದಲ್ಲ. ಕರೆಕ್ಟ್ ನಿಮ್ಮ ಮಾತು. ಹಾಗೆ ನಗುವು ಮುಖಕ್ಕೆ ಭೂಷಣ, ನಗು ಇಲ್ಲದ ಮುಖ ಸ್ಮಶಾನ ಆದ ಹಾಗೆ ಇರುತ್ತೆ. ಬಳಸಿದಂತೆಲ್ಲ ಬೆಳೆಯುವಂತಹ ಅಕ್ಷಯ ಪಾತ್ರೆ ನಗು ಅಂತ ಹೇಳಿ ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ನಗುವಿನ ಕುರಿತಾದ ಕಾರ್ಯಕ್ರಮ ತುಂಬ ಸೊಗಸಾಗಿದೆ ಅಂತ ಸೋಮಶೇಖರ್ ಅವರು ಹಂಪಸಾಗರದಿಂದ ಸಂದೇಶ ಕಳಿಸಿದ್ರೆ, ನಿಮ್ಮ ಮಾತುಗಳು ಅಕ್ಷರಶಃ ಸತ್ಯ. ಯಾವುದೇ ಗುರಿಯನ್ನು ತಲುಪೋಕೆ ಬರೀ ಕಠಿಣ ಪರಿಶ್ರಮ ಮಾತ್ರ ಅಲ್ಲ, ಅದರ ಜೊತೆಗೆ ಮುಖದಲ್ಲಿ ನಗು, ಮನಸ್ಸಿನಲ್ಲಿ ತಾಳ್ಮೆ ಇರಬೇಕು ಅಂತ ಹೇಳಿ ಶಾಂತಾಚಾರ ಬಡಿಗೇರ ಅವರು ಸಂದೇಶ ಕಳಿಸಿದ್ದಾರೆ. ಸುಮತಿ ಕೊಟ್ರೇಶ್ ಚಂದ್ರಶೇಖರಪುರದಿಂದ ಹೇಳ್ತಿದ್ದಾರೆ, ನಗು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅತ್ಯುತ್ತಮ ಔಷಧಿಯಾಗಿದ್ದು ಒತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್, ನಗು ಅನ್ನೋದು ತುಂಬಾ ಮುಖ್ಯ. ಹಾಗೆ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಯಾಕೆ ನಗುವಿನ ಕುರಿತಾಗಿ ಮಾತಾಡ್ತಾ ಇದ್ದೀವಿ ಅಂತಂದರೆ, ನಾವೆಲ್ಲ ಕೂಡ ಯಾವುದಾದ್ರೂ ಒಂದರ ಹಿಂದೆ ರೇಸ್ ಥರ ಓಡ್ತಾ ಇರ್ತೀವಿ ಅಲ್ವಾ. ನಾವು ಅವರಿಗಿಂತ ಮುಂದೆ ಬರಬೇಕು ಅಂತ, ಇಲ್ಲಾಂದರೆ ನಾವು ನಿನಗಿಂತ ಇವತ್ತು ಉತ್ತಮರಾಗಬೇಕು ಅಂತ. ಈ ಒಂದು ಪ್ರಯತ್ನದ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲ, ಈ ಬಗೆಯ ಪ್ರಯತ್ನ ಖಂಡಿತವಾಗ್ಲೂ ಇರಲೇಬೇಕು ನಾವು. ಆಗಷ್ಟೇ ಬದುಕು ಸುಂದರ ಅಂತ ಅನ್ನಿಸ್ಕೊಳ್ಳುತ್ತೆ, ಮುಂದಕ್ಕೆ ಹೋಗೋಕ್ಕೆ ನಮಗೂ ಒಂದು ಉತ್ಸಾಹ ಇರುತ್ತೆ. ಆದರೆ ಈ ಒಂದು ಓಟದಲ್ಲಿ ನಾವು ಆಟಕ್ಕೂ

ಪ್ರಾಧಾನ್ಯತೆ ಕೊಡಬೇಕು, ಹಾಗೆ ನಗುವಿಗೂ ಕೂಡ ಅವಕಾಶ ಕೊಡಬೇಕು. ಪ್ರತಿನಿತ್ಯ ಒಂದು ಅರ್ಧ ಗಂಟೆ ಹಗುರವಾದಂತಹ ಒಂದು ನಗು, ನಮ್ಮ ಕುರಿತಾಗೆ ನಾವು ಮಾಡ್ಕೊಳ್ಳುವಂಥ ಕಾಮಿಡಿ ಇರಬಹುದು, ಅಥವಾ ಆ ಒಂದು ಸಿಚುಯೇಷನಲ್ಲಿ ಇರುವಂತಹ ವ್ಯಂಗ್ಯ ಇರಬಹುದು, ಒಂದು ವಿಡಂಬನೆ ಇರಬಹುದು, ಇವೆಲ್ಲವನ್ನು ಕೂಡ ಗ್ರಾಸ್ಪ್ ಮಾಡ್ಕೊಳ್ಳೋದಕ್ಕೆ ಮನಸ್ಸು ಹಗುರವಾಗಿರಬೇಕು, ಮನಸ್ಸು ತೆರೆದಿಟ್ಕೊಂಡಿರ್ಬೇಕಾಗತ್ತೆ. ಎಷ್ಟೋ ಸಲ ಏನಾಗುತ್ತೆ ಅಂದರೆ ನಾವು ತುಂಬ ಸೀರಿಯಸ್ ಆಗಿ ಇರ್ತಾ ನಾವು ತಪ್ಪೇ ಮಾಡಲ್ಲ ಅಂತ ಅಂದ್ಕೊಳ್ತೀವಿ, ಯಾರಾದರೂ ಒಂದೇ ಒಂದು ವಿಷಯವನ್ನು ಒಂದು ಸ್ವಲ್ಪ ನಗುವಿನ ರೀತಿ ಹೇಳೋದಕ್ಕೆ ಹೋದರೂ ಕೂಡ ಅಫೆಂಡ್ ಆಗಿಬಿಡ್ತೀವಿ, ಇದನ್ನು ಹಿಂಗೆ ಹೇಳ್ಬೋದಾ ನೀನು ಅಂತ ಸೀರಿಯಸ್ ಆಗಿ ತೆಗೆದುಕೊಳ್ತೀವಿ. ಆದರೆ ನಾವು ಒಂದು ಸ್ವಲ್ಪ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಂಡು ಆ ಒಂದು ಸಿಚುಯೇಷನ್ಗೆ ತಕ್ಕದಾಗಿ ಒಂದು ವಿಟ್ ಆ್ಯಂಡ್ ಹ್ಯೂಮರಿಂದ ಉತ್ತರ ಕೊಡೋದ್ರಿಂದ ಎಷ್ಟೆಲ್ಲ ವಿಚಾರಗಳನ್ನು ಕಲಿಬಹುದಾಗಿರುತ್ತೆ, ಮತ್ತು ಎಷ್ಟೆಲ್ಲ ತೊಂದರೆಗಳಿಂದ, ಎಷ್ಟೆಲ್ಲ ಜಗಳ, ವಾಗ್ವಾದ, ವೈಮನಸ್ಯ, ಮನಸ್ತಾಪಗಳಿಂದ ದೂರ ಉಳಿಬಹುದು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನಿಮ್ದೇನಾದರೂ ಆ ಥರ ಸಿಚುಯೇಷನ್ ಇದ್ದರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾವುದೋ ಒಂದು ದೊಡ್ಡ ಗಲಾಟೆ ಆಗಬಹುದಾದಂಥ ಜಾಗದಲ್ಲಿ ನಿಮ್ಮ ವಿಟ್ ಆ್ಯಂಡ್ ಹ್ಯೂಮರಿಂದ ನೀವು ಗೆದ್ದು ಆಚೆ ಬಂದಿದ್ದು, ಮತ್ತು ಆ ಒಂದು ಬಾಂಧವ್ಯ ಹಾಗೆ ಉಳಿದದ್ದು, ಈ ಬಗ್ಗೆ ಸಿಚುಯೇಷನ್ಸ್ ಇದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಗು ಎಲ್ಲ ರೋಗಕ್ಕೂ ಕೂಡ ಒಂದು ಒಳ್ಳೆಯ ಔಷಧ ಅಂತ ಹೇಳಿ ನವೀನ್ ಅವರು ಗಂಗಾವತಿಯಿಂದ ಸಂದೇಶ ಕಳಿಸಿದ್ದಾರೆ. ಮತ್ತು ನಗು ಅನ್ನೋದು ಉತ್ತಮ ಆಭರಣ, ಇದಕ್ಕೆ ಹೆಚ್ಚು ಬೆಲೆ ತೆರಬೇಕಾಗಿಲ್ಲ. ಏನೂ ಪರಿಚಯ ಇಲ್ಲದವರ ಜೊತೆ ಒಂದು ಸಣ್ಣ ನಗು ಹೊಸ ಬಾಂಧವ್ಯ ಬೆಸೆಯುತ್ತೆ. ಆ ಬಾಂಧವ್ಯ ಕೆಲವೊಮ್ಮೆ ಸ್ನೇಹ ಆಗಬಹುದು, ಪ್ರೀತಿನೂ ಆಗಬಹುದು, ದಾಂಪತ್ಯಕ್ಕೂ ಕರೆದೊಯ್ಯಬಹುದು. ಒಟ್ಟಾರೆ ನೀರು, ಗಾಳಿ, ಆಹಾರ ಇವೆಲ್ಲ ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ನಗು ಸಹ ಪ್ರಕೃತಿ ಮನುಷ್ಯನಿಗೆ ವಿಶೇಷವಾಗಿ ಕೊಟ್ಟಿರುವಂತಹ ಒಂದು ಮಹೋನ್ನತ ಉಡುಗೊರೆ ಅಂತ ಹೇಳಿ ಕಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿನಿಂದ ಸಂದೇಶ ಕಳಿಸಿದ್ದಾರೆ. ನಗು ನಗುತ್ತಾ ನಲಿ ನಲಿ ಅಂತ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಆ ಮಾತಿನ ಪ್ರಕಾರ ಇದ್ಬಿಟ್ರೆ ಸಾಕು ಅಂತ ಹರೀಶ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ನನಗಂತೂ ಚಾರ್ಲಿ ಚಾಪ್ಲಿನ್ ಅವರ ಸಿನಿಮಾಗಳಂದರೆ ತುಂಬ ಇಷ್ಟ, ಇವತ್ತಿಗೂ ನೋಡ್ತಾ ಇರ್ತೀನಿ. ನಗುವಿನ ಜೊತೆ ಜೊತೆಗೆ ನೀತಿ ಪಾಠ ಕೂಡ ಇರುತ್ತೆ. ಮತ್ತು ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮುಗ್ಧ ಮನಸ್ಸಿನ ನಗು ಎಲ್ರಿಗೂ ಕೂಡ ತುಂಬ ಇಷ್ಟ ಅಲ್ವಾ? ಪಲ್ಲವಿ ಅನುಪಲ್ಲವಿ ಚಿತ್ರದ ಹಾಡು ಕೂಡ ನೆನಪಾಗ್ತಾ ಇದೆ ಇದೇ ಸಮಯದಲ್ಲಿ ಅಂತ ಹೇಳಿ ಗಿರೀಶ್ ಅವರು ಬೆಂಗಳೂರು

ಸಂದೇಶ ಕಳಿಸಿದ್ದಾರೆ. ಎಫ್ಎಂ ರೈನ್ಬೋದ ಎಲ್ಲ ನಿರೂಪಕರಿಗೂ ಕೂಡ ಶುಭಾಶಯಗಳು, ಯಾಕೆಂದ್ರೆ ನೀವಿದ್ದಾಗ ನಗುವಿಗೆ ಕೊರತೆಯಲ್ಲಿ ಚಂದದ ಗೀತೆಗಳನ್ನ ಕೇಳ್ತಾ ನಿಮ್ಮ ಮಾತುಗಳನ್ನ ಕೇಳ್ತಾ ಮನಸ್ಸು ಪ್ರಫುಲ್ಲ ಆಗತ್ತೆ ಅಂತ ಹೇಳಿ ಸುಧಾ ಬೂದಿಹಾಳ್ ಸಂದೇಶ ಕಳಿಸಿದ್ದಾರೆ. ಮೋಹಿತ್ ಹರ್ಷಿತ್ ಹೊಸಪೇಟೆಯಿಂದ ಹೇಳ್ತಿದ್ದಾರೆ, ಸುಂದರವಾಗಿ ಕಾಣೋದಕ್ಕೆ ಉಡುಪು ಅಥವಾ ಮೇಕಪ್ನ ಅಗತ್ಯ ಇಲ್ಲ, ಸುಂದರವಾಗಿಯೇ ಇರಬೇಕು ಅದು ಅಂತ ಅಗತ್ಯ ಇಲ್ಲ, ಸುಂದರವಾದ ನಗು ಸಾಕು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನನ್ನ ಫ್ರೆಂಡ್ಸು ನನ್ನ ನಗಿಸ್ಬೇಕಾದ್ರೆ ನಾನು ಆದಷ್ಟು ನಗುನ ಕಂಟ್ರೋಲ್ ಮಾಡ್ಕೊಳ್ತಿದ್ದೆ ಅಂತ ಹೇಳಿ ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಈ ಬದುಕಿನ ಪಯಣದಲ್ಲಿ ನಾವು ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ, ಇನ್ನೊಂದು ಕ್ಷಣಕ್ಕೆ ಏನಾಗ್ಬಿಡತ್ತೆ ಅಂತ ಗೊತ್ತಿಲ್ಲ, ಆದರೆ ಇರೋಂಥ ಕ್ಷಣದಲ್ಲಿ ಸಂತೋಷವಾಗಿ ಇರೋದು ಅಥವಾ ಕೊರಕ್ತಾ ಇರೋದು ಎರಡು ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ಸಂತೋಷವಾಗಿ ಇರೋದಕ್ಕೆ, ಮನಸ್ಸನ್ನು ನಿರಾಳವಾಗಿ ಇಟ್ಕೊಳ್ಳೋದಕ್ಕೆ ನಗು ಒಂದು ಉತ್ತಮ ಹವ್ಯಾಸ, ಉತ್ತಮ ಆಯುಧ, ಉತ್ತಮ ಚಟ ಅಂತಲೇ ಹೇಳಬಹುದು. ನೀವೇನಂತೀರಿ ನಮ್ಮ ಜೊತೆ ಹಂಚ್ಕೊಳ್ಳಿ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ್ದಾರೆ ಡಾಕ್ಟರ್ ಅನಂತಕುಮಾರ್ ಅರಸು ಅವರು ಗುಬ್ಬಿ ತಾಲೂಕಿನಿಂದ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ. ನಗು ಮನುಷ್ಯ ಜೀವನದ ಒಂದು ವಿಶಿಷ್ಟ ಗುಣ, ಇದು ಬೇರೆ ಯಾವ ಜೀವಿಗಳಲ್ಲೂ ಇಲ್ಲ. ಆದ್ದರಿಂದ ಆದಷ್ಟು ನಗು ನಗುತ್ತಾ ಜೀವನದ ಸಾರ್ಥಕತೆಯನ್ನು ಮುಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಓಂಕಾರ್ ಅವರು ರಾಯಭಾಗ್ನಿಂದ ಸಂದೇಶ ಕಳಿಸಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ಸಾಲುಗಳನ್ನ ನೆನಪಿಸಿಕೊಂಡಿದ್ದಾರೆ. ನಗುವು ಸಹಜ ಧರ್ಮ, ನಗಿಸುವುದು ಪರಮ ಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯ ಧರ್ಮ, ನಗುವ ನಗಿಸುವ ನಗಿಸಿ ನಗುವ ಬಾಳುವ ವರಮಿಗೆ ಬೇಡಿಕೊಳ್ಳೋನಿ ಮಂಕುತಿಮ್ಮ ಅನ್ನುವಂತಹ ಕಗ್ಗ ಸಾಕು, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಟ್ಬಿಡುತ್ತೆ ಅಂತ ಹೇಳಿದ್ದಾರೆ. ಹೌದು, ನಿಮ್ಮ ಮಾತು ನಿಜ ಅಂತ ಹೇಳ್ತಾ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕೂಡ ಪ್ರೀತಿಯಿಂದ ಸಂದೇಶ ಕಳಿಸಿದ್ರಿ, ಯಾರೆಲ್ಲ ಈ ಒಂದು ಡಿಸ್ಕಷನಲ್ಲಿ ಭಾಗವಹಿಸಿದ್ರಿ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀವಿ. ಬದುಕಿನಲ್ಲಿ ನಾವು ಗುರಿಯತ್ತ ಹೋಗಬೇಕು ಅನ್ನೋದು ನಿಜ, ಅದಕ್ಕೆ ಬೇಕಾದಂತಹ ಸ್ಫೂರ್ತಿಯನ್ನ ಪ್ರೇರಣೆಯನ್ನ ಸುತ್ತ ಅರಿಸ್ತಾ ಇರಬೇಕು ಅನ್ನೋದು ನಿಜ. ಆದರೆ ಈ ಒಂದು ಹಾದಿಯಲ್ಲಿ ನಗುವನ್ನ ಮರೆಯದೇ ಇರೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀರಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಅದು ಇಷ್ಟೊತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಸ್ನೇಹಿತರೆ. ನಾನ್ ಸ್ಟಾಪ್ ಆಗಿ ಸೂಪರ್ ಹಿಟ್ ಆಗಿರುವಂತಹ ಕನ್ನಡ ಚಲನಚಿತ್ರ ಗೀತೆಗಳನ್ನ ನೀವು ಆಲಿಸ್ತಾ ಇದ್ರಿ. ಇತ್ತೀಚೆಗಷ್ಟೇ ನೀವು ಕೇಳಿದಂತಹ ಗೀತೆ ಆಗಿತ್ತು ಕೋಟಿಗೊಬ್ಬ 2 ಚಿತ್ರದ ಗೀತೆ. ಶ್ರೇಯಾ ಘೋಷಾಲ್ ಹಾಗೂ ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಡಿ ಎಮ್ಮ ಅವರ ರಾಗ ಸಂಯೋಜನೆ ಇತ್ತು. 6:03 ಸಮಯ ಇದಾಗಿದೆ ಸ್ನೇಹಿತರೆ. ಸರಿಯಾಗಿ 6:05 ನೀವು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಯನ್ನ ಕೇಳುವಿರಿ. ತದನಂತರ ನಮ್ಮ ನಿಲಯದ ಸಂಜೆಯ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಅಲ್ಲಿವರೆಗೂ ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರ. ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ಗಳು. ಹಾಗೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಕೇಳಿ ಸಂದೇಶವನ್ನು ಕಳಿಸಿದಂಥವರು ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶ್ರೀ ಹೋಬಳಿ ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿಕೊಡ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 9474 ಹೆಸರನ್ನು ಕಳಿಸಿಲ್ಲ, ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀಗ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 6:05 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಯನ್ನು ಕೇಳುವಿರಿ. ಈ ಸಂಜೆ ನಿಮ್ಮ ಜೊತೆಯಾಗಿರ್ತೀನಿ ನಾನು, ಆರ್ ಜೆ ಮುಖೇಶ.

0: ಆತ್ಮೀಯ ಕೇಳುಗರೆ, ಶುಭ ಸಂಜೆ. ಇದು ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ಗಳು. ಸಮಯ 6:15:15 ಇದೀಗ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಸ್ವಾಗತ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ಅಂದ್ರೆ ಗೊತ್ತಾಗಲ್ಲ, ಅದರಿಂದ ಮುಂದಿನ ಹೆಸರನ್ನ ಹೇಳಿದರೆ ಗೊತ್ತಾಗತ್ತೆ. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ನಿತ್ಯೋತ್ಸವ ಕವಿ. ಜೋಗದ ಸಿರಿ ಬೆಳಕಿನಲ್ಲಿ ಕನ್ನಡ ನಾಡನ್ನು ತೋರಿಸಿದವರು, ಪ್ರಾಧ್ಯಾಪಕರಾಗಿದ್ದರು. ಬಾಲ್ಯದಿಂದಲೇ ಸಾಹಿತ್ಯದ ಆಸಕ್ತಿ, ಅನುಭವದ ಕವಿ. ಮನಸ್ಸು ಗಾಂಧಿ ಬಜಾರು ಅಂದರು. ನಾವು ಕುರಿಗಳು ಸಾರ್ ಕುರಿಗಳು ಅಂತ ವಿಡಂಬನೆ ಮಾಡಿದರು. ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅಂತ ಸೂಕ್ಷ್ಮವಾಗಿ ಬರೆದರು ಸಂವೇದನೆಯ ಕವಿ, ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್. ಅವರ ಅಂತರಂಗದ ಮಾತು.
2: ಆ ಕಾಲದಲ್ಲಿ ತಮಾಷೆ ಏನು ಅಂದರೆ, ನೋಡಿ, ಒಂದ್ಯಾವ್ದಾದ್ರು ಹಾಡು ಹಾಡ್ತಿರ್ಬೇಕು, ಅವರು ಎಲ್ಲ ಸಿದ್ಧವಾಗಿ ಮ್ಯೂಸಿಕ್ಕು ಶುರು ಆಗಿ ಆಗಬೇಕಾದ್ರೆ ಎಲ್ಲೋ ಒಂದು ಸ್ವಲ್ಪ ಈ ವೀಣೆನೋ ಅಥವಾ ಈ ಪಿಟೀಲೋ ಸ್ವಲ್ಪ ಕುಂಗಿ ಅಂತ ಸ್ವಲ್ಪ ಅಪಸ್ವರ ಬಂದ್ಬಿಟ್ರೆ ಮತ್ತೆ ಮೊದಲಿನ ಶುರು. ಪಂಚಿಂಗ್ ಇರಲಿಲ್ಲ ಆಗ, ಬಹಳ ಕಷ್ಟ, ಬಹಳ ಹಿಂಸೆ. 3-4 ದಿವಸ ಹಿಂಸೆ ನನಗೆ. ನಾನು ಹೋಗ್ತೀನಿ ಬಿಡ್ತಿಲ್ಲ, ಇಲ್ರಿ ಸಾಹಿತ್ಯ ಸರ್ ಉಚ್ಚಾರ ಸರಿಯಾಗಿಲ್ಲದೆ ಹೇಳಬೇಕಾಗುತ್ತೆ, ಕೂತ್ಕೊಳ್ಳಿ. ನನಗೆ ತಲೆ ನೋವು ಬಂದ್ಬಿಡೋದು. ಆಮೇಲೆ ಎರಡನೇದಾಗಿ ಜನಗಳಿಗೆ ಅದು ಹೇಗೆ ತುಂಬ ಹಿಡಿಸ್ಬಿಡ್ತು, ಆಕರ್ಷಿತವಾಯಿತು ಅಂದರೆ, ಬಂದು ನನಗೆಲ್ಲ ಕಾಲೇಜ್ ಹತ್ರ ಬಂದ್ಬಿಡೋರು. ಸರ್, ಕಾಲೇಜ್ ಹತ್ರ ನಾನು ಲೆಕ್ಚರ್ ಮಾಡ್ಬೇಕಾದ್ರೆ ಯಾರು ನಿಂತಿರೋರು ಆಚೆ, ಏನು ಅಂದರೆ ಆ ಕ್ಯಾಸ್ಕೆಟ್ ಬೇಕು ಅನ್ನೋರು. ನಿತ್ಯೋತ್ಸವ ಅನ್ನೋಕೆ ಬರ್ತಿಲ್ಲ, ನಿತ್ಯೋತ್ಸವ ಅನ್ನೋರು ಕೆಲವು ಹಳ್ಳಿಯವ್ರ ಪಾಪ ಅಂಥವೆಲ್ಲ ಬಂದು ಅಂದರೆ ಹೇಗೆ ಜನಸಾಮಾನ್ಯರಿಗೂ ತಲುಪುತ್ತೆ ಈ ಮಾಧ್ಯಮ ಅಂತ. ಬಹಳ ಒಳ್ಳೆ ಮಾಧ್ಯಮ. ಆದ್ರೆ ಇವತ್ತೇನಾಗಿದೆ, ಕ್ಯಾಸೆಟ್ ಕವಿಗಳೇ ಬೆಳೀತಾರೆ. ಕ್ಯಾಸೆಟ್ಗೋಸ್ಕರನೇ ಹುಟ್ಕೊಂಡ್ಬಿಟ್ಟಿದ್ದಾರೆ ಕವಿಗಳು. ತುಂಬ ಎರಡೆರಡು ದ್ವಂದ್ವಾರ್ಥಗಳನ್ನ ಇಟ್ಕೊಂಡು ಬರೆಯೋದು. 3ನೇದಾಗಿ ಬಹಳ ಮುಖ್ಯ

0: ಏನು ಅಂದರೆ ಸಂಗೀತ ತುಂಬ ಭಾರವಾಗ್ತಿದೆ. ಒಂದು 10-15 ಇನ್ಸ್ಟ್ರೂಮೆಂಟ್ಸ್ ವಾದ್ಯಗಳನ್ನಿಟ್ಕೊಂಡು ಬಾರಿಸ್ಬಿಟ್ರೆ ಬಹಳ ದೊಡ್ಡದು ಅಂದ್ಕೊಂಡು, ಅದಲ್ಲ. ರಾಗಕ್ಕೆ ತಕ್ಕ ಕೆಲವಕ್ಕೆ ಬರೀ ಏಕತಾರಿ ಸಾಕು, ಕೆಲವಕ್ಕೆ ಭರ್ಜರಿ. ಈ ಕುರಿಗಳು ಸಾರ್ ಕುರಿಗಳು ಅಂಥದಕ್ಕೆ ಬೇಕು, ಬೇಕಾ ಡ್ರಮ್ಸ್ ಬೇಕು, ಮತ್ತೊಂದು ವೆಸ್ಟರ್ನ್ ಇದೆಲ್ಲ ಬೇಕಾಗುತ್ತೆ. ಆದರೆ ನನಗನ್ಸೋ ಹಾಗೆ ಎಲ್ಲ ಜಾಗದಲ್ಲಿ ಆಗೋ ಹಾಗೆ ನೀವು ಬರೀ ಸತ್ಯಜಿತ್ರೇನೆ ಯಾವತ್ತೂ ಕೂಡ ನಿರೀಕ್ಷಿಸೋಕ್ಕಾಗೋಲ್ಲ. ಆದಷ್ಟು ಸಾಧಾರಣವಾದ ಇವರು ಇರ್ತಾರೆ. ನಮ್ಮ ಜನಗಳ ಅಭಿರುಚಿಯನ್ನು ತಿದ್ದುವಂಥ
1: ಸಾಹಿತ್ಯ
0: ನಿರ್ಮಾಣ ಆಗಬೇಕು, ಮತ್ತು ಸಂಗೀತನೂ
1: ಸುಗಮ
0: ಸಂಗೀತ ಅಪರೂಪ ಆಗಬೇಕು. ಇಷ್ಟೇ ನನ್ನ ವಿನಂತಿ. ಇದು ಬಹುಶಃ ಇದರಿಂದ ಕನ್ನಡದ ಉದ್ಧಾರನೂ ಸ್ವಲ್ಪ ಆಗ್ಬೋದು. ಯಾಕೆಂದರೆ ಈಗ ಜೈ ಭಾರತ ಜನನಿಯ ತನುಜಾತಿ ಆಗಲಿ, ಬೇಂದ್ರೆಯವರ ಬೆಳಗುವಂಥ ಪದ್ಯ ಆಗಲಿ, ಅಥವಾ ನರಸಿಂಹಸ್ವಾಮಿ ಅಡಿಗರ ಪದ್ಯಗಳಾಗಲಿ, ಯಾವನ ಮೋಹನ ಮುರಳಿ ನಮ್ಮ ಅಡಿಗರ ಪದ್ಯ, ಇವೆಲ್ಲ ಜನಗಳಿಗೆ ಎಲ್ಲ ಪುಸ್ತಕದಲ್ಲಿ ಕೆಲವು ಜನಗಳಿಗೆ ಮಾತ್ರ ಗೊತ್ತಿವೆ. ಅವು ಬೇರೆ ಬೇರೆಯವರು ಹಾಡ್ತಾರೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ, ಮದುವೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ವಿದ್ಯಾರ್ಥಿಗಳಿಗೆ ಇದೆಲ್ಲ ಸ್ಪರ್ಧೆಗಳಲ್ಲಿ ಹಾಡಿದಾಗ ಸಾಕಷ್ಟು ಜನಪ್ರಿಯ ಆಗುತ್ತೆ. ಈ ಕಾವ್ಯನೂ ಜನಪ್ರಿಯ ಆಗುತ್ತೆ, ಜೊತೆಯಲ್ಲೇ ಕನ್ನಡಾಭಿಮಾನವೂ ಬೆಳೆಯುತ್ತೆ. ನೋಡಿ, ಈಗ ಸರಸ್ವಾಣಿ ಆರ್ಕೆಸ್ಟ್ರಾ ಅಂತ ಯಾವುದು ಇತ್ತು ಆ ಕಾಲದಲ್ಲಿ, ನಾವು ಕಾಲೇಜಲ್ಲಿ ಓದುವಾಗ ಈ ಕಬ್ಬನ್ ಪಾರ್ಕಲ್ಲಿ ಹಾಡೋರವರು ಭಾನುವಾರ ಒಂದು 60-70 200 ಜನ ಸೇರೋರು, ಸೇರಿಬಿಟ್ಟು ಅಷ್ಟೇ ಕನ್ನಡ. ಇನ್ನು ಉಳಿದಂತೆ 40 ವರ್ಷಗಳಿಗೆ ಬರೀ ಹಿಂದಿ, ತೆಲುಗು, ಕೆಲವು ಸಲ ತಮಿಳು ಹಾಡುಗಳೆಲ್ಲ. ಇವತ್ತು ಇಡೀ ಅದೃಷ್ಟವಶಾತ್ ಇಡೀ ಕರ್ನಾಟಕದಲ್ಲಿ ಇವತ್ತು ಕನ್ನಡ ವಿಜೃಂಭಿಸ್ತಿದೆ. ಆ ಕಾಲಕ್ಕೆ ನೀವು ಹೋಲಿಸಿದ್ರೆ ಕಾರಣ ಏನು ಅಂದರೆ, ಈ ಕ್ಯಾಸೆಟ್ಟು ಕೂಡ ಭಾಳ ಮುಖ್ಯ, ಬರೀ ಸಿನಿಮಾ ಅಷ್ಟೇ ಅಲ್ಲ. ಇವತ್ತೊಂದು ರೀತಿಯ ಒಳ್ಳೆ ಅಭಿರುಚಿ ಬರ್ತಿದೆ, ಈ ಅಭಿರುಚಿಯ ನಡುವೆ ಕೂಡ ಎಲ್ಲೋ ಒಂದು ರೀತಿಯ ಅಪಸ್ವರಗಳು ಕಾಣ್ತಿವೆ, ಇದು ನಿವಾರಿತವಾಗಬೇಕು ಅನ್ನೋದಷ್ಟೇ.
2: ಇಂದಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕವಿ ನಿಸಾರ್ ಅಹಮದ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ಕೇಳುಗರೆ, ಇದುವರೆಗೂ ಕನ್ನಡ ರತ್ನ ಭಂಡಾರ ಪ್ರಸಾರವಾಯಿತು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯ ಕೇಳುಗರಿಗೆಲ್ಲ ಶುಭ ಸಂಜೆ. ಇದು ಕನ್ನಡ ಕಾಮನ್ ಬಿಲ್ಲು 101.3 ಮೆಗಾಹರ್ಟ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಇನ್ ಮಾಡಿದ್ದೀರಾ. ಸಮಯ 6:15. ಇದೀಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ವಿವರಣೆ. ಸರಿಯಾಗಿ 6:20 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸುವಿರಿ. 6:30 ವಿಶೇಷ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ. 6:40 ಪ್ರದೇಶ ಸಮಾಚಾರ. 6:50 7:35 ನಡುವೆ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಪ್ರಸಾರವಾಗುವುದು. ಇವತ್ತೊಂದು ವಿಶೇಷವಾದಂತಹ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀನಿ. ಆ ವಿಚಾರದ ಬಗ್ಗೆ ಮಾತಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿತಾ ಸಾಗೋಣ. ನಮ್ಮ ಜೊತೆಯಾಗಿರುತ್ತೆ ಸೂಪರ್ ಹಿಟ್ ಆಗಿರುವಂತಹ ಕನ್ನಡ ಚಿತ್ರಗೀತೆಗಳು. ತದನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಬಹುದು. 7:45 ನಡುವೆ ಮತ್ತೊಂದು ವಿಶೇಷ ಕಾರ್ಯಕ್ರಮ ಒಲವಿನ ಆಲಾಪ. 8:45 ಸಮಾಚಾರ ಸಂಧ್ಯಾ, ಹಿಂದಿಯಲ್ಲಿ ವಾರ್ತೆಗಳು. ನಂತರ 9:00 ನ್ಯೂಸ್ ಅಟ್ 9 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಪ್ರಸಾರವಾಗುವುದು. 9:15 ಪ್ರಚಲಿತ ವಿದ್ಯಮಾನ ವಿಶೇಷ ಕಾರ್ಯಕ್ರಮ ನಿಮಗೋಸ್ಕರ ಪ್ರಸಾರವಾಗುತ್ತೆ. 9:30 to 10:00 ನಡುವೆ ಸುಕೂನ್ ಕೆ ಪಲ್, ಸುಮಧುರವಾಗಿರುವಂತಹ ಹಿಂದಿ ಚಲನಚಿತ್ರ ಗೀತೆಗಳನ್ನು ಕೇಳುವಂತಹ ಸದವಕಾಶ ನಮ್ಮದಾಗಿರುತ್ತೆ. ರಾತ್ರಿ 10:00 to 11:00 ನಡುವೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಹಾಗೆ ನೆನಪಿನ ಬುತ್ತಿಯಿಂದ ಯಾವುದಾದ್ರೂ ಒಂದು ವಿಚಾರವನ್ನು ಹೆಕ್ಕಿ ತೆಗೆಯುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತೀವಿ. ತದನಂತರ 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಂತರ 11:10 ನಾಳಿನ ಬೆಳಗ್ಗೆ 5:53 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ನ ಕಾರ್ಯಪ್ರಸಾರವನ್ನು ನೀವು ಆಲಿಸಬಹುದು. ಇದು ಈ ಸಂಜೆ ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ವಿವರಣೆ. ಈಗ ಸಮಯ 6:17 ಇನ್ನು ಮುಂದೆ ಕೆಲವು ಪ್ರಕಟಣೆಗಳನ್ನು ಕೇಳುವಿರಿ. ತದನಂತರ ಸರಿಯಾಗಿ 6:20 ದೆಹಲಿ ಕೇಂದ್ರದ ಸಹಪ್ರಸಾರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ನೀವು ಆಲಿಸಬಹುದು. ಅಲ್ಲಿವರೆಗೂ ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3 ಮೆಗಾ

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳನ್ನ ಟ್ಯೂನ್ ಇನ್ ಮಾಡಿದ್ದೀರಾ. ಸಮಯ 6:31 ಇದೀಗ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.
2: ನಮಸ್ಕಾರ ಪ್ರೀತಿಯ ಕೇಳುಗರ ಬಳಗಕ್ಕೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನು. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ಜೆ ಅಶ್ವಥ ಮಲ್ನಾಟ್. ಇವತ್ತು ನಮ್ಮ ಮನಸ್ಸಿನ ಮಾತು ಮನೆಯ ಸುತ್ತ ಸಾಗ್ತಾ ಇದೆ.

ಕಾರಕ. ಮನೆ ಮನೆ ಅಂದ್ರೆ ಕೇವಲ ನಾಲ್ಕು ಗೋಡೆಗಳಲ್ಲ, ಮನೆ ಅಂದ್ರೆ ಏನು? ಮಳೆ ಬಂದಾಗ ನೆನೆದ ಮನಸ್ಸಿಗೆ ಆಶ್ರಯ ಕೊಡುವ ಒಂದು ಮೇಲ್ಛಾವಣಿನ, ಅಥವಾ ದಿನವಿಡೀ ತಣಿದ ದೇಹಕ್ಕೆ ವಿಶ್ರಾಂತಿ ಕೊಡುವ ಒಂದು ಕೋಣೆನ? ಇಲ್ಲ, ಮನೆ ಅಂದ್ರೆ ಅದಕ್ಕಿಂತ ತುಂಬಾ ಹೆಚ್ಚು.

ನಾವು ಮೊದಲ ಬಾರಿಗೆ ಅಮ್ಮ ಅಂತ ಕರೆದ ಜಾಗ ಮನೆ. ನಮ್ಮ ಮೊದಲ ಹೆಜ್ಜೆಗಳನ್ನ ನೋಡಿ ಸಂಭ್ರಮ ಪಟ್ಟ ಗೋಡೆಗಳು ಮನೆ. ನಮ್ಮ ಅಳುವಿನ ಶಬ್ದಕ್ಕೂ ನಗುವಿನ ಪ್ರತಿಧ್ವನಿಗೂ ಸಾಕ್ಷಿಯಾದ ಜಾಗ ಮನೆ. ಹೊರಗಿನ ಜಗತ್ತು ನಮ್ಮನ್ನು ಎಷ್ಟು ಬದಲಾಯಿಸಿದ್ರು ಮನೆಯ ಬಾಗಿಲು ದಾಟಿದ ಕ್ಷಣಕ್ಕೆ ನಾವು ಮತ್ತೆ ಅದೇ ಮಗುನೇ ಆಗೋಗ್ಬಿಡ್ತೀವಿ ಅಲ್ವಾ?

ಕೆಲವೊಮ್ಮೆ ಮನೆ ದೊಡ್ಡದೇ ಇರಬೇಕು ಅಂತ ಏನಿಲ್ಲ, ಅದರೊಳಗಿನ ಪ್ರೀತಿ ದೊಡ್ಡದಿದ್ರೆ ಸಾಕು. ಒಂದು ಚಿಕ್ಕ ಅಡುಗೆ ಮನೆಯಿಂದ ಬರ್ತಿರುವಂತಹ ಕಾಫಿಯ ಸುವಾಸನೆ, ರಾತ್ರಿ ತಡವಾಗಿ ಬಂದಾಗ ಊಟ ಮಾಡಿದ್ಯಾ ಅನ್ನೋ ಒಂದು ಪ್ರಶ್ನೆ, ನಾವು ಮಾತಾಡದೆ ಇದ್ರೂ ನಮ್ಮ ಮೌನವನ್ನ ಅರ್ಥ ಮಾಡಿಕೊಳ್ಳುವ ಜನ, ಇವೆಲ್ಲ ಸೇರಿ ಮನೆಯಾಗುತ್ತೆ.

ಕೆಲವ್ರಿಗೆ ಮನೆ ಅಂದ್ರೆ ಊರು, ಕೆಲವ್ರಿಗೆ ಅಮ್ಮನ ಮಡಿಲು, ಇನ್ ಕೆಲವ್ರಿಗೆ ದೂರದಲ್ಲಿದ್ದರೂ ನೆನಪಾಗುವ ಬಾಲ್ಯದ ಒಂದು ಕೊಠಡಿ. ಸತ್ಯ ಹೇಳ್ಬೇಕಂದ್ರೆ ಜೀವನದಲ್ಲಿ ಎಷ್ಟು ದೂರ ಹೋದ್ರು, ಎಷ್ಟು ಜನರನ್ನ ಭೇಟಿ ಆದ್ರೂ ಕೂಡ ಮನಸ್ಸು ಹುಡುಕೋದು ಕೊನೆಗೆ ಒಂದು ಮನೆಯನ್ನೇ ಅಲ್ವಾ? ಯಾಕಂದ್ರೆ ಈ ಜಗತ್ತಿನಲ್ಲಿ ನಾವು ನಾಟಕ ಮಾಡದೇ ಇರಬಹುದಾದಂತಹ ಏಕೈಕ ಜಾಗ ಅಂದ್ರೆ

ಇಷ್ಟೊಂದೆಲ್ಲ ಹತ್ರ ಆಗಿರುವಂತಹ ಮನೆ ಖುಷಿಯ ಸ್ಥಳ ಆಗಿರ್ಬೇಕಲ್ವಾ? ನೋಡಿ, ಪ್ರತಿ ಮನೆಯಲ್ಲೂ ಗೋಡೆಗಳಿರುತ್ತೆ ಅಲ್ವಾ, ಬಾಗಿಲುಗಳು ಇರುತ್ತೆ, ಅಲಂಕಾರಗಳು ಇರುತ್ತೆ. ಆದ್ರೆ ಪ್ರತಿಯೊಂದು ಮನೆಗೂ ಸಂತೋಷ ಇರುತ್ತಾ? ಇದು ಸ್ವಲ್ಪ ಚೌಕಾಸಿ ಮಾಡೋ ವಿಷಯನೇ. ಹಾಗಾದ್ರೆ ಮನೆ ಖುಷಿಯ ಸ್ಥಳ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಬಹುಶಃ ಮೊದಲು ಮನೆಯೊಳಗೆ ಮಾತುಗಳು ಸೌಮ್ಯತೆಯಿಂದ ಇರಬೇಕು. ಕೆಲವೊಮ್ಮೆ ನಾವು ಹೊರಗ್ನವ್ರಿಗೆ ತುಂಬಾ ಸೌಜನ್ಯದಿಂದ ಮಾತಾಡ್ತೀವಿ, ಆದ್ರೆ ನಮ್ಮ ಮನೆಯವರ ಜೊತೆ ಮಾತ್ರ ಕೋಪದಲ್ಲಿ ಮಾತಾಡ್ಬಿಡ್ತೀವಿ. ಆದ್ರೆ ನೆನ್ಪಿರ್ಲಿ ಸ್ನೇಹಿತರೆ, ಒಂದು ಮನೆಯ ಶಾಂತಿ ಆ ಮನೆಯ ಮಾತಿನ ಧ್ವನಿಯಲ್ಲಿ ಇರುತ್ತೆ ಅನ್ನೋದನ್ನ. ಮನೆ ಖುಷಿಯಾಗಿರ್ಬೇಕಂದ್ರೆ ನೀನ್ ತಪ್ಪು ಅನ್ನೋದ್ಕಿಂತ ನಿನ್ಗೇನಾಯ್ತು ಅನ್ನೋ ಪ್ರಶ್ನೆ ಹೆಚ್ಚಾಗ್ಬೇಕು. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಲು ಸಮಯ ಕೊಡ್ಬೇಕು. ಮೊಬೈಲ್ಗಿಂತ ಮುಖಗಳನ್ನ ನೋಡ್ಬೇಕು. ಕೆಲವೊಮ್ಮೆ ಒಟ್ಟಿಗೆ ಊಟ ಮಾಡ್ಬೇಕು, ಕಾರಣವಿಲ್ಲದೆ ನಗಬೇಕು. ಮನೆಯಲ್ಲಿರುವವರು ಪರಿಪೂರ್ಣರಾಗಬೇಕಂತ ಏನಿಲ್ಲ, ಆದ್ರೆ ಪರಸ್ಪರ ಪ್ರೀತಿಯಿಂದ ಇದ್ರೆ ಸಾಕು.

ಜಾಗ್ರತೆಯಿಂದ ಹೋಗ್ಬಿಟ್ಬ ಆಯ್ತಾ? ಓ, ಈಗ ಬಂದ್ಯಾ ಬಾಬಾ, ತಿಂಡಿ ತಿಂದ್ಯಾ? ಇಂತಹ ಸಣ್ಣ ಮಾತುಗಳೇ ಮನೆಯಲ್ಲಿ ದೊಡ್ಡ ಸಂತೋಷವನ್ನ ಕೊಡುತ್ತೆ. ಮನೆ ಸುಂದರವಾಗೋದು ದುಬಾರಿ ವಸ್ತುಗಳಿಂದ ಅಲ್ಲ, ಅದರೊಳಗಿನ ಮನಸ್ಸುಗಳಿಂದ. ಮಕ್ಕಳು ಹೆದರದೆ ಮಾತನಾಡಬಹುದಾದಂತಹ ಜಾಗವಾಗ್ಲಿ, ಹಿರಿಯರು ಒಂಟಿಯಾಗದ ಜಾಗವಾಗ್ಲಿ, ಅಳುವಿಗೂ ಜಾಗ ಇರ್ಲಿ, ನಗುವಿಗೂ ಜಾಗ ಇರ್ಲಿ, ಯಾಕಂದ್ರೆ ದಿನದ ಕೊನೆಯಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರುವುದು ಒಂದು ಶಾಂತ ಮನಸ್ಸು ಮತ್ತು ಹಿಂತಿರುಗಿ ಬರಲು ಒಂದು ಸಂತೋಷದ ಮನೆ. ಆ ಮನೆ ಮನಸ್ಸಿನ ಸಂತೋಷ ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ನಮ್ಮ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.

ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪಿಸಿದ ಈ ಮಾತು ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜಿ ಅಶ್ವಿತಾ ಮಲ್ನಾಡ್. ಶುಭ ಸಂಜೆ.

0: ಆತ್ಮೀಯ ಕೇಳುಗರೆ, 6:40 ಇನ್ನು ಮುಂದೆ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪರಿಶಿಷ್ಟ ಸಮುದಾಯಗಳಲ್ಲಿನ ಅಸಮಾನತೆ ನಿವಾರಣೆಗಾಗಿ ಒಳ ಮೀಸಲಾತಿಗೆ ತೀರ್ಮಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹಂತ ಹಂತವಾಗಿ ವಸತಿ ಗೃಹ ನಿರ್ಮಾಣ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ವಿಧಾನಸಭಾ ಸದಸ್ಯರಾಗಿ ಡಿಎನ್ ಜೀವರಾಜ ಪ್ರಮಾಣವಚನ ಸ್ವೀಕಾರ. ಐಟಿ ಎಫ್ಡಬ್ಲ್ಯೂ ತುಮಕೂರು ಓಪನ್ ಟೆನಿಸ್ ಟೂರ್ನಿ, ಭಾರತೀಯ ಆಟಗಾರ್ತಿಯರ ಮುಂದುವರೆದ ಪ್ರಾಬಲ್ಯ. ವಾರ್ತೆಗಳ ವಿವರ. ಪರಿಶಿಷ್ಟ ರಾಜ್ಯದಲ್ಲಿ ಸಮುದಾಯಗಳಲ್ಲಿನ ಅಸಮಾನತೆ ಹೋಗಲಾಡಿಸಲು ಒಳ ಮೀಸಲಾತಿಗೆ ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಅವರು ಇಂದು ಆಯೋಜನೆ ಮಾಡಲಾಗಿದ್ದಂತಹ ಶ್ರೀ ಸಿದ್ದರಾಮಯ್ಯ ಜಯಂತಿ ಉದ್ಘಾಟಿಸಿ ಮಾತನಾಡಿದರು. ಒಳ ಮೀಸಲಾತಿಯಂತೆ ಎಡಗೈ ಮತ್ತು ಬಲಗೈಗೆ ತಲಾ ಶೇಕಡ 5.25% ಹಾಗೂ ಇತರೆ ಉಪಜಾತಿಗಳಿಗೆ ಶೇಕಡ 4.5% ಹಂಚಿಕೆ ಮಾಡಲಾಗಿದೆ ಎಂದು ಅವರು ವಿವರಿಸಿದರು. ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ, ಸಮಾಜ ನಿರ್ಮಿಸುವ ಸಂಕಲ್ಪ ಹೊಂದಿದೆ ಎಂದು ಹೇಳಿದರು. ರಾಜಕೀಯ ಸ್ವಾತಂತ್ರ್ಯವು ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯದ ತಳಹದಿಯ ಮೇಲೆ ನಿಂತಿದೆ. ಶಿಕ್ಷಣ ಪಡೆದಾಗ ಮಾತ್ರ ಸಾಮಾಜಿಕ ಆರ್ಥಿಕ ಶಕ್ತಿ ದೊರಕಲು ಸಾಧ್ಯ ಎಂದು ಹೇಳಿದರು. ಪ್ರಸ್ತುತ ಜಾತಿ ಸಮೀಕ್ಷೆ ನಡೆಯುತ್ತಿದ್ದು ಸಮೀಕ್ಷೆಯ ವರದಿ ಬಂದ ನಂತರ ಚರ್ಚೆ ನಡೆಸಲಾಗುವುದು. ಯಾರಿಗೂ ಅನ್ಯಾಯವಾಗಬಾರದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿ, ಭೋವಿ ಸಮಾಜದವರಿಗೆ ಸರ್ಕಾರದಿಂದ ಸೌಲಭ್ಯಗಳು ತಲುಪಿತ್ತುವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಚಿವ ಕೆ ವೆಂಕಟೇಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹಂತ ಹಂತವಾಗಿ ವಸತಿ ಗೃಹ ಒದಗಿಸಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಪ್ರಸ್ತುತ ಶೇಕಡ 40% ಪೊಲೀಸ್ ಸಿಬ್ಬಂದಿಗೆ ವಸತಿ ಗೃಹ ಒದಗಿಸಲಾಗಿದೆ. ಪೊಲೀಸ್ ವಸತಿ ಯೋಜನೆಯಡಿ

0: ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ವನ್ಯಜೀವಿ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದ್ದು ಜನರ ಅಮೂಲ್ಯ ಜೀವ ಬೆಳೆಹಾನಿ ತಪ್ಪಿಸಲು ಆಯ್ದ ಪ್ರದೇಶಗಳಲ್ಲಿ ಆಯ್ದ ವನ್ಯಜೀವಿಗಳ ಸಂತಾನ ಶಕ್ತಿ ನಿಯಂತ್ರಣದ ಸಲಹೆಗಳು ಬಂದಿವೆ. ಈ ಬಗ್ಗೆ ಸಾರ್ವಜನಿಕವಾಗಿ ಹಾಗೂ ತಜ್ಞರ ಮಟ್ಟದಲ್ಲಿ ಚರ್ಚೆಯಾಗುವ ಅಗತ್ಯವಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದಂತಹ ಈಶ್ವರ್ ಬಿ ಖಂಡ್ರೆ ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ದುಬಾರೆಯಲ್ಲಿ ಕಾವೇರಿ ನದಿಗೆ ಅಡ್ಡವಾಗಿ ನೂತನ ತೂಗು ಸೇತುವೆ ಮತ್ತು ಅಧಿಕಾರಿಗಳ ವಸತಿ ಗೃಹ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಬಳಿಕ ಅವರು ಮಾತನಾಡಿದರು. ದುಬಾರೆಯಲ್ಲಿ ಪ್ರವಾಸಿಗರ ಅನುಕೂಲಕ್ಕಾಗಿ ಮತ್ತು ದುಬಾರೆ ಹಾಡಿಯಲ್ಲಿರುವಂತಹ 150 ಮನೆಗಳ ನಿವಾಸಿಗಳಿಗೆ ತುರ್ತು ಸಂದರ್ಭದಲ್ಲಿ ನಗರಕ್ಕೆ ಬರಲು ಅನುಕೂಲವಾಗುವಂತೆ 7,30,00,000 ರೂಪಾಯಿ ವೆಚ್ಚದಲ್ಲಿ ಗುಣಮಟ್ಟದ ತೂಗು ಸೇತುವೆ ನಿರ್ಮಿಸಲಾಗುತ್ತಿದೆ. ಈ ಮೂಲಕ ದೀರ್ಘಕಾಲದ ಬೇಡಿಕೆಯನ್ನು ಈಡೇರಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಆನೆ ಮಾನವ ಸಂಘರ್ಷ ನಿಯಂತ್ರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಂತೆ ಶಿಫಾರಸು ಮಾಡಲು ರಚಿಸಲಾಗಿದ್ದ ತಜ್ಞರ ಸಮಿತಿ ವರದಿ ನೀಡಿದೆ. ಕಾಡಂಚಿನ ಜನರು ಕೂಡ ಈ ಬಗ್ಗೆ ಸಲಹೆ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ರೈಲ್ವೆ ಬ್ಯಾರಿಕೇಡ್, ಆನೆ ಕಂದಕ ನಿರ್ಮಾಣಕ್ಕೆ ಹಣಕಾಸಿನ ಕೊರತೆ ಇಲ್ಲ, ಅನುದಾನದ ಕೊರತೆ ಇಲ್ಲ. ಹೆಚ್ಚಿನ ಅನುದಾನ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದು, ಆದಷ್ಟು ಶೀಘ್ರ ಹೆಚ್ಚಿನ ಬ್ಯಾರಿಕೇಡ್ ಅಳವಡಿಸಲಾಗುವುದು ಎಂದು ಸಚಿವರು ಹೇಳಿದ್ದಾರೆ. ಅರಣ್ಯವಾಸಿಗಳು ಮತ್ತು ಅರಣ್ಯದ ಅಂಚಿನ ಜನರು ದೀರ್ಘಕಾಲದಿಂದ ಅರಣ್ಯವನ್ನು ಸಂರಕ್ಷಿಸಿದ್ದಾರೆ. ಆದರೆ ಇಂದು ಮಾನವ ವನ್ಯಜೀವಿ ಸಂಘರ್ಷದಿಂದ ಅಮೂಲ್ಯ ಜೀವ ಹಾನಿ ಆಗುತ್ತಿದ್ದು, ಅಧಿಕಾರಿ ಮತ್ತು ಸಿಬ್ಬಂದಿಗಳು ಜನರ ಜೀವ ಉಳಿಸಲು ಪ್ರಥಮ ಆದ್ಯತೆ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ಸರ್ಕಾರ ಈಗಾಗಲೇ 20,000 ಪೌರ ಕಾರ್ಮಿಕರನ್ನು ಖಾಯಂಗೊಳಿಸಿದ್ದು, ಇನ್ನು ಉಳಿದವರನ್ನು ಹಂತ ಹಂತವಾಗಿ ಖಾಯಂಗೊಳಿಸಲಿದೆ ಎಂದು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ ಸಾಲಪ್ಪ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಇಂದು ನಡೆದ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮ ಹಾಗೂ ಆರೋಗ್ಯ ವಿಮಾ ಕಾರ್ಡ್ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪೌರ ಕಾರ್ಮಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ 5,00,000 ರೂಪಾಯಿವರೆಗಿನ ನಗದು ರಹಿತ ಆರೋಗ್ಯ ವಿಮಾ ಸೌಲಭ್ಯವನ್ನು ನೀಡಲಾಗುತ್ತಿದೆ. ನಿವೃತ್ತಿಯವರೆಗೂ ಕಾರ್ಡ್ ಬಳಸಿ ಆರೋಗ್ಯ ಚಿಕಿತ್ಸೆ ಪಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಬಿಜೆಪಿಯ ಡಿಎನ್ ಜೀವರಾಜ್ ವಿಧಾನಸಭಾ ಸದಸ್ಯರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಬೆಂಗಳೂರಿನ ವಿಧಾನಸೌಧದಲ್ಲಿಂದು ವಿಧಾನಸಭಾ ಅಧ್ಯಕ್ಷರಾದಂತಹ ಯುಟಿ ಖಾದರ್ ಫರೀದ್ ಪ್ರಮಾಣ ವಚನವನ್ನು ಬೋಧಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಮಂಡಲದಲ್ಲಿನ ಪ್ರತಿಪಕ್ಷಗಳ ನಾಯಕರುಗಳಾದಂತಹ ಆರ್ ಅಶೋಕ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ 2023 May 2 ನಡೆದ ಚುನಾವಣೆಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ನೀಡಿದಂತಹ ಆದೇಶದ ಮೇರೆಗೆ ಕೈಗೊಂಡ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ ಅಧಿಕ ಮತ ಪಡೆದು ಆಯ್ಕೆಯಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳ ಪ್ರಯೋಜನಗಳನ್ನು ಚುನಾವಣಾ ಆಮಿಷ ರೀತಿಯಲ್ಲಿ ನೀಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿಂದು ಆರೋಪ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ನೀಡುವ ಬದಲು ತಡೆ ಹಿಡಿದು ಉಪಚುನಾವಣೆಯ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದಾರೆ ಎಂದು ಅವರು ಟೀಕಿಸಿದ್ದಾರೆ. ಯಡಿಯೂರಪ್ಪ ಅಧಿಕಾರಾವಧಿಯಲ್ಲಿ ಬಡವರಿಗೆ ನೆರವಾಗಲು ಭಾಗ್ಯಲಕ್ಷ್ಮಿ, ಸಂಧ್ಯಾ ಸುರಕ್ಷತಾ ಯೋಜನೆ, ಬೈಸಿಕಲ್ ಮೊದಲಾದ ಯೋಜನೆಗಳನ್ನು ತರಲಾಗಿತ್ತು ಎಂದು ಅವರು ಹೇಳಿದ್ದಾರೆ. ಈ ಹಿಂದೆ ಮತಗಳ್ಳತನವಾಗಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯ ಪ್ರವಾಸ ಮಾಡಿದ್ದರು. ರಾಜ್ಯ ಹೈಕೋರ್ಟ್ ಆದೇಶದಂತೆ ಶೃಂಗೇರಿ ಕ್ಷೇತ್ರದಲ್ಲಿ ಮರು ಮತ ಎಣಿಕೆ ನಡೆದು ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ. ಈಗ ರಾಹುಲ್ ಗಾಂಧಿ ದೇಶದ ಜನರ ಕ್ಷಮೆ ಕೇಳಬೇಕು ಎಂದು ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ನಡೆಯುತ್ತಿರುವಂತಹ ITF ಟೆನಿಸ್ ಓಪನ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ 32 ಸುತ್ತಿನಲ್ಲಿ ಭಾರತದ ಆಟಗಾರ್ತಿಯರು ಪ್ರಭಾವ ಬೀರಿದ್ದಾರೆ. ಭಾರತೀಯರ ನಡುವಿನ ಪಂದ್ಯದಲ್ಲಿ ಲಕ್ಷ್ಮೀ ಸಿರಿ ದಂಡು 1-6, 7-5, 6-3 ಸೆಟ್ಗಳಿಂದ ಪ್ರತ್ಯುಷ ರಾಚಪುಡಿ ಅವರನ್ನು ಮಣಿಸಿದ್ದಾರೆ. ಕಶಿಶ್ ಭಾಟಿಯಾ 6-1, 6-1 ಸೆಟ್ಗಳಿಂದ ವೈಲ್ಡ್ ಕಾರ್ಡ್ ಪ್ರವೇಶಿತೆ ಅಮೋದಿನಿ ನಾಯಕ್ ಅವರನ್ನು ಮಣಿಸಿ ಅದ್ಭುತ ಲಯದಲ್ಲಿದ್ದರೆ ಜೆನಿಫರ್ ಲೂಯಿಖಾಮ್ ಕೂಡ 3 ಸೆಟ್ಗಳ ಕಠಿಣ ಹೋರಾಟದಲ್ಲಿ 6-3, 4-6, 6-3 ಸೆಟ್ಗಳಿಂದ ಚೆವಿಕಾ ರೆಡ್ಡಿ ಸಮಾ ಅವರನ್ನು ಸೋಲಿಸಿದರು. ಶ್ರೇಯಾಂಕಿತ ಭಾರತೀಯರ ಪೈಕಿ 3ನೇ ಶ್ರೇಯಾಂಕಿತ ವೈದೇಹಿ ಚೌಧರಿ

ಹರಿ 6364 ಸೆಟ್ಗಳಿಂದ ತುಮಕೂರಿನ ಸ್ಥಳೀಯ ಯುವತಿ ಸೋಹಾ ಸಾದಿಕ್ ಅವರನ್ನು ಮಣಿಸಿದರೆ ನಾಲ್ಕನೇ ಶ್ರೇಯಾಂಕಿತೆ ಜೀಲ್ ದೇಸಾಯಿ 6060 ಸೆಟ್ಗಳಿಂದ ಜಿತೇಶ್ ಕುಮಾರಿ ಅವರನ್ನು ಮಣಿಸಿದರು. ಆದರೆ ಎಂಟನೇ ಶ್ರೇಯಾಂಕಿತ ಆಟಗಾರ್ತಿ ಆಕಾಂಕ್ಷಾ ದಿಲೀಪ್ ನಿಟ್ಟೂರೆ 6-1 6-1 ಗೇಮ್ಗಳಿಂದ ಅರಿಫುಲ್ಲೀನಾ ವಿರುದ್ಧ

ಕೋಸ್ಕಾ ನೇರ ಸೆಟ್ಗಳಲ್ಲಿ ತಮ್ಮ ಭಾರತೀಯ ಎದುರಾಳಿಗಳನ್ನು ಸೋಲಿಸಿದರು. ಆರನೇ ಶ್ರೇಯಾಂಕಿತ ಆಟಗಾರ್ತಿ ಎಕಟೆರಿನಾ ಯಾಶಿನಾ ಕೂಡ 6-2 6-2 ಸೆಟ್ಗಳಿಂದ ಬೇಲಾ ತಮ್ಹಾಂಕರ್ ಅವರನ್ನು ಸೋಲಿಸಿದರೆ ಪೋಲೆಂಡ್ನ ಜಜುನ್ನಾ ಕೊಲೋನಾಸ್ ಗೆಲುವಿನೊಂದಿಗೆ ಮುನ್ನಡೆ ದಾಖಲಿಸಿದರು. ಮಹಿಳೆಯರ ಡಬಲ್ಸ್ ವಿಭಾಗದ 16ನೇ ಸುತ್ತಿನಲ್ಲಿ ಸೋಹಾ ಸಾದಿಕ್ ಮತ್ತು ಮಧುರಿಮಾ ಸಾವಂತ್ ಜೋಡಿ 6-3 6-2 ಸೆಟ್ಗಳಿಂದ ಪೂಜಾ ಇಂಗಳೆ ಮತ್ತು ಪ್ರತ್ಯುಷಾ ರಾಜಪುಡಿ ವಿರುದ್ಧ ಜಯ ದಾಖಲಿಸಿದರು. ಶ್ರೀಸಾಮಾನ್ಯ ರೆಡ್ಡಿ ಅನುಗೊಂಡ ಮತ್ತು ಸಾಯಿರಾ ಸಿಂಗ್ ಸಹ 3-6 6-3 10-6 ಸೆಟ್ಗಳಿಂದ ಲಕ್ಷ್ಮೀ ಸಿರಿ ದಂಡು ಮತ್ತು ಚೆವಿಕಾ ರೆಡ್ಡಿ ಸಮಾ ವಿರುದ್ಧ ಗೆಲುವು ದಾಖಲಿಸಿದರು. ಮೂರನೇ ಶ್ರೇಯಾಂಕದ ಆಕಾಂಕ್ಷಾ ದಿಲೀಪ್ ನಿಟ್ಟೂರೆ ಮತ್ತು ಜಪಾನ್ನ ಮೆಚಿಕಾ ಒಜೇಕಿ 6-3 4-6 10-6 ಸೆಟ್ಗಳಿಂದ ಕಶಿಶ್ ಭಾಟಿಯಾ ಮತ್ತು ಸೋನಾಲ್ ಪಾಟೀಲ್ ಅವರನ್ನು ಮಣಿಸಿ ಮುನ್ನಡೆ ಸಾಧಿಸಿದರು. ಟೂರ್ನಿಯಲ್ಲಿ 9 ದೇಶಗಳ ಟೆನಿಸ್ ಕ್ರೀಡಾಪಟುಗಳು ಭಾಗಿಯಾಗಿದ್ದು ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು. ಮೇ 10ರಂದು ಅಂತಿಮ ಪಂದ್ಯ ನಡೆಯಲಿದೆ. ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಕಡಂದಲೆ 400 KV ವಿದ್ಯುತ್ ಉಪಕೇಂದ್ರ ಕಾಮಗಾರಿಯನ್ನು ಜುಲೈ 15ರ ಒಳಗಾಗಿ ಪೂರ್ಣಗೊಳಿಸಲಾಗುವುದು ಎಂದು ಕೆಪಿಟಿಎಸ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಡಾಕ್ಟರ್ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರಿಶಿಷ್ಟ ಸಮುದಾಯಗಳಲ್ಲಿನ ಅಸಮಾನತೆ ನಿವಾರಣೆಗಾಗಿ ಒಳ ಮೀಸಲಾತಿಗೆ ತೀರ್ಮಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹಂತ ಹಂತವಾಗಿ ವಸತಿ ಗೃಹ ನಿರ್ಮಾಣ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ವಿಧಾನಸಭಾ ಸದಸ್ಯರಾಗಿ ಡಿಎನ್ ಜೀವರಾಜ ಪ್ರಮಾಣ ವಚನ ಸ್ವೀಕಾರ. ITFW ತುಮಕೂರು ಓಪನ್ ಟೆನಿಸ್ ಟೂರ್ನಿ, ಭಾರತೀಯ ಆಟಗಾರ್ತಿಯರ ಮುಂದುವರೆದ ಪ್ರಾಬಲ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಹಾಯ್ ಹಲೋ ನಮಸ್ತೆ ಶುಭ ಸಂಜೆ. ಇದು ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ FM ಬ್ರೈನ್ ಬೋಟ್. ಯೂನ್ ಮಾಡಿದ್ದೀರಾ ಸ್ನೇಹಿತರೆ. 6:51 ಈ ಹೊತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿಗೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು RJ ಮುಖೇಶ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸೂಪರ್ ಹಿಟ್ ಆಗಿರುವಂತಹ ಕನ್ನಡ ಚಿತ್ರಗೀತೆಗಳು ನಿಮ್ಮ ಜೊತೆ ಆಗಿರುತ್ತೆ. ಆದರೆ ಅದರ ಜೊತೆಗೆ ಒಂದು ವಿಚಾರದ ಬಗ್ಗೆ ನಿಮ್ಮ ಜೊತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳುವಂತಹ ಒಂದು ಸಣ್ಣ ಎಕ್ಸಸೈಸನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಈಗ ಬೇಸಿಗೆ ಕಾಲ ನಡೀತಾ ಇದೆ. ಬೇಸಿಗೆ ಕಾಲದಲ್ಲಿ ಅಲ್ಲಿ ಇಲ್ಲಿ ಈಗ ಮಳೆ ಅಂತೂ ಬಂತು. ಆದರೆ ಇದೆಲ್ಲದರ ಮಧ್ಯೆ ನಮಗೆ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ, ದಾಹ ಆಗ್ತಾ ಇರುತ್ತೆ, ಯಾವಾಗಲೂ ನೀರು ಕುಡಿತಾನೆ ಇರಬೇಕು ಅಂತ ಅಂತ ಅನ್ನಿಸ್ತಾನೆ ಇರುತ್ತೆ. ವೈದ್ಯರು ಯಾವಾಗಲೂ ಹೇಳ್ತಾ ಇರ್ತಾರೆ, ನೀವು ದಿನಕ್ಕೆ ಅಟ್ಲೀಸ್ಟ್ 1-2 ಲೀಟರ್ ನೀರು ಕುಡೀರಿ, ಹಾಗೆ ಮಾಡಿ ಹೀಗೆ ಮಾಡಿ ಹೈಡ್ರೇಟ್ ಆಗಿರಿ ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಹೀಗಿರಬೇಕಾದ್ರೆ ನಾವು ಯಾಕೆ ಅದೇ ಪಾನೀಯಗಳ ಬಗ್ಗೆ ಮಾತನಾಡಬಾರ್ದು ಅನ್ನುವಂತಹ ಒಂದು ಯೋಚನೆ, ಅದರ ಹಿನ್ನೆಲೆ ಏನು, ಯಾಕೆ ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀನಿ, ಈ ಪಾನೀಯಗಳ ಬಗ್ಗೆ, ಅದರ ಹಿನ್ನೆಲೆ, ಇತಿಹಾಸ, ಇದೆಲ್ಲವನ್ನು ತಿಳಿದುಕೊಳ್ಳೋಣ. ಅದರ ಜೊತೆಗೆ ನಿಮಗೆ ಇಷ್ಟ ಆಗಿರುವಂತಹ ಪಾನೀಯ ಯಾವುದು, ಅದರಲ್ಲೂ ತಂಪು ಪಾನೀಯ ಆಗಿರಬಹುದು, ಅಥವಾ ಬಿಸಿಯಾಗಿ ಕುಡಿಯುವಂತಹ ನಿಮ್ಮ ಪಾಯಸಗಳು ಆಗಿರಬಹುದು, ಅಥವಾ ಬೇರೆ ಯಾವುದಾದ್ರೂ ಆಗಿರಬಹುದು, ಹಾಗೆ ನಿಮಗೆ ಇಷ್ಟ ಆಗಿರುವಂತಹ ಪಾನೀಯ ಯಾವುದು, ನಿಮಗೆ ಇಷ್ಟ ಆಗಿರುವಂತಹ ಬೆವರೇಜ್ ಅಥವಾ ಡ್ರಿಂಕ್ ಯಾವುದು ಅಂತ ನೀವು ನಮಗೆ ತಿಳಿಸ್ಕೊಡ್ಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸೋ ಮುಖಾಂತರ, ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408090103. ಈಗಿನ ಕಾಲದಲ್ಲಿ ಡಯಟ್ಟೇ ಮುಖ್ಯವಾಗಿರುವಂತಹ ಒಂದು ಯುಗದಲ್ಲಿ ಯಾವ್ಯಾವ ರೀತಿಯಾದಂತಹ ಈ ಪಾನೀಯಗಳನ್ನು ಸೇವಿಸ್ತಾ ಇದ್ದಾರೆ ಜನರು, ಇದೆಲ್ಲದರ ಬಗ್ಗೆ ನಾವು ಮಾತಾಡೋಣ. ಆದರೆ ಅದಕ್ಕೂ ಮುಂಚೆ ಸೂಪರ್ ಹಿಟ್ ಆಗಿರುವಂತಹ ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಇದೆ.

ಈಗ ಸಜ್ಜಾಗಿದೆ. ಸೋನು ನಿಗಮ್ ಅವರ ದನಿಯಲ್ಲಿ ಹುಡುಗರು ಚಿತ್ರದ ಒಂದು ಗೀತೆ, ಜಯಂತ್ ಕಾಕಣಿ ಅವರ ಸಾಹಿತ್ಯ, ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವಂತಹ ಒಂದು ಗೀತೆ, ತದನಂತರ ಜೆಸ್ಸಿ ಚಲನಚಿತ್ರದ ಒಂದು ಗೀತೆ ಹರಿಚರಣ್ ಹಾಗೂ ಸಮನ್ವಿತಾ ಶರ್ಮಾ ಅವರ ದನಿಯಲ್ಲಿದೆ, ಪವನ್ ವಾಡಿಯಾರ್ ಅವರ ಸಾಹಿತ್ಯಕ್ಕೆ ಅನೂಪ್ ಸೀಳಿನ್ ಅವರ ರಾಗ ಸಂಯೋಜನೆ ಇದೆ. ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕೇಳಿ ಆನಂದಿಸಿ. ನಾವು ಇಂದು ಪಾನೀಯಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ಕೇವಲ ಕನ್ನಡ ಕಾಮನ ಬಿಲ್ಲು 101.3 MHz ಗಳಲ್ಲಿ.

ಏಳು ಗಂಟೆ 2:40 ಸಮಯ. ಸ್ನೇಹಿತರೆ, ಸನ್ಸೆಟ್ ಸುರಭಿ ಈ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಎರಡು ಅದ್ಭುತವಾಗಿರುವಂತಹ ಗೀತೆಗಳನ್ನ ನಾವು ಕೇಳಿದ್ವಿ. ನೀರಲ್ಲಿ ಸಣ್ಣ ಅನ್ನುವಂತಹ ಗೀತೆ ಸೋನು ನಿಗಮ್ ಅವರ ದನಿಯಲ್ಲಿದ್ದಂತಹ ಹುಡುಗರು ಚಿತ್ರದ ಒಂದು ಗೀತೆಯಾಗಿತ್ತು. ತದ ನಂತರ ನಾವು ಕೇಳಿದಂತಹ ಗೀತೆ ಜಸ್ಸಿ ಚಿತ್ರದ್ದಾಗಿತ್ತು. ವಿ ಹರಿಚರಣ್ ಹಾಗೂ ಸಮನ್ವಿತಾ ಶರ್ಮಾ ಅವರ ದನಿಯಲ್ಲಿದ್ದಂತಹ ಗೀತೆಯಾಗಿತ್ತು. ಹೌದು, ನಾವು ಇವತ್ತು ಪಾನೀಯಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ಅಂದರೆ ಬೆವರೇಜಸ್ ಬಗ್ಗೆ ಮಾತನಾಡ

ಮಾಡ್ತಾ ಇದ್ವಿ. ಎಷ್ಟೊಂದು ಕಡೆ ಇವತ್ತು ನ್ಯಾಷನಲ್ ಬೆವರೇಜಸ್ ಡೇ ಅಂತ ಹೇಳಿ ಗಮನಿಸ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ನಾವು ದಿನಾಗಲೂ ಕೂಡ ಯಾವುದೋ ಒಂದು ರೀತಿಯಾದಂತಹ ಪಾನೀಯವನ್ನು ಸೇವಿಸ್ತೀವಿ. ಅದು ಕೇವಲ ನೀರಾಗಿರಬಹುದು ಅಥವಾ ಬಿಸಿ ನೀರೇ ಆಗಿರಬಹುದು. ನೀರಿಗೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಅದಕ್ಕೆ ನಿಂಬೆಹಣ್ಣೋ ಅಥವಾ ಜೇನುತುಪ್ಪನೋ ಅಥವಾ ಬೇರೆ ಯಾವುದಾದ್ರೂ ಹಣ್ಣಿನ ರಸವನ್ನು ಸೇರಿಸಿದರೆ ಅದು ಒಂದು ವಿಶೇಷವಾದಂತಹ ಪಾನೀಯ ಆಗುತ್ತೆ. ಯಾಕಪ್ಪ ಇದ್ರ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಗಲೇ ಹೇಳಿದ ಹಾಗೆ ಇವತ್ತು ನ್ಯಾಷನಲ್ ಬೆವರೇಜ್ ಡೇ ಅಂತ ಹೇಳಿ ಸಾಕಷ್ಟು ಕಡೆ ಈ ಎಲ್ಲ ಪಾನೀಯಗಳನ್ನು ಗುರುತಿಸ್ತಾ ಯಾವ್ಯಾವ ಬಗೆಯ ಪಾನೀಯಗಳು ಇಡೀ ಜಗತ್ತಿನಲ್ಲಿ ಪ್ರಚಲಿತವಾಗಿದೆ, ಈಗ ಯಾವ್ಯಾವುದೆಲ್ಲ ನಡೀತಾ ಇದೆ, ಇದೆಲ್ಲದನ್ನು ನಾವು ಯೋಚನೆ ಮಾಡಿ ಹಾಗೆಯೇ ಯಾವ್ಯಾವುದನ್ನು ಯಾವ್ಯಾವ ಮಟ್ಟದಲ್ಲಿ ಸೇವಿಸಬೇಕು ಅನ್ನೋದನ್ನು ಕೂಡ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಸಾಕಷ್ಟು ಜನ ನಮ್ಮ ಸ್ನೇಹಿತರೆಲ್ಲರೂ ಕೂಡ ತಮ್ಮ ಇಷ್ಟದ ಪಾನೀಯಗಳನ್ನು ಖಂಡಿತವಾಗ್ಲೂ ಕಳಿಸ್ಕೊಡ್ತಾ ಇದ್ದಾರೆ. ನೀವು ಕೂಡ ನಿಮ್ಮಿಷ್ಟದ ಯಾವುದಾದ್ರೂ ಒಂದು ಬೆವರೇಜ್ ಅಥವಾ ಡ್ರಿಂಕ್ ಆಫ್ ಯುವರ್ ಚಾಯ್ಸ್ ಅಂತ ಏನಾದರೂ ನಿಮಗೆ ಅವಕಾಶ ಕೊಟ್ಟರೆ, ಈ ಒಂದು ಸಮಯದಲ್ಲಿ ಯಾವ ಒಂದು ಪಾನೀಯವನ್ನು ಸೇವಿಸಬೇಕು ಅಂತ ಅಂದ್ಕೊಳ್ತೀರಾ? ಯಾಕಂದರೆ ಸಂದರ್ಭಕ್ಕನುಸಾರವಾಗಿ ನೀವು ಈ ಎಲ್ಲ ಪಾನೀಯಗಳನ್ನು ಸೇವಿಸ್ತೀರಾ ಅಲ್ವಾ? ಇವಾಗ ತುಂಬ ಬಿಸಿಲಿತ್ತು ಅಂದರೆ ಏನಾದರೂ ಒಂದು ತಣ್ಣಗಿರುವಂತಹ ಮಜ್ಜಿಗೆಯೋ ಅಥವಾ ಯಾವುದಾದ್ರೂ ಒಂದು ಜ್ಯೂಸ್ ಕುಡಿಬೇಕು ಅಂತ ಅನಿಸುತ್ತೆ, ಅಥವಾ ನಿಮಗೆ ತುಂಬ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳಿದಾಗ ಸಾಕಷ್ಟು ಜನ ಮೊರೆ ಹೋಗೋದು ಕ್ಯಾಫಿನೇಟೆಡ್ ಡ್ರಿಂಕ್ಸ್ಗೆ, ಅಂದರೆ ಕಾಫಿ ಆಗಿರಬಹುದು ಅಥವಾ ಚಹಾ ಆಗಿರಬಹುದು, ಈ ರೀತಿಯಾದಂತಹ ಪಾನೀಯಗಳನ್ನು ಸೇವಿಸ್ತಾರೆ. ಇಲ್ಲ ನನಗೆ ತುಂಬ ಚಳಿ ಆಗ್ತಾ ಇದೆ ಅಂತ ಹೇಳಿದ್ರೆ ಬೆಚ್ಚಗೆ ಏನಾದರೂ ಕುಡಿಬೇಕು ಅಂತ ಅಂದ್ಕೊಂಡಾಗ ಮನೆಯಲ್ಲೇನಾದರೂ ಬೆಚ್ಚಗೆ ಸೂಪ್ ಮಾಡ್ಕೊಂಡು ಕುಡಿಬೋದು, ಅಥವಾ ಅದೇ ರೀತಿಯಾದಂತಹ ಬೇರೆ ಬೇರೆ ಸ್ವಲ್ಪ ಖಾರವಾಗಿರುವಂತಹ ಏನಾದರೂ ಒಂದು ಪಾನೀಯವನ್ನು ಮಾಡಿಕೊಂಡು ಕುಡಿಯಬಹುದು. ಹೀಗಿರಬೇಕಾದ್ರೆ ಯಾವ್ಯಾವ ಬಗೆಯ ಪಾನೀಯಗಳಿದೆ, ಅದು ಯಾವ್ಯಾವ ವರ್ಷಗಳಿಂದ ಯಾವ್ಯಾವ ರೀತಿ ಹೇಗೆಲ್ಲ ಬೆಳೀತಾ ಬಂತು ಈ ಒಂದು ಪಾನೀಯಗಳ ಇಂಡಸ್ಟ್ರಿ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಇಂದಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗ್ಲೂ ನಮಗೆ ಬರೆದು ಕಳಿಸಬಹುದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ 9480910013. ಇದೀಗ ಮತ್ತೆರಡು ಗೀತೆಗಳು ನಿಮಗೋಸ್ಕರ. ಮೊದಲನೇದಾಗಿ ಉಳಿದವರು ಕಂಡಂತೆ ಚಿತ್ರದ ಒಂದು ಗೀತೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿದೆ, ವಿಜಯ್ ಪ್ರಕಾಶ್ ಹಾಗೂ ಸಂಗಣಿಗರ ಧ್ವನಿಯಲ್ಲಿ. ಉಳಿದವರು ಕಂಡಂತೆ ಚಿತ್ರದ ಈ ಗೀತೆಯ ರಚನೆ ರಕ್ಷಿತ್ ಶೆಟ್ಟಿಯವರದ್ದು, ಬಿ ಅಜನೀಶ್ ಲೋಕನಾಥ್ ಅವರ ರಾಗ ಸಂಯೋಜನೆ ಇದೆ. ತದನಂತರ ಶಕ್ತಿಶ್ರೀ ಗೋಪಾಲನ್ ಅವರ ಧ್ವನಿಯಲ್ಲಿ ಸಪ್ತಸಾಗರದ ಆಚೆಯಲ್ಲೋ ಸೈಡ್ ಎ ಚಿತ್ರದ ಗೀತೆ, ಜಯನ್ ಕಾಕಿಣಿಯವರ ಸಾಹಿತ್ಯಕ್ಕೆ ಎಂ ಆರ್ ಚರಣರಾಜ್ ಅವರ ರಾಗ ಸಂಯೋಜನೆ ಇದೆ.

ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಎ ಚಿತ್ರದ ಒಂದು ಅದ್ಭುತವಾಗಿರುವಂತಹ ಗೀತೆ. ಶಕ್ತಿಶ್ರೀ ಗೋಪಾಲನ್ ಅವರು ಕೂಡ ಅದ್ಭುತವಾಗಿ ಹಾಡಿದ್ದಾರೆ ಕಣ್ಮರೆಯ ಕಾದೆ ಅನ್ನುವಂತಹ ಅದ್ಭುತವಾಗಿರುವಂತಹ ಗೀತೆ. ಎಂ ಆರ್ ಚರಣರಾಜ್ ಅವರ ಸಂಗೀತ ಸಂಯೋಜನೆ, ಹಾಗೆ ಜಯಂತ್ ಕಾಕಿಣಿಯವರ ಸಾಹಿತ್ಯ ಅದ್ಭುತವಾಗಿತ್ತು. ಮತ್ತೊಮ್ಮೆ ಸ್ವಾಗತ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಪಾನೀಯಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ನ್ಯಾಷನಲ್ ಬೆವರೇಜಸ್ ಡೇ ಅನ್ನುವಂಥದ್ದು. ಈಗ ನಾವು ಪಾನೀಯಗಳ ಬಗ್ಗೆ ಸ್ವಲ್ಪ ಇತಿಹಾಸದ ಪುಟಗಳನ್ನು ತಿರುವುಹಾಕಿ ನೋಡಿದ್ರೆ, ಯಾವಾಗ ಮಾನವ ಜನ್ಮ ಶುರು ಆಯಿತೋ ಆಗಿನಿಂದಲೂ ಕೂಡ ನಾವು ಈ ಪಾನೀಯಗಳನ್ನು, ಅಂದರೆ ನೀರಿನ ಪದಾರ್ಥವನ್ನು, ನಾವು ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಸೇವಿಸ್ತಾನೇ ಬಂದಿದ್ದೀವಿ. ಈಗ ನಾವು ದೇವಲೋಕದ ಬಗ್ಗೆ ಮಾತನಾಡೋ ಹಾಗಿದ್ದರೆ, ಇವಾಗ ನಮ್ಮ ಪುರಾಣಗಳಲ್ಲಿ ಇತಿಹಾಸದಲ್ಲಿ ನೋಡೋ ಹಾಗೆ ಸೋಮರಸದ ಉಲ್ಲೇಖ ಹಾಗೇ ಇರುತ್ತೆ. ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ, ಸೋಮರಸವನ್ನು ಸೇವನೆ ಮಾಡ್ತಿದ್ರು. ಅದರಲ್ಲಿ ದೇವತೆಗಳಾದಂತಹ ಇಂದ್ರ, ಅಗ್ನಿ, ವರುಣ ಎಲ್ಲರೂ ಕೂಡ ಈ ಸೋಮರಸವನ್ನು ಕುಡಿದು ತಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಂಡ್ರು ಅಂತ ಹೇಳಲಾಗುತ್ತೆ. ಹಾಗೆಯೇ ಒಲಿಂಪಿಯನ್ ದೇವರುಗಳು ಇಲ್ಲಿ ಗ್ರೀಕ್ ಮೈಥಾಲಜಿನಲ್ಲಿ ನಾವು ನೋಡೋದಾಯಿತು ಅಂದರೆ ಹೂವಿನ ರಸವನ್ನು ಸೇವಿಸ್ತಾ ಇದ್ರು, ಅದನ್ನು ಆಹಾರದ ಜೊತೆಗೆ ಸೇರಿಸಿಕೊಂಡು ಈ ಹೂವಿನ ರಸವನ್ನು ಕುಡಿತಾ ಇದ್ರು, ತಮ್ಮ ಅಂದರೆ ಆಯುಷನ್ನು ಹೆಚ್ಚು ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಲಾಗತ್ತೆ. ಹಾಗೆ ಎಷ್ಟೋ ಸಾವಿರಾರು ವರ್ಷಗಳ ನಂತರ ಹಾಗೆ ನಾವು ನೋಡ್ಕೊಂಡು ಬಂತು ಅಂದರೆ, ಸುಮಾರು ಕ್ರಿಸ್ತಪೂರ್ವ 900 ಇಸವಿಯಲ್ಲಿ ನಾವು ಮಾಯನ್ ಅಂತ ನಾವೇನು ಹೇಳ್ತೀವಿ, ಮಾಯನ್ ಜನಾಂಗದವರು ಶೋಕೊಲಾಟ್ ಅನ್ನುವಂತಹ ಒಂದು ವಿಶೇಷವಾದಂತಹ ಪಾನೀಯವನ್ನು ಸೇವಿಸ್ತಾ ಇದ್ರಂತೆ. ಅದನ್ನು ಕಕಾವ್ ಬೀನ್ಸ್ನಿಂದ, ಅಂದರೆ ಇವಾಗ ಚಾಕ್ಲೇಟಿ ಡ್ರಿಂಕನ್ನು ಕುಡಿತಾ ಇದ್ರಂತೆ. ನಂತರ 1025 ಇಸವಿಯಲ್ಲಿ ಈಗ ನಾವೇನು ಆಲ್ಕೋಹಾಲಿಕ್ ಡ್ರಿಂಕ್ಸ್ ಅಂತ ನಾವೇನು ಹೇಳ್ತೀವಿ, ಮದ್ಯಪಾನ ಅಂತ ನಾವೇನು ಹೇಳ್ತೀವಿ, ಅದನ್ನು ಸ್ವಲ್ಪ ಫಾರ್ಮಲೈಸ್ ಮಾಡಿ ಶರ್ಬತ್ ಅಂತ ಹೇಳಿ ಇವಾಗ ಏಷ್ಯನ್ ಕಂಟ್ರಿಗಳಲ್ಲಿ, ಎಲ್ಲ ಏಷ್ಯಾದ ದೇಶಗಳಲ್ಲಿ ಶುರು ಮಾಡ್ತಾರೆ. ಹಾಗೆ ಈಗ ಈ ವೈನ್ಗಳಾಗಿರ್ಬಹುದು, ಬಿಯರ್ ಆಗಿರ್ಬಹುದು, ವಿಸ್ಕಿ ಇದೆಲ್ಲವೂ ಕೂಡ ಐರೋಪ್ಯ ದೇಶಗಳಲ್ಲಿ ಸುಮಾರು ವರ್ಷಗಳ ಇತಿಹಾಸವನ್ನೇ ಕಂಡುಕೊಂಡಿದೆ. ಅಂದರೆ ಈ ಹಣ್ಣುಗಳಿಂದ ತಯಾರಾದಂತಹ ರಸಗಳಾಗಿರ್ಬಹುದು, ಅದನ್ನು ಸಂಗ್ರಹಿಸಿ ಇಟ್ಟು ಅದನ್ನು ಫರ್ಮೆಂಟ್ ಮಾಡಿ ಕುಡಿಯುವಂತಹ ಒಂದು ವಿಧಾನ ಆಗಿರ್ಬೋದು, ಹೀಗೆ ಸುಮಾರಷ್ಟು ವಿಧಾನಗಳಿದೆ. ಆ ವಿಧಾನಗಳನ್ನು ಗುರುತಿಸ್ತಾ ಹೋದಾಗ ತಜ್ಞರು ಹೇಳೋ ರೀತಿ ಸುಮಾರು 19 ಬಗೆಯ ಪಾನೀಯಗಳಿದೆಯಂತೆ. ಅದರಲ್ಲಿ ಆಲ್ಕೋಹಾಲಿಕ್ ಆಗಿರ್ಬೋದು, ನಾನ್ ಆಲ್ಕೋಹಾಲಿಕ್ ಆಗಿರ್ಬೋದು, ಅಥವಾ ಕ್ಯಾಫಿನೇಟೆಡ್ ಆಗಿರ್ಬಹುದು, ಅಥವಾ ರೈಸ್ ಬೇಸ್ಡ್ ಅಂದರೆ ಇವಾಗ ಮಿಲೆಟ್ ಬೇಸ್ಡ್ ಡ್ರಿಂಕ್ಸ್ ಆಗಿರ್ಬಹುದು, ಅಥವಾ ಫ್ರೂಟ್ ಬೇಸ್ಡ್ ಡ್ರಿಂಕ್ಸ್ ಆಗಿರ್ಬೋದು, ಹೀಗೆ 19 ಬಗೆಯ ಪಾನೀಯಗಳಿದೆಯಂತೆ. ಅದರಲ್ಲಿ ನಿಮಗೆ ಇಷ್ಟವಾದದ್ದು ಯಾವುದು? ಇನ್ನೂ ಸಮಯ ಇದೆ, ದಯವಿಟ್ಟು ನಿಮ್ಮ ಸಂದೇಶಗಳು ನಮಗೆ ಹರಿದು ಬರಲಿ. ಈಗಾಗಲೇ ನಮ್ಮ ಸ್ನೇಹಿತರು ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ನಮಗೆ ಇದಿಷ್ಟ, ನಮಗೆ ಅದಿಷ್ಟ ಅಂತ ಹೇಳಿ. ಇದ್ರ ಮಧ್ಯೆ ಒಂದು ಜೋಕ್ ಅಂತೂ ನೆನಪಾಗುತ್ತೆ, ಯಾರಾದರೂ ಮನೆಗೆ ಹೋದಾಗ ನಿಮಗೆ ಮೊದಲು ಆಫರ್ ಮಾಡೋದು, ಅಂದರೆ ಮನೆಗೆ ಹೋಗಿದ ತಕ್ಷಣ ಮೊದಲು ಕೇಳೋದು, ಸರ್ ಏನು ತೊಗೊಳ್ತೀರಾ ನೀವು, ಏನಾದರೂ ಜ್ಯೂಸ್ ತೊಗೊಳ್ತೀರಾ, ಕಾಫಿ ತೊಗೊಳ್ತೀರಾ, ಟೀ ತೊಗೊಳ್ತೀರಾ ಅಂತ ಎಲ್ಲರೂ ಕೇಳ್ತಾರೆ ಅಲ್ವಾ. ನಮ್ಮ ಮನೆಯಲ್ಲಿ ನಾವು ಹೇಳ್ತಾ ಇದ್ದಿದ್ದು ಒಂದೇ, ಸರ್ ನಾವು ಯಾವುದು ಕುಡಿಯೋದಿಲ್ಲ, ನಾವೆಲ್ಲರೂ ಹಾಲ್ ಬಾಯ್ಸ್ ಅಂತ ಹೇಳ್ತಾ ಇದ್ದೀವಿ, ನಾವು ಹಾಲನ್ನು ಮಾತ್ರ ಸೇವನೆ ಮಾಡೋದು ಅನ್ನುವಂತಹ ಒಂದು ಸಣ್ಣ ನಗೆ ಚುಟುಕನ್ನು ಹೇಳ್ತಾ ಇದ್ವಿ. ಹೀಗಿರಬೇಕಾದ್ರೆ ನಿಮಗೆ ಇಷ್ಟವಾಗಿರುವಂತಹ ಒಂದು ಪಾನೀಯ ಯಾವುದು ಅಂತ ನಮಗೆ ಬರೆದು ಕಳಿಸ್ಬಹುದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ 9480910013 9484809013. ಇದೀಗ ಬೆಲ್ ಬಾಟಮ್ ಚಿತ್ರದ ಒಂದು ಗೀತೆ, ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಬಿ ಅಜನೀಶ್ ಲೋಕನಾಥ್ ಅವರ ರಾಗ ಸಂಯೋಜನೆ ಇದೆ. ಏತಕ್ಕೆ ಬೊಗಸೆ ತುಂಬ ಅನ್ನುವಂತಹ ಗೀತೆ, ನಂತರ ಅಲೆ ಮೂಡದೆ ನಿಂತಿದೆ ಸಾಗರ ಅಂತ ಹೇಳ್ತಿದ್ದಾರೆ ಡಿ ಸಿ ಸುದರ್ಶನ್ ಅವರ ರಚನೆ, ಎಂ ಆರ್ ಚರಣರಾಜ್ ಅವರ ಸಂಗೀತವಿರುವಂತಹ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದ ಈ ಗೀತೆ, ಸೂರಜ್ ಸಂತೋಷ್ ಅವರ ದನಿಯಲ್ಲಿ, ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ.

7:26 ಸಮಯ ಇದಾಗಿದೆ ಸ್ನೇಹಿತರೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸೂಪರ್ ಹಿಟ್ ಆಗಿರುವಂತಹ ಕನ್ನಡ ಚಿತ್ರಗೀತೆಗಳು ನಿಮ್ಮ ಜೊತೆಯಾಗಿದೆ. ಹಾಗೆ ನಿಮ್ಗೆ ಇಷ್ಟವಾಗಿರುವಂತಹ ಪಾನೀಯಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಹೇಗೆ ವಿಭಿನ್ನವಾಗಿರುವಂತಹ ಪಾನೀಯಗಳು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಪಾನೀಯಗಳು ಸೇವನೆ ಮಾಡ್ತಾರೆ. ಅದರಲ್ಲೂ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಹೇಗೆ ಸೋಮರಸದಿಂದ ಶುರುವಾಗಿ ಈಗಿನ ಅಂದರೆ ಇತ್ತೀಚೆಗೆ ಬಿಡುಗಡೆಯಾಗಿರುವಂತಹ ಡಾಲ್ಗೋನಾ ಕಾಫಿಯ ರೀತಿಯ ಎಲ್ಲ ಬಗೆ ಬಗೆಯ ಪಾನೀಯಗಳು ನಮ್ಮ ಜೀವನದಲ್ಲಿ ನಾವು ನೋಡ್ತಾನೆ ಇದ್ದೀವಿ. ಹೀಗಿರಬೇಕಾದ್ರೆ ನಿಮಗೆ ಇಷ್ಟ ಆಗಿರುವಂತಹ ಪಾನೀಯ ಯಾವುದು ಅಂತ ಕೇಳ್ತಾ ಇದ್ದೆ. ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಉಷಾ ಅವರು ಹಲಸೂರಿನಿಂದ, ಹಾಗೆ ನಂಜುಂಡ್ ಸ್ವಾಮಿ ಬಿ ಅವರು ಯಶವಂತಪುರದಿಂದ ಹೇಳ್ತಿದ್ದಾರೆ, ನನ್ನ ಫೇವ್ರೆಟ್ ಡ್ರಿಂಕ್ ಇಸ್ ವಾರ್ಮ್ ವಾಟರ್ ಲೆಮನ್ ಅಥವಾ ಲೆಮನ್ ವಾಟರ್ ಆ್ಯಂಡ್ ಕಾಫಿ ಅಂತ ಹೇಳ್ತಿದ್ದಾರೆ. ಚಿಕ್ಕೋರಿ ಸ್ವಲ್ಪ ಜಾಸ್ತಿ ಆಗಿ ಜಾಸ್ತಿ ಹಾಕ್ಕೊಂಡು ಕುಡಿದಾಗ ನನಗೆ ಬಹಳ ಖುಷಿಯಾಗತ್ತೆ. ಫೈನಲಿ ಒಂದು ಎಳನೀರು ಅಂತ ಹೇಳ್ತಿದ್ದಾರೆ. ಎಲ್ಲ ಬಗೆಯ ಪಾನೀಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು ನಂಜನ್ ಸ್ವಾಮಿ ಅವರೇ. ಹಾಗೆಯೇ ನಮಸ್ಕಾರ, ನಾನು ಉಮೇಶ್ ಕಟ್ಕರ್ ಜೆ ಸಿ ನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಆಕಾಶವಾಣಿ ಒಂದು ಅದ್ಭುತ ಗ್ರಂಥಾಲಯ, ನಾನು ಸುಮಾರು 50 ವರ್ಷದಿಂದ ಕೇಳ್ತಾ ಇದ್ದೇನೆ, ಯಾವತ್ತೂ ನನಗೆ ಬೇಜಾರು ಅನ್ನಿಸ್ಲೇ ಇಲ್ಲ. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಎಳನೀರು ಅಂತ ಹೇಳ್ತಿದ್ದಾರೆ. ಎಳನೀರು ಫ್ಯಾನ್ ನಂಬರ್ 2 ಉಮೇಶ್ ಕಟ್ಕರ್ ಅವರು. ಮಲ್ಲಿಕಾರ್ಜುನ ಸಿದ್ದೇಶ್ವರ ಹರಿಹರದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಸರ್, ಗುಡ್ ಹೈಡ್ರೇಷನ್ಗೆ ಮಧ್ಯಾಹ್ನ ಒಂದು ಫುಲ್ ಚಿಲ್ಡ್ ಬೀರ್ ಕುಡಿದ್ರೆ ಸ್ವಲ್ಪ ಸಮಾಧಾನ ಸಿಗತ್ತೆ ಅಂತ ಹೇಳ್ತಿದ್ದಾರೆ. ಸರ್, ಬಿಯರ್ ಕುಡಿಬೇಕಾದ್ರೆ ಹುಷಾರು, ಆದರೆ ಸ್ವಲ್ಪ ಅಂಶ ಕುಡಿದ್ರೆ ಪರವಾಗಿಲ್ಲ, ಆದರೆ ಹೆಚ್ಚು ಸೇವನೆ

ಇದ್ದಲ್ಲಿ ಆರೋಗ್ಯಕ್ಕೆ ಹಾನಿಕರ, ಆದಲ್ಲಿ ಹುಷಾರಾಗಿ ಸೇವನಿ ಸೇವಿಸಿ ಅಂತ ಹೇಳ್ತಾ ಪುಷ್ಪ ಅವರು ಶಾನುಭೋಗ ನಗರ ಗದಗದಿಂದ ಹೇಳ್ತಿದ್ದಾರೆ. ನನಗೆ ಸ್ವೀಟ್ ಲಸ್ಸಿ, ಹಾಗೆಯೇ ಸ್ವೀಟ್ ಆ್ಯಂಡ್ ಸಾಲ್ಟ್ ಸೋಡಾ, ಕಬ್ಬಿನ ಹಾಲು, ಮಸಾಲ ಮಜ್ಜಿಗೆ, ಮ್ಯಾಂಗೋ ಜ್ಯೂಸ್ ತುಂಬ ಇಷ್ಟ ಆಗುತ್ತೆ ಸರ್ ಅಂತ ಹೇಳ್ತಿದ್ದಾರೆ. ಹಾಗೆ ಹಾಯ್ ಮುಖೇಶ್, ನನಗೆ ಕೆಲವು ಫ್ರೂಟ್ಸ್ನ ಹಾಗೆ ತಿನ್ನೋಕೆ ಇಷ್ಟ, ಬಟ್ ಇನ್ನು ಜ್ಯೂಸಲ್ಲಿ ಕೋಕಮ್ ಜ್ಯೂಸ್ ಇಷ್ಟ, ಹುಳಿ ಹುಳಿ ಮಿಕ್ಸ್ ಸ್ವೀಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ನಿಮ್ಗೆ ಯಾವ್ದು ಇಷ್ಟ ಅಂತ ಕೇಳ್ತಿದ್ದಾರೆ. ನಾವಂತೂ ಹಾಲು ಬಾಯ್ ಅಂತ ಹೇಳಾಗಿದೆ, ಹಾಲಂತೂ ಸಿಕ್ಕಾಪಟ್ಟೆ ಇಷ್ಟ. ಹಾಗೆಯೇ ಮಂಡಿಕಲ್ ಕೃಪಾ ಉಮೇಶ್ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಬೇಸಿಗೆಯಲ್ಲಿ ನಾವು ನಿಂಬೆಹಣ್ಣಿನ ಹಾಗೆ ಮೂಸಂಬಿ ಹಣ್ಣಿನ ಜ್ಯೂಸ್ಗಳನ್ನು ಕುಡಿಯಲು ಇಷ್ಟಪಡ್ತೀವಿ, ಹಾಡುಗಳು ಕೂಡ ಇಷ್ಟ ಆಗ್ತಾಯಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ನನಗೆ ಈಗ ಬೇಸಿಗೆಯಲ್ಲಿ ಮಾವಿನಕಾಯಿಯ ಜ್ಯೂಸ್ ಬಹಳ ಇಷ್ಟ ಆಗುತ್ತೆ ಅಂತ ಕಲ್ಲೇಶ್ವರ್ ಕುಮಾರ್ ಅವರು ಶ್ರೀನಗರ ತುಮಕೂರಿನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಪೂಜಾ ಕಶ್ಯಪ್ ಅವರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ನಮಸ್ತೆ, ಗುಡ್ ಈವ್ನಿಂಗ್, ನಾನು ಸಮ್ಮರ್ ಸೀಸನಲ್ಲಿ ಸ್ಪಾರ್ಕ್ಲಿಂಗ್ ವಾಟರ್ಸ್ ಮಜ್ಜಿಗೆ ತರಿಸಿ ಇಡ್ತೀನಿ, ವಿಂಟರ್ ಸೀಸನಲ್ಲಿ ಟೀ ಕಾಫಿ ಬಿಸಿ ಬಿಸಿ ರಸಂ ಕುಡಿಯೋದು ಅಂತ ಒಂದು ಹೊಸ ಬಗೆಯ ಒಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಸಂ ಕುಡಿಯೋದಕ್ಕೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರೇ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಕ್ಕೆ. ನನಗೆ ಜ್ಯೂಸ್ ಕಾಫಿ ಇಷ್ಟ, ಬನ್ನಿ ಕೊಡಿಸಿ ಅಂತ ಕೇಳ್ತಿದ್ದಾರೆ ಭಾಗ್ಯ ಅವರು, ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು, ಖಂಡಿತವಾಗ್ಲೂ ಕುಡಿಯೋಣ. ಜಯಪುಟ್ಸ್ವಾಮಿ ಅವರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ, ಕೆನಡಾದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ ಅಂತ ಭಾವಿಸ್ತೀನಿ. ಕೆನಡಾ ಅಂತ ಬರೆದಿದ್ದಾರೆ. ನೀವು ಕೇಳಿದ ಹಾಗೆ ಸಂದೇಶ, ತಂಪು ಪಾನೀಯಗಳ ಬಗ್ಗೆ, ಇತಿಹಾಸದ ಬಗ್ಗೆ ಎಷ್ಟೊಂದು ಮಾಹಿತಿಗಳು ನಮಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಿದ್ದಾರೆ. ನಮಗೆ ಕಿತ್ತಲೆ ಹಣ್ಣಿನ ಜ್ಯೂಸ್ ಮತ್ತು ಅನಾನಸ್ನ ಜ್ಯೂಸ್ ತುಂಬಾ ಇಷ್ಟ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಹಾಗೆಯೇ ಶುಭ ಸಂಜೆ ಮುಖೇಶ್ ಅಂತ ಹೇಳ್ತಿದ್ದಾರೆ ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ. ಈ ಬೇಸಿಗೆ ಬಿಸಿಲಲ್ಲಿ ನೀವು ತಂಪು ಪಾನೀಯ ಬಗ್ಗೆ ಮಾತನಾಡ್ತಾ ಇದ್ದೀರಾ, ಹಾಗೆ ನನಗೆ ಇಷ್ಟ ಆಗುವಂಥದ್ದು, ನಮಗೆ ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚು ಇರೋದರಿಂದ ನಿಂಬೆ ಹಣ್ಣು ಶರಬತ್ತು ಬಹಳ ಇಷ್ಟ ಅಂತ ಹೇಳ್ತಿದ್ದಾರೆ. ತುಂಬ ಜನದ ಓಟು ನಿಂಬೆಹಣ್ಣಿನ ಶರಬತ್ತಿನ ಕಡೆ ಕೂಡ ಇದೆ ಅಂತ ತಿಳಿಯಿತು. ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಹೇಳ್ತಿದ್ದಾರೆ, ನನಗೆ ಇಷ್ಟವಾದ ಪಾನೀಯ ಅಂದರೆ ಟೀ, ಮಳೆಯೇ ಇರಲಿ ಬಿಸಿಲೇ ಇರಲಿ ಚಳಿಯೇ ಇರಲಿ ಟೀ ಇಷ್ಟ ಅಂತ ಹೇಳ್ತಿದ್ದಾರೆ. ಇದನ್ನು ನೋಡ್ತಾ ಇದ್ರೆ ಇತ್ತೀಚೆಗಷ್ಟೇ ನಮಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆದಂತಹ ಒಂದು ವಿಡಿಯೋ ಇತ್ತು. ಏನಪ್ಪಾ ಅಂತ ಹೇಳಿದ್ರೆ, ತುಂಬ ಸೆಖೆಯಿಂದ ಒಬ್ಬ ಮನುಷ್ಯ ಒಂದು ಹೋಟೆಲ್ಗೆ ಕಾಲಿಡ್ತಾನೆ. ಆಗ ವೇಯ್ಟರ್ಗಳು ನಿಂತ್ಕೊಂಡು ತಮ್ಮಲ್ಲೇ ಒಂದು ಡಿಬೇಟ್ ಮಾಡ್ತಿರ್ತಾರೆ, ಏ ನೋಡೋ ಇವ್ರು ಬಂದಿರೋದು ಖಂಡಿತವಾಗ್ಲೂ ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂತ. ಒಬ್ಬ ಹೇಳ್ತಾನೆ, ಇನ್ನೊಬ್ಬ ಏ ಖಂಡಿತವಾಗ್ಲೂ ಚಾನ್ಸೇ ಇಲ್ಲ, ಇವ್ರು ಕುಡಿಯೋದು ಜ್ಯೂಸೇನೆ ಅಂತ. 100 ರೂಪಾಯಿ ಬೆಟ್ ಹಾಕ್ತಾರೆ, 500 ರೂಪಾಯಿ ಬೆಟ್ ಹಾಕ್ತಾರೆ. ಹೀಗೆ ಮಾತಾಡ್ತಾ ಸರ್ ಏನು ಸರ್ ಐಸ್ ಕ್ರೀಮ್ ತೊಗೊಳ್ತೀರಾ ಅಥವಾ ಜ್ಯೂಸ್ ತೊಗೊಳ್ತೀರಾ, ಇಲ್ಲಪ್ಪ ನನಗೊಂದು ಟೀ ಕೊಡು ಅಂತ ಕೇಳ್ತಾನೆ. ಅಂತ ಬೇಸಿಗೆಯಲ್ಲೂ ಟೀ ಇಷ್ಟಪಡುವಂತಹ ಬಹಳಷ್ಟು ಮಂದಿ ಇರ್ತಾರೆ. ಹೀಗೆ ನಿಮ್ಮೆಲ್ಲರ ಸಂದೇಶವನ್ನು ಓದಿ ನನಗಂತೂ ಬಹಳ ಖುಷಿಯಾಯಿತು. ಹೀಗೆ ಪಾನೀಯಗಳ ಬಗ್ಗೆ ತಿಳಿದುಕೊಳ್ತಾ, ಅದರ ಇತಿಹಾಸದ ಬಗ್ಗೆ ತಿಳಿದುಕೊಳ್ತಾ ನನಗಂತೂ ಖುಷಿಯಾಯಿತು, ನಿಮಗೂ ಖುಷಿಯಾಯಿತು ಅಂತ ಭಾವಿಸ್ತೀನಿ. ಕೊನೆಯದಾಗಿ ಶ್ರೀರಕ್ಷಾ ಚಿನ್ಮಯ, ಸರಸ್ವತಿ, ಶಿವಕುಮಾರ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಜಮಖಂಡಿಯಿಂದ ಬೂದ್ ಕುಂಬಳಕಾಯಿ ಜ್ಯೂಸ್, ಲಸ್ಸಿ, ಬ್ಯೂಟಿ ಜ್ಯೂಸ್ ಇದೆಲ್ಲ ತುಂಬ ಇಷ್ಟ. ಬ್ಯೂಟಿ ಜ್ಯೂಸ್ ಅಂತಲೂ ಜ್ಯೂಸ್ ಇದೆ ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಮೈ ಫೇವ್ರೆಟ್ ಇಸ್ ವಿಸ್ಕಿ ಅಂತ ಹೇಳ್ತಿದ್ದಾರೆ ಯಾರಿದು, ಬಸವರಾಜ್ ಕೊಳಕಿ ಗೋಕಾಕ್ನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅನ್ನೋದು ತಲೆಯಲ್ಲಿಟ್ಕೊಳ್ಬೇಕು, ಆದರೆ ಸೇವನೆ ಮಾಡಬೇಕಾದ್ರೆ ಆ ಒಂದು ಮಿತಿಯಿಂದ ಜಾಸ್ತಿ ಹೋಗದೇ ಇದ್ರೆ ಸಾಕು ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಸಂಚು ಸರ್ಬಿ ಕಾರ್ಯಕ್ರಮದಲ್ಲಿ ಎಲ್ಲ ಮಾಹಿತಿ, ಹಾಡುಗಳು ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿರುವಂತಹ ಅಧ್ಯಕ್ಷ ಚಿತ್ರದ ಗೀತೆ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ರಾಗ ಸಂಯೋಜನೆ ಇದೆ. ಈ ಗೀತೆಯನ್ನು ಕೇಳೋಣ. ಗೀತೆಯ ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ನೀವು ಆಲಿಸಬಹುದು. ನಂತರ ವಿಶೇಷವಾದಂತಹ ಕಾರ್ಯಕ್ರಮ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3 MHz. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದವನು ನಾನು ಆರ್ ಜೆ ಮುಖೇಶ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಡಿಜಿಟಲ್ ಪಾವತಿ, ಪ್ರವಾಸೋದ್ಯಮ ಹಾಗೂ ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ತಿಳಿವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದ ಭಾರತ ವಿಯೆಟ್ನಾಂ. ತಮಿಳುನಾಡಿನಲ್ಲಿ ರಾಜ್ಯಪಾಲರ ಬಳಿ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿದ ಟಿವಿಕೆ ನಾಯಕ ವಿಜಯ್. ಇದೇ 9ರಂದು ಪಶ್ಚಿಮ ಬಂಗಾಳದಲ್ಲಿ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣವಚನ ಸ್ವೀಕಾರ ಸಮಾರಂಭ. ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್: ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ತಂಡ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಮತ್ತು ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವ್ಯಾಪಕ ಚರ್ಚೆ ನಡೆಯಿತು. ಈ ಮಾತುಕತೆಯ ನಂತರ ಭಾರತ ಮತ್ತು ವಿಯೆಟ್ನಾಂ ನಡುವೆ ಇಂದು ಡಿಜಿಟಲ್ ತಂತ್ರಜ್ಞಾನ, ವೈದ್ಯಕೀಯ ಉತ್ಪನ್ನಗಳ ನಿಯಂತ್ರಣ, ಸಾರ್ವಜನಿಕ ವಲಯದ ಲೆಕ್ಕ ಪರಿಶೋಧನೆ, ಡಿಜಿಟಲ್ ಪಾವತಿ ವ್ಯವಸ್ಥೆ ಮತ್ತು ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಹಲವಾರು ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ವಿಯೆಟ್ನಾಂ ಅಧ್ಯಕ್ಷರಾಗಿ ಆಯ್ಕೆಯಾದ 1 ತಿಂಗಳ ಒಳಗೆ ಅಧ್ಯಕ್ಷ ಟೋ ಲಾಮ್ ಅವರು ಭೇಟಿ ನೀಡುತ್ತಿರುವಂತಹ ಮೊದಲ ರಾಷ್ಟ್ರ ಭಾರತವಾಗಿದ್ದು, ಉಭಯ ದೇಶಗಳ ನಡುವಿನ ಸಂಬಂಧಗಳಿಗೆ ಅವರು ಎಷ್ಟು ಆದ್ಯತೆ ನೀಡುತ್ತಾರೆ ಎಂಬುದನ್ನು ಇದು ತೋರಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ವಿಯೆಟ್ನಾಂನ ಪ್ರಾಚೀನ ಚಂಪಾ ನಾಗರಿಕತೆಯ ಮೈಸನ್ ಮತ್ತು ನಾನ್ ಟೌನ್ ದೇಗುಲಗಳನ್ನು ಭಾರತ ಪುನಃ ಸ್ಥಾಪಿಸುತ್ತಿದೆ. ಚಂಪಾ ನಾಗರಿಕತೆಯ ಹಸ್ತಪ್ರತಿಗಳನ್ನು ಭಾರತ ಡಿಜಿಟಲೀಕರಣಗೊಳಿಸುತ್ತದೆ ಮತ್ತು ಭವಿಷ್ಯದ ಪೀಳಿಗೆಗೆ ಈ ಅಮೂಲ್ಯ ಪರಂಪರೆಯನ್ನು ಸಂರಕ್ಷಿಸುತ್ತದೆ. ಎರಡೂ ದೇಶಗಳ ನಡುವಿನ ಪಾಲುದಾರಿಕೆಯಲ್ಲಿ ಪರಂಪರೆ ಮತ್ತು ಅಭಿವೃದ್ಧಿ ಎರಡೂ ಮಹತ್ವದ ವಿಷಯಗಳಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಭಾರತದ ಕೃಷಿ, ಮೀನುಗಾರಿಕೆ ಮತ್ತು ಪ್ರಾಣಿ ಉತ್ಪನ್ನಗಳು ವಿಯೆಟ್ನಾಂಗೆ ಸುಗಮವಾಗಿ ರಫ್ತಾಗುತ್ತಿದ್ದು, ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸಲು ಇಂದು ಎರಡೂ ದೇಶಗಳು ಕೇಂದ್ರ ಬ್ಯಾಂಕುಗಳ ನಡುವಿನ ಸಹಕಾರ ಹೆಚ್ಚಿಸಲು ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತದ ಯುಪಿಎ ಮತ್ತು ವಿಯೆಟ್ನಾಂನ ತ್ವರಿತ ಪಾವತಿ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಒಂದುಗೂಡಿಸಲಾಗುವುದು. ವಿಯೆಟ್ನಾಂ ಭಾರತದ ಆಕ್ಟ್ ಈಸ್ಟ್ ಯೋಜನೆ ಮತ್ತು ವಿಷನ್ ಓಷನ್ನ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರವನ್ನು ಬಲಪಡಿಸುವ ಮೂಲಕ ಉಭಯ ದೇಶದವರು ಕಾನೂನು, ನಿಯಮ, ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗೆ ಕೊಡುಗೆ ನೀಡುವುದನ್ನು ಮುಂದುವರಿಸುತ್ತವೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಬಲವಾಗಿ ಖಂಡಿಸಿದ್ದಾಗಿ ಮತ್ತು ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ನೀಡಿದ ಸಹಕಾರಕ್ಕಾಗಿ ಭಾರತವು ವಿಯೆಟ್ನಾಂಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತದೆ ಎಂದು ಪ್ರಧಾನಿಯವರು ತಿಳಿಸಿದ್ದಾರೆ. ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರ ಭಾರತ ಭೇಟಿಯು ಮತ್ತು ವಿಯೆಟ್ನಾಂ ನಡುವಿನ ಬಲವಾದ ಕಾರ್ಯತಂತ್ರದ ಪಾಲುದಾರಿಕೆ ಹಾಗೂ ಶಾಶ್ವತ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಅಭಿಪ್ರಾಯಪಟ್ಟಿದ್ದಾರೆ. ರಾಷ್ಟ್ರಪತಿ ಭವನದ

0: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆಯೋಜನೆ ಮಾಡಿದಂತಹ ಔಪಚಾರಿಕ ಸ್ವಾಗತ ಸಮಾರಂಭದಲ್ಲಿ ಭಾಗಿಯಾದಂತಹ ಸಚಿವರು ಈ ಭೇಟಿಯು ಎರಡೂ ರಾಷ್ಟ್ರಗಳ ನಡುವೆ ಬೆಳೆಯುತ್ತಿರುವಂತಹ ಸಂಬಂಧಗಳನ್ನು ಒತ್ತಿ ಹೇಳುತ್ತದೆ ಎಂದು ತಮ್ಮ ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ತಮಿಳುನಾಡಿನಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ ರಾಜ್ಯಪಾಲರಾದಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರೊಂದಿಗೆ ನಡೆಸಿದಂತಹ ಸಭೆಯಲ್ಲಿ ಮುಂದಿನ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿದ್ದಾರೆ. ಪಕ್ಷದ ಹಿರಿಯ ನಾಯಕರಾದ ಕೆಎ ಸೆಂಟೋ ಟೈಯನ್, ಎನ್ ಆನಂದ್, ಸಿಟಿಆರ್ ನಿರ್ಮಲ್ ಕುಮಾರ್ ಮತ್ತು ಇತರರೊಂದಿಗೆ ರಾಜ್ಯಪಾಲರನ್ನು ಅವರು ಭೇಟಿಯಾದರು. ಟಿವಿಕೆ 108 ಸ್ಥಾನಗಳನ್ನು ಗೆದ್ದಿದೆ. ತನ್ನ ಬಹುಮತವನ್ನು ಸಾಬೀತುಪಡಿಸಲು ಇನ್ನು 10 ಸ್ಥಾನಗಳು ಅವಶ್ಯಕವಾಗಿವೆ. ಇದಕ್ಕೆ ರಾಜ್ಯಪಾಲರ ಬಳಿ 2 ವಾರಗಳ ಕಾಲ ಅವಕಾಶವನ್ನು ಪಕ್ಷವು ಕೋರಿದೆ. ಇಂದು ಮುಂಜಾನೆ ಕಾಂಗ್ರೆಸ್ ನಾಯಕ ಗಿರೀಶ್ ಚೋಡಂಕರ್ ಮತ್ತು ಪಕ್ಷದ ಇತರ ನಾಯಕರು ಟಿವಿಕೆ ಮುಖ್ಯಸ್ಥರನ್ನು ಭೇಟಿ ಮಾಡಿ 5 ಶಾಸಕರ ಬೆಂಬಲವನ್ನು ಸೂಚಿಸಿದ್ದಾರೆ. ಮತ್ತೊಂದು ಬೆಳವಣಿಗೆಯಲ್ಲಿ ವೇಸಿಕೆ ಮುಖ್ಯಸ್ಥರಾದಂತಹ ಥೋಲ್ ತಿರುಮಾವಲವನ್ ಅವರು ತಮ್ಮ ಮೈತ್ರಿಕೂಟಕ್ಕೆ ಸೇರಲು ಟಿವಿಕೆ ನೀಡಿದ ಆಹ್ವಾನದ ಬಗ್ಗೆ ತಮ್ಮ ಪಕ್ಷ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಹೇಳಿದ್ದಾರೆ. ರಾಜ್ಯಪಾಲರು 1 ಅಥವಾ 2 ದಿನಗಳಲ್ಲಿ ಏಕೈಕ ಅತಿದೊಡ್ಡ ಪಕ್ಷವಾದ ಟಿವಿಕೆಯನ್ನು ಸರ್ಕಾರ ರಚಿಸಲು ಕರೆಯುವ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಇನ್ನೊಂದು ಬೆಳವಣಿಗೆಯಲ್ಲಿ AIADMK ಚುನಾಯಿತ ಶಾಸಕರ ಒಂದು ಭಾಗವು ಪಕ್ಷದ ನಾಯಕತ್ವವು ಟಿವಿಕೆಯನ್ನು ಬೆಂಬಲಿಸಬೇಕೆಂದು ಬಯಸುತ್ತದೆ. ದೇಶದಲ್ಲಿ ಅಡುಗೆ ಅನಿಲ ಮತ್ತು ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿಂದು ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು, ಆದರೂ ಸರ್ಕಾರ ಶೇಕಡ 100% ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ. ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ಗಳ ಪೂರೈಕೆಯು ಶೇಕಡ 70% ಎಂದು ಮಾಹಿತಿ ನೀಡಿದ್ದಾರೆ. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು ಗೃಹ ಬಳಕೆ ಅಡುಗೆ ಅನಿಲ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿಲ್ಲ. 5 ಕೆಜಿ ಎಲ್ಪಿಜಿ ಸಿಲಿಂಡರ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುತ್ತಿವೆ. ಹೊಸ ಪೈಪ್ಲೈನ್ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವು ಇದೇ 9 ಬ್ರಿಗೇಡ್ ಪೆರೇಡ್ ಮೈದಾನದಲ್ಲಿ ನಡೆಯಲಿದೆ. ಈ ಸಮಾರಂಭವು ಬೆಳಗ್ಗೆ 10 ಗಂಟೆಯಿಂದ ಆರಂಭವಾಗಲಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಸುದ್ದಿಗಾರರಿಗೆ ಮಾಹಿತಿ ನೀಡಿದ್ದಾರೆ. ಪಕ್ಷದ ಮೂಲಗಳ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ಆಡಳಿತವಿರುವಂತಹ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗಿಯಾಗುವ ನಿರೀಕ್ಷೆ ಇದೆ. ಇದು ಅತ್ಯಂತ ಮಹತ್ವದ ರಾಜಕೀಯ ಸಮಾವೇಶವಾಗಿ ಹೊರಹೊಮ್ಮಲಿದೆ. ಬ್ರಿಗೇಡ್ ಪರೇಡ್ ಮೈದಾನವು ಐತಿಹಾಸಿಕವಾಗಿ ಬಂಗಾಳದ ಪ್ರಮುಖ ರಾಜಕೀಯ ರ್ಯಾಲಿಗಳು ಮತ್ತು ಜನ ಬೆಂಬಲ ಪ್ರದರ್ಶನದ ತಾಣವಾಗಿರುವುದರಿಂದ ಸಮಾರಂಭಕ್ಕಾಗಿ ಈ ಸ್ಥಳವನ್ನು ಆಯ್ಕೆ ಮಾಡಿರುವುದು ಸಾಂಕೇತಿಕವಾಗಿದೆ. ರಾಷ್ಟೀಯ ಮಟ್ಟದ ಅಗ್ರ ನಾಯಕರ ಉಪಸ್ಥಿತಿಯು ಈ ಆಡಳಿತ ಬದಲಾವಣೆಗೆ ಬಿಜೆಪಿ ನೀಡುತ್ತಿರುವಂತಹ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ನವದೆಹಲಿಯಲ್ಲಿ ಇಂದು ಜಪಾನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವೆ ಒನಾಡಾ ಕಿಮಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಉಪಕರಣಗಳ ಕ್ಷೇತ್ರ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪರಸ್ಪರ ಸಹಕಾರದ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವೆ ನೈಸರ್ಗಿಕ ಸಮನ್ವಯತೆ ಇದ್ದು ಉಭಯ ದೇಶಗಳು ಜಂಟಿಯಾಗಿ ಮುಂಚೂಣಿಯ ಕ್ಷೇತ್ರಗಳಲ್ಲಿ ನಾವೀನ್ಯತೆಯನ್ನು ವೇಗಗೊಳಿಸಬಹುದು ಮತ್ತು ಸಂಶೋಧನೆಗಳನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಫಲಿತಾಂಶಗಳಾಗಿ ಪರಿವರ್ತಿಸಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ವಾಂಟಮ್ ತಂತ್ರಜ್ಞಾನಗಳು, ಸೈಬರ್ ಭೌತಿಕ ವ್ಯವಸ್ಥೆಗಳು, ವಿದ್ಯುತ್ ಚಲನಶೀಲತೆ, ಶುದ್ಧ ಇಂಧನ ಮತ್ತು ಸುಧಾರಿತ ಕಂಪ್ಯೂಟಿಂಗ್ನಲ್ಲಿ ಈ ಕ್ಷೇತ್ರಗಳಿಗೆ ಭಾರತ ಹೆಚ್ಚಿನ ಒತ್ತು ನೀಡುತ್ತಿದ್ದು ಜಂಟಿ ಸಂಶೋಧನೆ ಮತ್ತು ಕೈಗಾರಿಕಾ ಪಾಲುದಾರಿಕೆಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಸಚಿವೆ ಒನಾಡಾ ಕಿಮಿ, ಕ್ಷಿಪ್ರ ಆರ್ಥಿಕ ಬೆಳವಣಿಗೆ ಮತ್ತು ನಾವೀನ್ಯ

0: ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗೆ 10 ವಕೀಲರನ್ನು ನ್ಯಾಯಾಧೀಶರನ್ನಾಗಿ ನೇಮಿಸುವ ಪ್ರಸ್ತಾವನೆಯನ್ನು ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಕೊಲಿಜಿಯಂ ಇದೇ ಸೋಮವಾರ ನಡೆದ ಸಭೆಯಲ್ಲಿ ವಕೀಲರಾದಂತಹ ಮೋನಿಕಾ ಚಿಬ್ಬರ್ ಶರ್ಮಾ, ಹರ್ಮಿತ್ ಸಿಂಗ್ ಡಿಯೋಲ್, ಪೂಜಾ ಚೋಪ್ರಾ, ಸುಶೀತ್ ಬಿನ್ಲಿಶ್, ನವನೀತ್ ಸಿಂಗ್, ದಿವ್ಯಾ ಶರ್ಮಾ, ರವೀಂದ್ರ ಮಲ್ಲಿಕ್, ಪ್ರವೀಂದ್ರ ಸಿಂಗ್ ಚೌಹಾಣ್, ರಾಜೇಶ್ ಗೌರ್ ಮತ್ತು ಮೇಂದರ್ಜೀತ್ ಯಾದವ್ ಅವರನ್ನು ನ್ಯಾಯಾಧೀಶರನ್ನಾಗಿ ಅನುಮೋದಿಸಿದೆ. ಮತ್ತೊಂದು ನಿರ್ಧಾರದಲ್ಲಿ ಆಂಧ್ರಪ್ರದೇಶ ಹೈಕೋರ್ಟ್ಗೆ 3 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಾಧೀಶರನ್ನಾಗಿ ನೇಮಿಸುವ ಪ್ರಸ್ತಾವನೆಯನ್ನು ಕೊಲಿಜಿಯಂ ಅನುಮೋದಿಸಿದೆ. ಸುನೀತಾ ಗಾಂಧವ್, ಅಲಪತಿ ಗಿರಿಧರ್ ಮತ್ತು ಪುರುಷೋತ್ತಮ್ ಕುಮಾರ್ ಚಿಂತಲಪುಡಿ ನಿರ್ದೇಶಿತ ಅಧಿಕಾರಿಗಳಾಗಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ನಾಳೆ 40 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಕಾರ್ಮಿಕರಿಗಾಗಿ ರಾಷ್ಟ್ರವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಾಲನೆಯನ್ನು ನೀಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲ್ ಪಾವತಿ, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ತಿಳಿವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದ ಭಾರತ ವಿಯೆಟ್ನಾಂ. ತಮಿಳುನಾಡಿನಲ್ಲಿ ರಾಜ್ಯಪಾಲರ ಬಳಿ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿದ ಟಿವಿಕೆ ನಾಯಕ ವಿಜಯ್. ಇದೇ 9 ಪಶ್ಚಿಮ ಬಂಗಾಳದಲ್ಲಿ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
2: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
1: ಜಡ ದಿನವ ಮುದಗೊಳಿಸೋ ಸಹಪಾಠಿ,
2: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
1: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90 ತಾರುಣ್ಯ. ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.
3: ಆತ್ಮೀಯ ಕೇಳಿದ್ರೆ ಇದು ಕನ್ನಡ ಕಾಮನಬಿಲ್ಲು 101.3 MHz. ಇದೀಗ ಕಾರ್ಯಕ್ರಮ ಒಲವಿನ ಆಲಾಪ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಲ್ರಿಗೂ ನಮಸ್ಕಾರ. ಒಲವಿನ ಆಲಾಪ, ಪ್ರೀತಿಯ ಮಾತುಗಳು, ಪ್ರೀತಿಯ ಹಾಡುಗಳು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ ಜೊತೆಯಾಗ್ತಾ ಇರೋದು ನಾನು ಮಧು ಚೈತ್ರ.

ಒಬ್ಬ ಮನುಷ್ಯ ಅವನ ಜೀವನದಲ್ಲಿ ಎಷ್ಟು ಸಾರಿ ಎಷ್ಟು ಬಾರಿ ಪ್ರೀತಿಯಲ್ಲಿ ಬೀಳ್ತಾನೆ? ಇದು ನಮ್ಮೆಲ್ಲರನ್ನು ಕಾಡುವ ಒಂದು ರೋಚಕ ಪ್ರಶ್ನೆ. ಪ್ರೀತಿ ಅನ್ನೋದು ಒಂದು ಸುಂದರ ಅನುಭವ, ಆದರೆ ಸಿನಿಮಾಗಳಲ್ಲಿ ಮತ್ತೆ ಕಾದಂಬರಿಗಳಲ್ಲಿ ನೋಡೋ ಹಾಗೆ ಅದು ಪದೇ ಪದೇ ಆಗತ್ತಾ, ಸಂಭವಿಸುತ್ತಾ, ಅಥವಾ ನಮ್ಮ ಬದುಕಲ್ಲಿ ಅದಕ್ಕೆ ಒಂದು ಮಿತಿ ಇದೆಯಾ? ಇವತ್ತಿನ ಓಟದ ಬದುಕಲ್ಲಿ ನಾವು ಪ್ರೀತಿ ಬಗ್ಗೆ ಸಾಕಷ್ಟು ಮಾತಾಡ್ತೀವಿ, ಆದರೆ ವಾಸ್ತವದಲ್ಲಿ ಅಪ್ಪಟವಾದ ಪ್ರೀತಿ ಅನ್ನೋದು ಮನುಷ್ಯನಿಗೆ ಎಷ್ಟು ಸಾರಿ ಆಗಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತುಕತೆ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ.

ಒಂದು ಅಧ್ಯಯನದ ಪ್ರಕಾರ ಒಬ್ಬ ಮನುಷ್ಯ ಸರಾಸರಿ ಎರಡು ಬಾರಿ ಮಾತ್ರ ಪ್ರೀತಿಯಲ್ಲಿ ಬೀಳೋಕೆ ಸಾಧ್ಯ ತನ್ನ ಜೀವನದಲ್ಲಿ, ಅದರಲ್ಲೂ ಗಾಢವಾದ ಪ್ರೀತಿಯಲ್ಲಿ ಎರಡು ಬಾರಿ ಬೀಳೋಕೆ ಸಾಧ್ಯ ಅಂತೆ. ಕೆಲವು ಜನ ಎರಡು ಬಾರಿ ಪ್ರೀತಿಸಿದ್ರೆ ಕೆಲವರು ಒಂದೇ ಬಾರಿ ಪ್ರೀತಿಸ್ತಾರಂತೆ. ಇನ್ನೂ ಒಂದು ಅಚ್ಚರಿಯ ವಿಷಯ ಅಂದ್ರೆ ಕೆಲವರಿಗೆ ಪ್ರೀತಿನೇ ಆಗಲ್ವಂತೆ.

ಎಷ್ಟು ಚೆನ್ನಾಗಿದ್ದಾರೆ ಅವಳು. ಏನು ಹೆಸರು ಬೋದು ಹೇಳ್ದು? ಸುಂದರಿ, ರೂಪ. ದೇವ್ರೆ, ನಂಗೆ ಖುಷಿ ಹಿಡಿತಾ ಇದೆ. ಏಯ್ ಏಯ್ ಏಯ್, ಓ ಮೈ ಗಾಡ್.

ಅನ್ನೋದು ಭೇದ ಭಾವ ಮಾಡೋದಲ್ಲ. ನೀವು ಹುಡುಗರೇ ಆಗಿರಲಿ, ಹುಡುಗಿರೇ ಆಗಿರಲಿ, ಅಥವಾ ಯಾವುದೇ ವರ್ಗಕ್ಕೆ ಸೇರಿದವರಾಗಿರಲಿ, ಪ್ರೀತಿ ಅನುಭವ ಎಲ್ರಿಗೂ ಒಂದೇ ರೀತಿ ಇರುತ್ತೆ. ಆದರೆ ಪುರುಷರು ಮಹಿಳೆಯರಿಗಿಂತ ಸ್ವಲ್ಪ ಹೆಚ್ಚು ಬಾರಿ ಪ್ರೀತಿಯಲ್ಲಿ ಬೀಳ್ತಾರೆ ಅಂತ ಹೇಳುತ್ತೆ ಒಂದು ಸಂಶೋಧನೆ. ಇಷ್ಟೇ ಅಲ್ಲ, ವಯಸ್ಸಾದವರೂ ಸಹ ಪ್ರೀತಿ ವಿಷಯದಲ್ಲಿ ಹಿಂದೆ ಬಿದ್ದಿಲ್ಲ. ಪ್ರೀತಿಗೆ ವಯಸ್ಸಿನ ಹಂಗಿಲ್ಲ ಅನ್ನೋದು ಒಂದು ಮಾತು.

ತಕ್ಷಣಕ್ಕೆ ಉಂಟಾಗುವ ಆವೇಶದ ಪ್ರೀತಿಗಿಂತ ಪರಸ್ಪರ ನಂಬಿಕೆ ಮತ್ತು ಗೆಳೆತನದ ಮೇಲೆ ನಿಂತಿರೋ ಸಂಬಂಧಗಳೇ ದೀರ್ಘಕಾಲ ಬಾಳತ್ತೆ ಅನ್ನತ್ತೆ ಸಾಕಷ್ಟು ಪ್ರೀತಿಯ ಸಂಶೋಧನೆಗಳು.

ಇವತ್ತಿನ ಪ್ರೀತಿಯ ಮಾತು ಪ್ರೀತಿಯ ಹಾಡುಗಳ ಈ ಹೊತ್ತು ಒಲವಿನ ಆಲಾಪದಲ್ಲಿ ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಆತ್ಮೀಯ ಕೇಳುಗರೆ, ಇದುವರೆಗೂ ಒಲವಿನ ಆಲಾಪ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 8:45. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೇ ಸಾಥ್ ಮೇ ವಿಶಾಲ್ ಶರ್ಮಾ. ಮುಖ್ಯ ಸಮಾಚಾರ. ಭಾರತ್ ಔರ್ ವಿಯತ್ನಾಮ್ ವ್ಯಾಪಾರ ನಿವೇಶ ಔರ್ ತಕನೀಕಿ ಸಾಝೇದಾರಿ ಬಢಾನೆ ಪರ್ ಸಹಮತ್ ಹುಯೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಔರ್ ಭಾರತ್ ಯಾತ್ರಾ ಪರ್ ಆಯೆ ವಿಯತ್ನಾಮ್ ಕೆ ರಾಷ್ಟ್ರಪತಿ ತೋ ಲ್ಯಾಮ್ ನೆ ದೋನೋ ದೇಶೋ ಕಿ ಸಾಝಾ ವಿರಾಸತ್ ಕೋ ಸಜೋನೆ ಕೆ ಲಿಯೆ ಕೈ ಉಪಾಯೋ ಕಿ ಘೋಷಣಾ ಕಿ. ಟಿವಿ ಕೆ ಪ್ರಮುಖ್ ಸಿ ಜೋಸೆಫ್ ವಿಜಯ್ ನೆ ತಮಿಳುನಾಡು ಮೇ ಸರ್ಕಾರ ಬನಾನೆ ಕಾ ದಾವಾ ಪೇಶ್ ಕಿಯಾ. ಪಶ್ಚಿಮ ಬಂಗಾಳ ಮೇ ಭಾಜಪಾ ಸರ್ಕಾರ ಕಾ ಶಪಥ್ ಗ್ರಹಣ ಸಮಾರೋಹ ಶನಿವಾರ ಕೋ ಕೋಲ್ಕತಾ ಕೆ ಬ್ರಿಗೇಡ್ ಪರೇಡ್ ಗ್ರೌಂಡ್ ಮೇ ಹೋಗಾ. ಅಮೆರಿಕಾ ಔರ್ ಇರಾನ್ ಕೆ ಸಂಘರ್ಷ ಸಮಾಪ್ತ ಕರ್ನೆ ತಥಾ ಹೋರ್ಮುಜ್ ಜಲ್ ಡಮರು ಮಧ್ಯ ಸೆ ಸುಚಾರು ಆವಾಗಮನ್ ಪರ್ ಸಮಝೌತೆ ಕೆ ಕರೀಬ್ ಪಹುಂಚನೆ ಕಿ ಖಬರೆ. ಔರ್ ಭಾರತೀಯ ಮುಕ್ಕೇಬಾಜು ನೆ ತಾಷ್ಕಂದ್ ಮೇ ಅಂಡರ್ 15 ಏಷ್ಯಾಯಿ ಮುಕ್ಕೇಬಾಜಿ ಪ್ರತಿಯೋಗಿತಾ ಮೇ 30 ಮೇ ಸೆ 27 ಪದಕ ಪಕ್ಕೆ ಕಿಯೆ. ಅಬ್ ಸಮಾಚಾರ ವಿಸ್ತಾರ ಸೆ. ಭಾರತ ಔರ್ ವಿಯತ್ನಾಂ ನೆ ಆಜ್ ಡಿಜಿಟಲ್ ಪ್ರೌದ್ಯೋಗಿಕಿ, ದುರ್ಲಭ ಮೃದಾ ತತ್ವ, ಚಿಕಿತ್ಸಾ ಉತ್ಪಾದ ವಿನಿಯಮನ್, ಸಾರ್ವಜನಿಕ ಕ್ಷೇತ್ರ ಲೇಖಾ ಪರೀಕ್ಷಾ, ಡಿಜಿಟಲ್ ಭುಗತಾನ್ ಪ್ರಣಾಲಿ ಔರ್ ಸಂಸ್ಕೃತಿ ತಥಾ ಪರ್ಯಟನ್ ಕೆ ಕ್ಷೇತ್ರ ಮೇ ಕೈ ಸಮಝೌತೆ ಕಿಯೆ. ನೈ ದಿಲ್ಲಿ ಮೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಔರ್ ವಿಯತ್ನಾಂ ಕೆ ರಾಷ್ಟ್ರಪತಿ ತೋ ಲ್ಯಾಮ್ ಕೆ ಬೀಚ್ ಹುಯಿ ವಾರ್ತಾ ಕೆ ಬಾದ್ ಯೆ ಸಮಝೌತೆ ಹುಯೆ. ಶ್ರೀ ಮೋದಿ ನೆ ಕಹಾ ಕಿ ಹಮ್ನೆ ದ್ವಿಪಕ್ಷೀಯ ಸಂಬಂಧೋ ಕೆ ವಿಭಿನ್ನ ಪಹಲುವೋ ಪರ್ ವ್ಯಾಪಕ ಚರ್ಚಾ ಕಿ.
2: ಆಜ್ ಹಮ್ ಅಪ್ನೆ ಸಂಬಂಧೋ ಕೋ ಎನ್ಹ್ಯಾನ್ಸ್ ಕಾಂಪ್ರಿಹೆನ್ಸಿವ್ ಸ್ಟ್ರಾಟೆಜಿಕ್ ಪಾರ್ಟ್ನರ್ಶಿಪ್ ಕೆ ಸ್ತರ್ ಪರ್ ಲೇ ಜಾ ರಹೆ ಹೈ. ಅಬ್ ಹಮ್ ಅಪ್ನಿ ಸಾಝೆದಾರಿ ಕೋ ಔರ್ ಊಂಚೆ ಲಕ್ಷ್ಯೋ ಕಿ ಓರ್ ಅಗ್ರಸರ್ ಕರೆಂಗೆ. ಕಲ್ಚರ್ ಕನೆಕ್ಟಿವಿಟಿ ಔರ್ ಕೆಪಾಸಿಟಿ ಬಿಲ್ಡಿಂಗ್ ಕೆ ಸಾಥ್ ಸಾಥ್ ಸೆಕ್ಯೂರಿಟಿ, ಸಸ್ಟೈನೆಬಿಲಿಟಿ ಔರ್ ಸಪ್ಲೈ ಚೈನ್ ರೆಸಿಲಿಯನ್ಸ್ ಹರ್ ಕ್ಷೇತ್ರ ಮೇ ಹಮಾರಾ ಸಹಯೋಗ ನಯೆ ಸ್ತರ್ ಪರ್ ಪಹುಂಚೇಗಾ.
1: प्रधानमंत्री ने कहा कि साझा विरासत को जीवित रखने के लिए भारत वियतनाम की प्राचीन चंपा सभ्यता के माइसोन और नान ताऊ मंदिरों का जीर्णोद्धार कर रहा है. ब्यौरा हमारे संवाददाता से.
3: प्रधानमंत्री नरेंद्र मोदी और राष्ट्रपति तोलम ने आज दोपहर गर्मजोशी और सौहार्दपूर्ण माहौल में व्यापक चर्चा की. उन्होंने द्विपक्षीय संबंधों के सभी पहलुओं की समीक्षा की और क्षेत्रीय तथा वैश्विक मुद्दों पर विचारों का आदान प्रदान किया. बदलते वैश्विक भू राजनीतिक और आर्थिक हालात को ध्यान में रखते हुए दोनों नेताओं ने भारत और वियतनाम के बीच बढ़ती रणनीतिक साझेदारी पर जोर दिया ताकि अंतर्राष्ट्रीय कानून के आधार पर शांति, स्थिरता, सहयोग और समृद्धि को बढ़ावा दिया जा सके. दोनों नेताओं ने दक्षिण चीन सागर में शांति, स्थिरता, सुरक्षा और नौवहन तथा उड़ान की स्वतंत्रता बनाए रखने के महत्व को दोहराया. उन्होंने यह भी कहा कि सभी विवादों का समाधान अंतर्राष्ट्रीय कानून के अनुसार और बिना किसी धमकी या बल प्रयोग के शांतिपूर्ण तरीके से होना चाहिए. दोनों पक्षों ने बाजार तक पहुंच आसान बनाने पर सहमति जताई जिसमें कृषि उत्पाद भी शामिल हैं. सुपर्णा सैकिया के साथ अक्षित वैद्यान, आकाशवाणी समाचार, दिल्ली.
1: द्विपक्षीय वार्ता के बाद संवाददाताओं को नई दिल्ली में जानकारी देते हुए विदेश मंत्रालय में सचिव पूर्व पी कुमारन ने बताया कि प्रधानमंत्री नरेंद्र मोदी ने आतंकवाद के खिलाफ लड़ाई में भारत के साथ खड़े रहने के लिए वियतनाम का आभार व्यक्त किया.
4: President Tho Lam conveyed Vietnam's support on the issue of
5: वियतनाम के राष्ट्रपति ने आतंकवाद के खिलाफ सहयोग के मुद्दे पर समर्थन का आश्वासन दिया है. प्रधानमंत्री मोदी ने पहलगाम हमले पर मजबूत समर्थन के लिए वियतनाम का आभार व्यक्त किया. कई महत्वपूर्ण क्षेत्रीय और वैश्विक मुद्दों विशेष

0: Task Force called CyberSuraksha.ai to tackle rising cybersecurity risks linked to artificial intelligence. The move comes amidst concerns that advanced AI tools such as Claude Mythos can rapidly identify and potentially exploit system vulnerabilities at scale. India's young boxers have ensured 27 medals in the Asian Boxing Under 15 and Under 17 Championships in Tashkent, Uzbekistan. And now before we end the bulletin, the headlines once again. India and Vietnam agree to enhance trade, investment and technological partnership. Prime Minister Narendra Modi and visiting Vietnamese President Tho Lam announce several measures to keep shared heritage of the two countries alive. TVK Chief C. Joseph Vijay stakes claim to form government in Tamil Nadu. Swearing-in ceremony of a BJP government in West Bengal to be held on Saturday at Brigade Parade Ground in Kolkata. US and Iran reported to be close to an agreement to end conflict and relax movement through Strait of Hormuz. That is all in the news at 9. Good night.
1: ಸಮಯ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ವಿಷಯ ಭಾರತದ ಬದಲಾಗುತ್ತಿರುವ ಕಾರ್ಯಪಡೆಯಲ್ಲಿ ಮಹಿಳಾ ಶಕ್ತಿ ಬರಹ ಕೃಪೆ ಕೇಂದ್ರ ವಾರ್ತಾ ಶಾಖೆ ಬೆಂಗಳೂರು. ಇದು ತೀರಾ ಹಿಂದಿನ ಮಾತಲ್ಲ. ಭಾರತದಲ್ಲಿ ಮಹಿಳೆಯರ ಹೆಚ್ಚಿನ ಕೆಲಸಗಳು ಅದೃಶ್ಯವಾಗಿಯೇ ಉಳಿದಿದ್ದವು. ಅವು ಹೆಚ್ಚಾಗಿ ಮನೆಗೆಲಸಗಳು, ಕೌಟುಂಬಿಕ ಉದ್ಯಮಗಳು ಮತ್ತು ಅನೌಪಚಾರಿಕ ಪಾತ್ರಗಳಾಗಿದ್ದವು. ಇವು ಅಧಿಕೃತ ದಾಖಲೆಗಳಲ್ಲಿ ಅಪರೂಪವಾಗಿ ಸ್ಥಾನ ಪಡೆಯುತ್ತಿದ್ದವು. ಅವರ ಕೊಡುಗೆ ನಿರಂತರವಾಗಿತ್ತು, ಆದರೆ ಅದಕ್ಕೆ ಸಿಕ್ಕ ಮಾನ್ಯತೆ ಮಾತ್ರ ಸೀಮಿತವಾಗಿತ್ತು. ಆ ಚಿತ್ರಣ ಈಗ ಬದಲಾಗುತ್ತಿದೆ. ಇದು ದೇಶದ ಕಾರ್ಮಿಕ ಭೂದೃಶ್ಯವನ್ನು ಮರುರೂಪಿಸುತ್ತಿದೆ. ಭಾರತದ ಕಾರ್ಯಪಡೆಯ ಕಥೆಯನ್ನು ಮಹಿಳೆಯರು ವ್ಯಾಖ್ಯಾನಿಸುತ್ತಿದ್ದಾರೆ. ಅವರು ಕೇವಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕ ರಂಗಕ್ಕೆ ಪ್ರವೇಶಿಸುತ್ತಿಲ್ಲ, ಬದಲಾಗಿ ವಿವಿಧ ವಲಯಗಳು, ವ್ಯವಸ್ಥೆಗಳು ಮತ್ತು ಉದಯೋನ್ಮುಖ ಅವಕಾಶಗಳಲ್ಲಿ ಪಾಲ್ಗೊಳ್ಳುವಿಕೆ ಎಂದರೆ ಹೇಗಿರುತ್ತದೆ ಎಂಬುದನ್ನು ಮರು ವ್ಯಾಖ್ಯಾನಿಸುತ್ತಿದ್ದಾರೆ. ಈ ಬದಲಾವಣೆಯು ದತ್ತಾಂಶಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆಯು ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆಯು 2017-18 23.3% ವೇಳೆಗೆ 40%ಕ್ಕೆ ಏರಿದೆ ಎಂದು ತೋರಿಸುತ್ತದೆ. ಗ್ರಾಮೀಣ ಭಾರತವು ಈ ಬದಲಾವಣೆಯ ನೇತೃತ್ವವನ್ನು ಮುಂದುವರಿಸುತ್ತಿದ್ದು ಮಹಿಳೆಯರು ಕೆಲಸದಲ್ಲಿ ಹೇಗೆ ತೊಡಗಿಸಿಕೊಳ್ಳುತ್ತಾರೆ ಎಂಬುದರಲ್ಲಿ ಆಳವಾದ ರಚನಾತ್ಮಕ ಬದಲಾವಣೆಯನ್ನು ಇದು ಸೂಚಿಸುತ್ತದೆ. ಅವರು ಕೇವಲ ಸಾಂದರ್ಭಿಕ ಕೊಡುಗೆದಾರರಾಗಿರದೆ ಸ್ಥಿರ ಆರ್ಥಿಕ ಪಾಲ್ಗೊಳ್ಳುವವರಾಗುತ್ತಿದ್ದಾರೆ. ಈ ಏರಿಕೆಯು ಉದ್ಯೋಗಾವಕಾಶಗಳ ವ್ಯಾಪಕ ವಿಸ್ತರಣೆ ಮತ್ತು ಕಾರ್ಮಿಕ ಮಾರುಕಟ್ಟೆಯಲ್ಲಿ ಔಪಚಾರಿಕೀಕರಣದತ್ತ ಸಾಗುತ್ತಿರುವ ಸ್ಥಿರ ಚಲನೆಯನ್ನು ಪ್ರತಿಬಿಂಬಿಸುತ್ತದೆ. ಆದರೆ ಅಂಕಿಅಂಶಗಳು ಕಥೆಯ ಒಂದು ಭಾಗವನ್ನು ಮಾತ್ರ ಹೇಳುತ್ತವೆ. ಹಳ್ಳಿಗಳು ಮತ್ತು ಸಣ್ಣ ಪಟ್ಟಣಗಳಲ್ಲಿ ಮಹಿಳೆಯರು ಅಭೂತಪೂರ್ವ ಪ್ರಮಾಣದಲ್ಲಿ ಸಾಂಪ್ರದಾಯಿಕ ಪಾತ್ರಗಳನ್ನು ಮೀರಿ ಉದ್ಯಮಶೀಲತೆಯತ್ತ ಸಾಗುತ್ತಿದ್ದಾರೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ 10 ಕೋಟಿಗೂ ಹೆಚ್ಚು ಮಹಿಳಾ ಕುಟುಂಬಗಳನ್ನು ಸ್ವಸಹಾಯ ಸಂಘಗಳಲ್ಲಿ ಸಂಘಟಿಸಲಾಗಿದೆ. ಆರ್ಥಿಕ ಒಳಗೊಳ್ಳುವಿಕೆಯ ಹಾದಿಯಾಗಿ ಪ್ರಾರಂಭವಾದ ಇದು ಇಂದು ಕಿರು ಉದ್ಯಮಗಳ ಜಾಲವಾಗಿ ಸ್ಥಿರವಾಗಿ ವಿಕಸನಗೊಂಡಿದೆ. ಅಲ್ಲಿ ಮಹಿಳೆಯರು ಉತ್ಪಾದಿಸುತ್ತಿದ್ದಾರೆ, ನಿರ್ವಹಿಸುತ್ತಿದ್ದಾರೆ ಮತ್ತು ಮಾರಾಟ ಮಾಡುತ್ತಿದ್ದಾರೆ, ಹಾಗೂ ಅನೇಕ ಬಾರಿ ತಮ್ಮ ಕುಟುಂಬಗಳ ಪ್ರಾಥಮಿಕ ಗಳಿಕೆದಾರರಾಗುತ್ತಿದ್ದಾರೆ. ಈ ವೇಗವು ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಬಲಪಡಿಸುವ ನವೀಕೃತ ನೀತಿಗಳ ಮೂಲಕ ಮತ್ತಷ್ಟು ಬಲಗೊಂಡಿದೆ. ಲಖ್ಪತಿ ದೀದಿ ಕಾರ್ಯಕ್ರಮದಂತಹ ಉಪಕ್ರಮಗಳು ಸ್ವಸಹಾಯ ಸಂಘಗಳ ಮಹಿಳೆಯರು ತಮ್ಮ ಆದಾಯವನ್ನು ಸುಸ್ಥಿರವಾಗಿ ಹೆಚ್ಚಿಸಿಕೊಳ್ಳಲು ಅನುವು ಮಾಡಿಕೊಡುವತ್ತ ಗಮನಹರಿಸಿವೆ. ಇದರ ಗುರಿ ವಾರ್ಷಿಕವಾಗಿ 1 ಲಕ್ಷ ರೂಪಾಯಿಗಿಂತ ಹೆಚ್ಚು ಗಳಿಸುವ ಕೋಟಿಗಟ್ಟಲೆ ಮಹಿಳಾ ಉದ್ಯಮಿಗಳನ್ನು ಸೃಷ್ಟಿಸುವುದಾಗಿದೆ. ಸಾಲ ಸೌಲಭ್ಯ, ಕೌಶಲ್ಯ ಮತ್ತು ಮಾರುಕಟ್ಟೆ ಸಂಪರ್ಕಗಳ ವಿಸ್ತೃತ ಲಭ್ಯತೆಯೊಂದಿಗೆ ಇದು ಕೇವಲ ಪಾಲ್ಗೊಳ್ಳುವಿಕೆಯಿಂದ ಆದಾಯ ಭದ್ರತೆಯತ್ತ ಸಾಗುತ್ತಿರುವ ಪರಿವರ್ತನೆಯನ್ನು ಗುರುತಿಸುತ್ತದೆ. ಇಲ್ಲಿ ಮಹಿಳೆಯರು ಕೇವಲ ಕೆಲಸ ಮಾಡುತ್ತಿಲ್ಲ, ಬದಲಾಗಿ ಹೆಚ್ಚು ಚೇತೋಹಾರಿ ಜೀವನೋಪಾಯಗಳನ್ನು ನಿರ್ಮಿಸುತ್ತಿದ್ದಾರೆ. ಈ ಪರಿವರ್ತನೆಯು ಸ್ಥಳೀಯ ಆರ್ಥಿಕತೆಗಳನ್ನು ಮೌನವಾಗಿ ಮರುರೂಪಿಸುತ್ತಿದೆ. ಈ ಉದ್ಯಮಶೀಲತೆಯ ಬದಲಾವಣೆಯು ಭಾರತದ ವಿಸ್ತರಿಸುತ್ತಿರುವ ಸ್ಮಾರ್ಟ್ ಆಪ್ ಪರಿಸರ ವ್ಯವಸ್ಥೆಯಲ್ಲೂ ಪ್ರತಿಫಲಿಸುತ್ತಿದೆ. ಸ್ಮಾರ್ಟ್ ಆಪ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ದೇಶವು ವಿಶ್ವದ 3ನೇ ಅತಿದೊಡ್ಡ ಸ್ಮಾರ್ಟ್ ಆಪ್ ಕೇಂದ್ರವಾಗಿ ಹೊರಹೊಮ್ಮಿದೆ. 2.2 ಲಕ್ಷಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಸ್ಮಾರ್ಟ್ ಆಪ್ಗಳು 23.3 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿವೆ. ಗಮನಾರ್ಹವಾಗಿ ಈ ಸ್ಮಾರ್ಟ್ ಆಪ್ಗಳು 1 ಲಕ್ಷಕ್ಕೂ ಹೆಚ್ಚು ಸಂಸ್ಥೆಗಳು ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕರನ್ನು ಹೊಂದಿವೆ. ಇದು ನಾವೀನ್ಯತೆ ಆಧಾರಿತ ವಲಯಗಳಲ್ಲಿ ಮಹಿಳೆ

ಹೆಚ್ಚುತ್ತಿರುವ ಉಪಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ನಿಧಿಗಳ ಸುಲಭ ಲಭ್ಯತೆ, ಇನ್ಕ್ಯುಬೇಷನ್ ಬೆಂಬಲ ಮತ್ತು ಹೆಚ್ಚು ಪೂರಕವಾದ ನೀತಿ ಪರಿಸರದೊಂದಿಗೆ ಮಹಿಳೆಯರು ಹೆಚ್ಚಾಗಿ ನಾಯಕತ್ವದ ಪಾತ್ರಗಳಿಗೆ ಹೆಜ್ಜೆ ಹಾಕುತ್ತಿದ್ದಾರೆ. ಇದು ಭಾರತದ ಹೊಸ ಆರ್ಥಿಕತೆಯಲ್ಲಿ ಕೇವಲ ಭಾಗವಹಿಸುವಿಕೆಯಿಂದ ಉದ್ಯಮಶೀಲತೆಯತ್ತ ಸಾಗುತ್ತಿರುವ ಬದಲಾವಣೆಯನ್ನು ಸೂಚಿಸುತ್ತದೆ. ಅದೇ ಸಮಯದಲ್ಲಿ ಕೌಶಲ್ಯಗಳ ಲಭ್ಯತೆಯು ಹೊಸ ಹಾದಿಗಳನ್ನು ತೆರೆಯುತ್ತಿದೆ. ಸ್ಕಿಲ್ ಇಂಡಿಯಾ ಮಿಷನ್ ಮತ್ತು ಇತರ ಸರ್ಕಾರಿ ಪ್ರಾಯೋಜಿತ ಕೌಶಲ್ಯ ಕಾರ್ಯಕ್ರಮಗಳ ಅಡಿಯಲ್ಲಿ ಮಹಿಳೆಯರಿಗೆ ವಿವಿಧ ವಲಯಗಳಲ್ಲಿ ಉದ್ಯಮಕ್ಕೆ ಪೂರಕವಾದ ಕೌಶಲ್ಯಗಳನ್ನು ಕಲಿಸಲಾಗುತ್ತಿದೆ. ಉದ್ಯಮಕ್ಕೆ ಸಂಬಂಧಿಸಿದ ಕೌಶಲ್ಯಗಳ ಮೇಲಿನ ಈ ಹೆಚ್ಚುತ್ತಿರುವ ಒತ್ತು ಉದ್ಯೋಗಾವಕಾಶಗಳನ್ನು ಸುಧಾರಿಸಲು ಮತ್ತು ಹೆಚ್ಚು ಸ್ಥಿರ ಹಾಗೂ ಉತ್ಪಾದಕ ಜೀವನೋಪಾಯದತ್ತ ಪರಿವರ್ತನೆಯಾಗಲು ಸಹಾಯ ಮಾಡುತ್ತಿದೆ. ಆದರೂ ಭಾಗವಹಿಸುವಿಕೆ ಎಂದರೆ ಕೇವಲ ಅವಕಾಶವಲ್ಲ, ಅದು ಕೆಲಸದ ಸ್ಥಳದಲ್ಲಿ ಭದ್ರತೆ ಮತ್ತು ಘನತೆಯೂ ಆಗಿದೆ. ಇತ್ತೀಚಿನ ಕಾರ್ಮಿಕ ಸುಧಾರಣೆಗಳು ಈ ಕೊರತೆಯನ್ನು ನೀಗಿಸಲು ಪ್ರಯತ್ನಿಸಿವೆ. 23 ಕೇಂದ್ರ ಕಾರ್ಮಿಕ ಕಾನೂನುಗಳನ್ನು 4 ಕಾರ್ಮಿಕ ಸಂಹಿತೆಗಳಾಗಿ ಕ್ರೋಢೀಕರಿಸುವ ಮೂಲಕ ನಿಯಂತ್ರಕ ಚೌಕಟ್ಟನ್ನು ಸರಳಗೊಳಿಸಲಾಗಿದೆ ಮತ್ತು ರಕ್ಷಣೆಯ ವ್ಯಾಪ್ತಿಯನ್ನು ವಿಸ್ತರಿಸಲಾಗಿದೆ. ಕನಿಷ್ಠ ವೇತನ, ಔದ್ಯೋಗಿಕ ಸುರಕ್ಷತೆ ಮತ್ತು ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಈಗ ಅನೌಪಚಾರಿಕ ಮತ್ತು ಅಸಂಘಟಿತ ವಲಯದವರನ್ನೂ ಒಳಗೊಂಡಂತೆ ಕಾರ್ಯಪಡೆಯ ವ್ಯಾಪಕ ವಿಭಾಗವನ್ನು ಒಳಗೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ. ಈ ಸುಧಾರಣೆಗಳ ಅನುಷ್ಠಾನವನ್ನು ಸ್ವಾಗತಿಸುತ್ತಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗಮನಿಸಿದಂತೆ ಈ ಸಂಹಿತೆಗಳು ಸಾರ್ವತ್ರಿಕ ಸಾಮಾಜಿಕ ಭದ್ರತೆ, ಕನಿಷ್ಠ ಮತ್ತು ಸಕಾಲಿಕ ವೇತನ ಪಾವತಿ, ಸುರಕ್ಷಿತ ಕೆಲಸದ ಸ್ಥಳಗಳು ಮತ್ತು ಜನರಿಗೆ ವಿಶೇಷವಾಗಿ ನಾರಿಶಕ್ತಿ ಮತ್ತು ಯುವಶಕ್ತಿಗೆ ಲಾಭದಾಯಕ ಅವಕಾಶಗಳನ್ನು ಒದಗಿಸಲು ಬಲವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ. ಮಹಿಳೆಯರಿಗೆ ಇದು ಒಂದು ಪ್ರಮುಖ ಬದಲಾವಣೆಯಾಗಿದೆ. ಸೀಮಿತ ಪ್ರವೇಶದಿಂದ ಹಿಡಿದು ಕಾರ್ಯಪಡೆಯಲ್ಲಿ ಅವರ ಪಾತ್ರವನ್ನು ಗುರುತಿಸುವ ಮತ್ತು ಸುರಕ್ಷಿತ, ಸಮಾನ ಹಾಗೂ ಘನತೆಯ ಕೆಲಸದ ಪರಿಸ್ಥಿತಿಗಳನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುವ ಹೆಚ್ಚು ರಚನಾತ್ಮಕ ಚೌಕಟ್ಟಿನತ್ತ ಸಾಗುವ ಬದಲಾವಣೆ ಇದಾಗಿದೆ. ಈ ರೂಪಾಂತರವು ಔಪಚಾರಿಕೀಕರಣದತ್ತ ನಿರಂತರವಾಗಿ ನೀಡಲಾಗುತ್ತಿರುವ ಉತ್ತೇಜನದ ಮೂಲಕ ಬಲಗೊಳ್ಳುತ್ತಿದೆ. 31 ಕೋಟಿಗೂ ಹೆಚ್ಚು ಅಸಂಘಟಿತ ಕಾರ್ಮಿಕರನ್ನು ನೋಂದಾಯಿಸಿಕೊಂಡಿರುವ ಇಶ್ರಮ್ ಪೋರ್ಟಲ್ ಕಲ್ಯಾಣ ಯೋಜನೆಗಳ ತಲುಪುವಿಕೆಯನ್ನು ಸುಧಾರಿಸಲು ಸಮಗ್ರ ರಾಷ್ಟ್ರೀಯ ದತ್ತಾಂಶ ಸಂಚಯವನ್ನು ನಿರ್ಮಿಸುತ್ತಿದೆ. ಈ ನೋಂದಣಿಗಳಲ್ಲಿ ಕೃಷಿ, ನಿರ್ಮಾಣ ಮತ್ತು ಸಾಂಪ್ರದಾಯಿಕವಾಗಿ ಔಪಚಾರಿಕ ವ್ಯವಸ್ಥೆಗಳಿಂದ ಹೊರಗುಳಿದಿರುವ ಇತರ ಅನೌಪಚಾರಿಕ ಉದ್ಯೋಗಗಳಲ್ಲಿ ತೊಡಗಿರುವ ಮಹಿಳಾ ಕಾರ್ಮಿಕರು ಸೇರಿದ್ದಾರೆ. ವ್ಯಾಪಕ ಮಟ್ಟದಲ್ಲಿ ಭಾರತವು ತನ್ನ ಸಾಮಾಜಿಕ ರಕ್ಷಣೆಯ ವ್ಯಾಪ್ತಿಯನ್ನು 2015 ಸುಮಾರು ಶೇಕಡಾ 19% 2025 64%ಕ್ಕಿಂತ ಹೆಚ್ಚು ವಿಸ್ತರಿಸಿದೆ. ಇದು ಭವಿಷ್ಯ ನಿಧಿ, ವಿಮೆ ಮತ್ತು ಆರೋಗ್ಯ ರಕ್ಷಣೆ ಸೇರಿದಂತೆ ಸಾಮಾಜಿಕ ಭದ್ರತಾ ಪ್ರಯೋಜನಗಳ ಲಭ್ಯತೆಯಲ್ಲಿನ ಗಣನೀಯ ಹೆಚ್ಚಳವನ್ನು ಪ್ರತಿಫಲಿಸುತ್ತದೆ. ಈ ವಿಸ್ತರಣೆಯು ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಪ್ರಸ್ತುತವಾಗಿದೆ, ಏಕೆಂದರೆ ಅವರು ಅನೌಪಚಾರಿಕ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಈ ಪ್ರಯತ್ನಗಳ ಪ್ರಭಾವವು ಭಾರತದ ಸಾಮಾಜಿಕ ಭದ್ರತಾ ಚೌಕಟ್ಟಿನ ಪ್ರಮುಖ ಸ್ತಂಭವಾದ ನೌಕರರ ರಾಜ್ಯ ವಿಮಾ ಯೋಜನೆಯ ಅಡಿಯಲ್ಲಿ ಆರೋಗ್ಯ ಸೇವೆಗಳ ಬಲವರ್ಧನೆಯಲ್ಲೂ ಕಂಡುಬರುತ್ತದೆ. ಜಮ್ಮು ಮತ್ತು ಕಾಶ್ಮೀರದ ಬುದ್ಗಾಮ್ನಲ್ಲಿ ಇತ್ತೀಚೆಗೆ ಉದ್ಘಾಟನೆಯಾದ ಇಎಸ್ಐಸಿ ಆಸ್ಪತ್ರೆಯು 50,000 ಹೆಚ್ಚು ಕಾರ್ಮಿಕರು ಮತ್ತು ಅವರ ಕುಟುಂಬಗಳಿಗೆ ಸೇವೆ ಸಲ್ಲಿಸಿದೆ. ಇದು ವೈದ್ಯಕೀಯ ಆರೈಕೆಯ ಲಭ್ಯತೆಯನ್ನು ಸುಧಾರಿಸುತ್ತದೆ ಮತ್ತು ಕಾರ್ಮಿಕ ಕಲ್ಯಾಣದ ವಿಶಾಲ ಗುರಿಯನ್ನು ಬಲಪಡಿಸುತ್ತದೆ. ಇಲ್ಲಿ ಹೊರಹೊಮ್ಮುತ್ತಿರುವುದು ಕೇವಲ ಒಂದು ಬಿಡಿ ಕಥೆಯಲ್ಲ, ಬದಲಾಗಿ ಬದಲಾವಣೆಯ ಒಂದು ವಿಶಾಲವಾದ ಮಾದರಿ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಪಡೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಅವರು ಆದಾಯ ತರುವ ಚಟುವಟಿಕೆಗಳು ಮತ್ತು ಸ್ಥಳೀಯ ಉದ್ಯಮಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುತ್ತಿದ್ದಾರೆ. ಅವರು ಕೌಶಲ್ಯಗಳು, ಸಾಮಾಜಿಕ ಭದ್ರತೆ ಮತ್ತು ಔಪಚಾರಿಕ ವ್ಯವಸ್ಥೆಗಳ ಪ್ರವೇಶವನ್ನು ಪಡೆಯುತ್ತಿದ್ದಾರೆ. ಅವರು ಆರ್ಥಿಕ ಚೌಕಟ್ಟಿನೊಳಗೆ ಹೆಚ್ಚು ಮಿಂಚುತ್ತಿದ್ದಾರೆ. ಅದೇ ಸಮಯದಲ್ಲಿ ಬೆಳೆಯುತ್ತಿರುವ ಈ ಆರ್ಥಿಕ ಭಾಗವಹಿಸುವಿಕೆಯು ಪ್ರಾತಿನಿಧ್ಯ ಮತ್ತು ನಾಯಕತ್ವದ ವಿಶಾಲ ಪ್ರಶ್ನೆಗಳೊಂದಿಗೆ ಬೆರೆಯಲು ಪ್ರಾರಂಭಿಸುತ್ತಿದೆ. ನಾರಿಶಕ್ತಿ ವಂದನ್ ಅಧಿನಿಯಮದಂತಹ ಶಾಸನಾತ್ಮಕ ಕ್ರಮಗಳು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಮಹಿಳೆಯರ ಪಾತ್ರವನ್ನು ಬಲಪಡಿಸುವ ವಿಶಾಲವಾದ ಒತ್ತನ್ನು ಪ್ರತಿಬಿಂಬಿಸುತ್ತವೆ. ಆದುದರಿಂದ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವು ಕೇವಲ ಕಾರ್ಮಿಕರ ಹಕ್ಕುಗಳ ಬಗ್ಗೆ ಯೋಚಿಸುವ ಕ್ಷಣವಲ್ಲ, ಬದಲಾಗಿ ಕಾರ್ಯಪಡೆಯಲ್ಲಿ ನಡೆಯುತ್ತಿರುವ ನಿರಂತರ ರೂಪಾಂತರವನ್ನು ಗುರುತಿಸುವ ಸಮಯವೂ ಆಗಿದೆ. ಭಾಗವಹಿಸುವಿಕೆ ವಿಸ್ತರಿಸಿದಂತೆ ಮತ್ತು ವ್ಯವಸ್ಥೆಗಳು ವಿಕಸನಗೊಂಡಂತೆ ಕೆಲಸವು ಸುರಕ್ಷಿತ, ಘನತೆಯುಕ್ತ ಮತ್ತು ಒಳಗೊಳ್ಳುವಿಕೆಯಿಂದ ಕೂಡಿದೆ ಎಂದು ಖಚಿತಪಡಿಸಿಕೊಳ್ಳುವತ್ತ ಗಮನವು ಹೆಚ್ಚುತ್ತಿದೆ.
March 12 ನವದೆಹಲಿಯಲ್ಲಿ ನಡೆದ ಕೃಷಿ ಆಹಾರ ವ್ಯವಸ್ಥೆಗಳಲ್ಲಿ ಮಹಿಳೆಯರ ಪಾತ್ರ ಕುರಿತ ಜಾಗತಿಕ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬಿತ್ತನೆ, ಕೊಯ್ಲು, ಸಂಸ್ಕರಣೆ ಮತ್ತು ಬೆಳೆಗಳನ್ನು ಮಾರುಕಟ್ಟೆಗಳಿಗೆ ಸಾಗಿಸುವುದೂ ಸೇರಿದಂತೆ ಎಲ್ಲಾ ಕೃಷಿ ಚಟುವಟಿಕೆಗಳಲ್ಲಿ ಮಹಿಳೆಯರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಮೀನುಗಾರಿಕೆ, ಜೇನು ಸಾಕಾಣಿಕೆ, ಪಶುಸಂಗೋಪನೆ, ಅರಣ್ಯ ಉತ್ಪನ್ನಗಳ ಸರಿಯಾದ ಬಳಕೆ ಹಾಗೂ ಕೃಷಿ ಆಧಾರಿತ ಉದ್ಯಮಗಳ ಕಾರ್ಯಾಚರಣೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಅವರು ದಣಿವರಿಯದೆ ಕೆಲಸ ಮಾಡುತ್ತಾರೆ. ಕೃಷಿ ಆರ್ಥಿಕತೆಗೆ ಮಹಿಳೆಯರು ಅಮೂಲ್ಯ ಕೊಡುಗೆಗಳನ್ನು ನೀಡುತ್ತಾರೆ ಎಂದು ತಿಳಿಸಿದರು. ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಒಟ್ಟು ವಿದ್ಯಾರ್ಥಿಗಳಲ್ಲಿ 50%ಕ್ಕಿಂತ ಹೆಚ್ಚು ಮಹಿಳೆಯರಾಗಿದ್ದಾರೆ ಮತ್ತು ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಅವರ ಪ್ರಮಾಣ 60%ಕ್ಕಿಂತ ಹೆಚ್ಚಾಗಿದೆ ಎಂದು ರಾಷ್ಟ್ರಪತಿ ಒತ್ತಿ ಹೇಳಿದರು. ಈ ಹುಡುಗಿಯರು ಅತ್ಯುತ್ತಮ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಸಹ ಪ್ರದರ್ಶಿಸುತ್ತಾರೆ. ಈ ಭರವಸೆಯ ಹೆಣ್ಣು ಮಕ್ಕಳಿಗೆ ಕೃಷಿ ಮತ್ತು ಆಹಾರ ಧಾನ್ಯಗಳ ಕ್ಷೇತ್ರದಲ್ಲಿ ನಾಯಕತ್ವ ವಹಿಸಲು ಅನುವು ಮಾಡಿಕೊಡಲು ಸಾಧ್ಯವಿರುವ ಎಲ್ಲಾ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ಒದಗಿಸಬೇಕಿದೆ. ಇದು ಸರ್ಕಾರ, ಸಮಾಜ ಮತ್ತು ಕೃಷಿ ಕ್ಷೇತ್ರದ ಎಲ್ಲಾ ಮಧ್ಯಸ್ಥಗಾರರ ಜವಾಬ್ದಾರಿಯಾಗಿದೆ ಎಂದು ಅವರು ಒತ್ತಿ ಹೇಳಿದರು. ನಾಯಕತ್ವವು ತಾಯ್ತನದಲ್ಲಿ ಅಂತರ್ಗತವಾಗಿದೆ, ಆದರೆ ಹೆಣ್ಣಿನ ತಾಯ್ತನದ ಗುಣವನ್ನು ಹೆಚ್ಚಾಗಿ ಮನೆಗಷ್ಟೇ ಸೀಮಿತ ಎಂದು ಪರಿಗಣಿಸಲಾಗುತ್ತದೆ. ನಾವು ಈ ಮನಸ್ಥಿತಿಯನ್ನು ಬದಲಾಯಿಸಬೇಕು ಮತ್ತು ನಾಯಕತ್ವವನ್ನು ಒದಗಿಸಲು ಮಹಿಳಾ ರೈತರನ್ನು ಸಬಲೀಕರಣಗೊಳಿಸುವ ದೃಷ್ಟಿಯೊಂದಿಗೆ ಮುಂದುವರಿಯಬೇಕು ಎಂದು ರಾಷ್ಟ್ರಪತಿ ಹೇಳಿದರು. ವಿಶ್ವಸಂಸ್ಥೆಯು 2026 ವರ್ಷವನ್ನು ಮಹಿಳಾ ರೈತರ ಅಂತಾರಾಷ್ಟ್ರೀಯ ವರ್ಷ ಎಂದು ಘೋಷಿಸಿದೆ. ಈ ಘೋಷಣೆಯು ಲಿಂಗ ತಾರತಮ್ಯವನ್ನು ಕಡಿಮೆ ಮಾಡಲು ಮತ್ತು ಕೃಷಿ ಆಹಾರ ಮೌಲ್ಯ ಸರಪಳಿಗಳಲ್ಲಿ ಮಹಿಳೆಯರಿಗೆ ನಾಯಕತ್ವದ ಪಾತ್ರಗಳನ್ನು ಉತ್ತೇಜಿಸಲು ಸಾಮೂಹಿಕ ಕ್ರಮಕ್ಕೆ ಕರೆ ನೀಡುತ್ತದೆ ಎಂದು ರಾಷ್ಟ್ರಪತಿಗಳು ಹೇಳಿದರು. ಕೃಷಿಯಲ್ಲಿ ವಿಶೇಷವಾಗಿ ಕೃಷಿ ಆಹಾರ ವ್ಯವಸ್ಥೆಯಲ್ಲಿ ತೊಡಗಿರುವ ಮಹಿಳೆಯರಲ್ಲಿ ನಾಯಕತ್ವವನ್ನು ಪ್ರೋತ್ಸಾಹಿಸುವುದು ಅತ್ಯಂತ ಮುಖ್ಯವಾಗಿದೆ ಎಂದರು. ಭಾರತವು ಮಹಿಳಾ ನೇತೃತ್ವದ ಅಭಿವೃದ್ಧಿಯ ಕಲ್ಪನೆಯೊಂದಿಗೆ ಮುಂದುವರಿಯುತ್ತಿದೆ ಎಂದು ರಾಷ್ಟ್ರಪತಿಗಳು ಒತ್ತಿ ಹೇಳಿದರು. ನೀತಿ ನಿರೂಪಣೆ, ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ನಾಯಕತ್ವದ ಸ್ಥಾನಗಳಲ್ಲಿ ಕೃಷಿ ಕ್ಷೇತ್ರದ ಮಹಿಳೆಯರಿಗೆ ಹೆಚ್ಚಿನ ಪಾತ್ರ ಇರಬೇಕು. ಈ ವಲಯದ ಎಲ್ಲಾ ಹಂತಗಳಲ್ಲಿ ಮಹಿಳೆಯರ ಹೆಚ್ಚಿನ ಭಾಗವಹಿಸುವಿಕೆಯು ಸಮಗ್ರ ಲಿಂಗ ಅಂತರವಿರದ ಕೃಷಿ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎಂದು ಅವರು ಹೇಳಿದರು. ಔಪಚಾರಿಕ ಭೂ ಮಾಲೀಕತ್ವ, ತಾಂತ್ರಿಕ ಜ್ಞಾನ, ಆರ್ಥಿಕ ಸಂಪನ್ಮೂಲಗಳು ಮತ್ತು ಇತರ ಬೆಂಬಲ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮಹಿಳಾ ರೈತರಿಗೆ ಸಹಾಯ ಮಾಡಬೇಕು ಎಂದು ರಾಷ್ಟ್ರಪತಿ ಕರೆ ನೀಡಿದರು. ಕಳೆದ ದಶಕದಲ್ಲಿ ಭಾರತವು ಕೃಷಿಯಲ್ಲಿ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಹಲವಾರು ಕ್ರಮಗಳನ್ನು ಕೈಗೊಂಡಿರುವ ಬಗ್ಗೆ ಅವರು ಸಂತಸ ವ್ಯಕ್ತಪಡಿಸಿದರು. ಮಹಿಳಾ ನೇತೃತ್ವದ ಸ್ವಸಹಾಯ ಗುಂಪುಗಳು ಮತ್ತು ರೈತ ಉತ್ಪಾದಕ ಸಂಸ್ಥೆಗಳನ್ನು ಉತ್ತೇಜಿಸುವ ಉಪಕ್ರಮಗಳು ಕೃಷಿಯಲ್ಲಿ ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸುವಲ್ಲಿ ಪರಿಣಾಮಕಾರಿಯಾಗಿವೆ ಎಂದು ಅವರು ಹೇಳಿದರು. ಜನರು ಭೂಮಿ, ಸಮೃದ್ಧಿ, ಶಾಂತಿ ಮತ್ತು ಪಾಲುದಾರಿಕೆಗಳಿಗೆ ಸಮಾನ ಪ್ರಾಮುಖ್ಯತೆ ನೀಡಬೇಕೆಂಬ ಬಗ್ಗೆ ಜಾಗತಿಕ ಒಮ್ಮತವಿದೆ ಎಂದು ರಾಷ್ಟ್ರಪತಿ ಹೇಳಿದರು. ಜನರು ಎಂಬ ಆಯಾಮದಲ್ಲಿ ಚಿಂತನೆ ಮತ್ತು ಕ್ರಿಯೆಯಲ್ಲಿ ಲಿಂಗಕ್ಕೆ ವಿಶೇಷ ಆದ್ಯತೆ ನೀಡಬೇಕು ಎಂದು ಅವರು ಎಲ್ಲಾ ಮಧ್ಯಸ್ಥಗಾರರನ್ನು ಒತ್ತಾಯಿಸಿದರು. ಕೃಷಿ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪರಿಣಾಮಕಾರಿ ಲಿಂಗ ಸೇರ್ಪಡೆಯೊಂದಿಗೆ ನಾವು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವುದು ಮಾತ್ರವಲ್ಲದೆ ಭೂಗ್ರಹವನ್ನು ಹೆಚ್ಚು ಸೂಕ್ಷ್ಮ ಮತ್ತು ಸಾಮರಸ್ಯದ ಸ್ಥಳವನ್ನಾಗಿ ಮಾಡಬಹುದು ಎಂದು ಅವರು ಹೇಳಿದರು. ಈ ಜಾಗತಿಕ ಸಮ್ಮೇಳನದಲ್ಲಿ ಭಾಗವಹಿಸುವವರು ಪ್ರಗತಿಯನ್ನು ಮುನ್ನಡೆಸಲು ಮತ್ತು ಹೊಸ ಎತ್ತರವನ್ನು ತಲುಪಲು ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಬದಲಾಗುತ್ತಿರುವ ಈ ಪರಿಸರದಲ್ಲಿ ಮಹಿಳೆಯರು ಕೇವಲ ಕಾರ್ಯಪಡೆಯ ಭಾಗವಾಗಿ ಉಳಿದಿಲ್ಲ, ಅವರು ಅದರ ಭವಿಷ್ಯವನ್ನು ರೂಪಿಸುವಲ್ಲಿ ಕೇಂದ್ರ ಪಾತ್ರ ವಹಿಸುತ್ತಿದ್ದಾರೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ವಿಷಯ ಭಾರತದ ಬದಲಾಗುತ್ತಿರುವ ಕಾರ್ಯಪಡೆಯಲ್ಲಿ ಮಹಿಳಾ ಶಕ್ತಿ. ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಆತ್ಮೀಯ ಕೇಳುಗರೆ, ಶುಭ ಸಂಜೆಯ ಶುಭಾಶಯಗಳು. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 MHz. 9:28 ಸೆಕೆಂಡ್ಗಳ ಸಮಯ.

ಈ ಹೊತ್ತಿನ ಕಾರ್ಯಕ್ರಮ ಸುಕೂನ್ ಕೆ ಪಲ್ ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು ಆರ್ ಜೆ ಮುಖೇಶ. ಸುಕೂನ್ ಕೇಬಲ್ ಕಾರ್ಯಕ್ರಮದಲ್ಲಿ ಸುಮಧುರವಾಗಿರುವಂತಹ ಹಿಂದಿ ಚಲನಚಿತ್ರ ಗೀತೆಗಳನ್ನು ಕೇಳುವಂತಹ ಸದವಕಾಶ ನಮ್ಮದಾಗಿರುತ್ತೆ. ಇಂದಿನ ಸುಕೂನ್ ಕೇಬಲ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಒಂದೇ ಹಾಡು ಆದರೆ ಬೇರೆ ಬೇರೆ ಚಿತ್ರಗಳು, ಬೇರೆ ಬೇರೆ ಕಾಲಘಟ್ಟದಲ್ಲಿ ಚಿತ್ರೀಕರಣಗೊಂಡಿದ್ದು, ಹಾಗೆ ಬೇರೆ ಬೇರೆ ಗಾಯಕರು ಹಾಡಿದಂಥದ್ದು. ಈ ಹಾಡುಗಳ ಪಟ್ಟಿಯಲ್ಲಿ ಈಗ 6 ಹಾಡುಗಳು ನಮ್ಮ ಪ್ಲೇಲಿಸ್ಟ್ನಲ್ಲಿ ಸಜ್ಜಾಗಿದೆ. ಒಂದೇ ಹಾಡು ಆದರೆ ಬೇರೆ ಬೇರೆ ಚಿತ್ರಗಳಲ್ಲಿ ಬೇರೆ ಬೇರೆ ಗಾಯಕರು ಹಾಡಿರುವಂತಹ ಹಾಡು. ಮೊದಲನೇ ಗೀತೆ ಅಂದರೆ ಮೊದಲ 2 ಗೀತೆಗಳು ಯಾವುದಪ್ಪ ಅಂತ ಹೇಳಿದ್ರೆ, ಮಿಸ್ಟರ್ ಇಂಡಿಯಾ ಚಿತ್ರದ ಒಂದು ಗೀತೆ, ನಿಮಗೆಲ್ರಿಗೂ ಗೊತ್ತಿರುವಂಥ ದ ವೆರಿ ಫೇಮಸ್ ಹವಾ ಹವಾಯಿ ಚಿತ್ರದ ಹವಾ ಹವಾಯಿ ಅನ್ನುವಂತಹ ಒಂದು ಗೀತೆ. ಮಿಸ್ಟರ್ ಇಂಡಿಯಾದಲ್ಲಿ ಚಿತ್ರೀಕರಣಗೊಂಡ ನಂತರ ತುಮಾರಿ ಸುಲು ಅನ್ನುವಂತಹ ಒಂದು ಚಿತ್ರ 2017 ಬಿಡುಗಡೆಯಾಗುತ್ತೆ. ಅದರಲ್ಲಿ ಮತ್ತೊಮ್ಮೆ ಕವಿತಾ ಕೃಷ್ಣಮೂರ್ತಿ, ಶಾಶಾ ತಿರುಪತಿ, ತನಿಷ್ಕ್ ಬಾಗ್ಚಿ ಇವರೆಲ್ಲರೂ ಸೇರಿ ಅದೇ ಹಾಡನ್ನು ಮತ್ತೊಮ್ಮೆ ರೀಕ್ರಿಯೇಟ್ ಮಾಡ್ತಾರೆ ಗುರು ರಾಂಧಾವಾ ಅವರ ರಾಗ ಸಂಯೋಜನೆಯಲ್ಲಿ. ಇದೇ ರೀತಿ ಮತ್ತೆ 2 ಹಾಡುಗಳನ್ನು ನಿಮಗೋಸ್ಕರ ಇಂದಿನ ಸುಕೂನ್ ಕೇಬಲ್ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಮಿಸ್ಟರ್ ಇಂಡಿಯಾ ಹಾಗೆ ತುಮಾರಿ ಸುಲು ಚಿತ್ರದ ಈ ಗೀತೆ ಹವಾ ಹವಾಯಿ, ನಿಮ್ಮ ನೆಚ್ಚಿನ ಕನ್ನಡ ಕಾಮಿನಿ ಬಿಲ್ಲು 101.3 ಮೆಗಾಹರ್ಟ್ಸ್ಗಳಲ್ಲಿ.

ಸುಕುನ್ ಕೆಪಲ್ ಕಾರ್ಯಕ್ರಮದಲ್ಲಿ ರೆಟ್ರೋಯಿಂದ ಮೆಟ್ರೋ ಒಂದೇ ಹಾಡಿನ ಮರುಬಳಕೆ ಹೇಗೆ ಮಾಡಿದ್ದಾರೆ ಹಿಂದಿ ಚಲನಚಿತ್ರ ಜಗತ್ತಿನಲ್ಲಿ ಅನ್ನೋದ್ರ ಬಗ್ಗೆ ನಾವು ಹಾಡುಗಳನ್ನು ಕೇಳ್ತಾ ಇದ್ವಿ. ಮಿಸ್ಟರ್ ಇಂಡಿಯಾ ಚಿತ್ರದ ಹವಾ ಹವಾಯಿ, ಹಾಗೆಯೇ ಈ ಒಂದು ಅದ್ಭುತವಾಗಿರುವಂತಹ ಮತ್ತೊಂದು ಹವಾ ಹವಾಯಿ ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿ ತುಮಾರಿ ಸುಳು ಚಿತ್ರದ ಗೀತೆಯಾಗಿತ್ತು. ಹೀಗೆ ಮತ್ತೆರಡು ಗೀತೆಗಳು ನಿಮಗೋಸ್ಕರ ಇನ್ನು ಮುಂದೆ ಮನರಚ್ಚೋದಕ್ಕೆ ಸಜ್ಜಾಗಿದೆ. ಹೀಗೆ ಡಾನ್ ಚಿತ್ರದ ಗೀತೆಗಳು ಕೂಡ ಅಂದಿನ ಡಾನ್ ಅಂದರೆ 1977 ತೆರೆ ಕಂಡಂತಹ ಡಾನ್ನಲ್ಲಿ ಇದ್ದಂತಹ ಆಶಾ ಭೋಸ್ಲೆ ಅವರ ಎವರ್ ಗ್ರೀನ್ ಸೂಪರ್ ಹಿಟ್ ಗೀತೆಯಾಗಿತ್ತು ಯೇ ಮೇರಾ ದಿಲ್ ಅನ್ನೋಂಥ ಗೀತೆ. ಹಿಂದಿವರವರ ರಚನೆಗೆ ಕಲ್ಯಾಣ್ಜಿ ಆನಂದ್ಜಿ ಅವರ ರಾಗ ಸಂಯೋಜನೆ ಇತ್ತು. ಇದೀಗ ಹೊಚ್ಚ ಹೊಸದಾಗಿರುವಂತಹ ಡಾನ್ ಚಲನಚಿತ್ರ 2006 ತೆರೆ ಕಂಡಂತಹ ಡಾನ್ ಚಿತ್ರದ ಅದೇ ಗೀತೆ ಸುನಿಧಿ ಚೌಹಾನ್ ಅವರ ದನಿಯಲ್ಲಿತ್ತು. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಶಂಕರ್ ಎಹಸಾನ್ ಲಾಯ್ ಅವರ ರಾಗ ಸಂಯೋಜನೆ ಇದೆ. ಈ ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಸುಕೂನ್ ಕೆಪಲ್ ಕಾರ್ಯಕ್ರಮದಲ್ಲಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ಸುಂದರವಾಗಿರುವಂತಹ ರೆಟ್ರೋ ಹಾಗೆ ಮೆಟ್ರೋ ಹಿಂದಿ ಚಲನಚಿತ್ರ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಅಂದರೆ ಒಂದೇ ಹಾಡು ರೀಮೇಕ್ ಮಾಡಿ ಹಳೆಯದು ಹೊಸದು ಎರಡೂ ಗೀತೆಗಳನ್ನು ಕೇಳ್ತಾ ಇದ್ದೀವಿ, ಅಂದರೆ ಎರಡು ವರ್ಷನ್ಗಳನ್ನ ಕೇಳ್ತಾ ಇದ್ದೀವಿ. ಹಾಡುಗಳು ಇಷ್ಟ ಆಗ್ತಿದೆ ಅಂತ ಭಾವಿಸ್ತಾ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ ನಮ್ಮ ಕೇಳುಗರು. ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ರಾಣಿ ಚೆನ್ನಮ್ಮನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ, ಕ್ಷಮಿಸಿ, ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ. ನಂತರ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೆಂಗೇರಿ ಸ್ಯಾಟಲೈಟ್ ಟೌನ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ವೆರಿ ಗುಡ್ ಈವ್ನಿಂಗ್ ಮ್ಯಾಮ್, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆಯೇ ಜಯಪುಟ್ಸ್ವಾಮಿ ಅವರು ಕೆನಡಾದಿಂದ ನಮಸ್ತೆ ಸರ್ ಅಂತ ಹೇಳ್ತಿದ್ದಾರೆ. ನಮಸ್ತೆ, ನಿಮಗೂ ಕೂಡ ಹಾಡುಗಳು ಇಷ್ಟ ಆಗ್ತಿದೆ ಅಂತ ಕೇಳಿ ನನಗಂತೂ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ತಾವು ಕೂಡ ಹಾಡುಗಳನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೀಗ ಹೀಗೆ ರೆಟ್ರೋ ಮೆಟ್ರೋ ಗೀತೆಗಳ ಒಂದು ಸಮ್ಮಿಶ್ರಣದಲ್ಲಿ ಕೊನೆಯದಾಗಿ ಮೂಡಿಬರ್ತಾ ಇರುವಂಥದ್ದು ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಮತ್ತೊಂದು ಎವರ್ ಗ್ರೀನ್ ಗೀತೆ. ಮಜ್ರು ಸುಲ್ತಾನ್ಪುರಿ ಅವರ ರಚನೆಗೆ ಆನಂದ್ ಮಿಲಿಂದ್ ಅವರ ಸಂಗೀತವಿತ್ತು. ಖಯಾಮತ್ ಸೆ ಖಯಾಮತ್ ತಕ್ ಚಿತ್ರದ ಒಂದು ಗೀತೆ, ಗಜಬ್ ಕಾ ಹೈ ದಿನ್ ಅನ್ನುವಂತಹ ಗೀತೆ. ಅದೇ ಗೀತೆಯನ್ನು ಮತ್ತೊಂದು ಚಿತ್ರ ದಿಲ್ ಜಂಗ್ಲಿ ಅನ್ನುವಂತಹ ಚಿತ್ರದಲ್ಲಿ ಅಳವಡಿಸಿಕೊಂಡಿದ್ದಾರೆ ತನಿಷ್ಕ್ ಬಾಗ್ಚಿ ಅವರು. ತನಿಷ್ಕ್ ಬಾಗ್ಚಿ ಹಾಗೂ ಅರಾಫತ್ ಅವರ ರಚನೆ ಕೂಡ ಇದೆ. ಜುಬಿನ್ ನೌಟಿಯಾಲ್ ಹಾಗೂ ಪ್ರಕೃತಿ ಕಕ್ಕರ್ ಅವರ ದನಿಯಲ್ಲಿ ಮೂಡಿಬಂದಿದೆ. ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಕಾರ್ಯಕ್ರಮದ ಕೊನೆಯ ಎರಡು ಗೀತೆಗಳಾಗಿ ಮೂಡಿಬರ್ತಾ ಇದೆ. ಈ ಎರಡು ಗೀತೆಗಳ ನಂತರ ಕನಸಿನ ಲೋಕಕ್ಕೆ ಹೋಗೋಣ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೂ ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನ ವಿಲ್ಲು 101.3 ಮೆಗಾಹರ್ಟ್ಸ್. ಯಾವತ್ತು ಮ್ಯೂಸಿಕಲಿ ನಿಮ್ಮ ದೇನೆ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು ಆರ್ ಜೆ ಮುಖೇಶ.

ದಿಲ್ ಜಂಗ್ಲಿ ಚಿತ್ರದ ಒಂದು ಗೀತೆ ಪ್ರಸಾರವಾಗ್ತಾ ಇದೆ ಬ್ಯಾಕ್ಗ್ರೌಂಡ್ನಲ್ಲಿ. ಹಾಗೆ ಕಾರ್ಯಕ್ರಮವನ್ನು ಕೇಳಿ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ. ಅಂಜನಪ್ಪ ಎನ್ ಮಲಮಾಚನಹಳ್ಳಿ ಶಿಡ್ಲಘಟ್ಟ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅನುಷಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಊಟ ಆಯ್ತಾ ಅಂತ ಹೇಳಿ, ಊಟ ಆಯಿತು ನಿಮ್ದು ಆಯ್ತಾ. ಶಾಂತಾಚಾರ ಬಡಿಗೇರ ಕೊಕ್ನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಸುಕೂನ್ ಕೇಪಲ್ ಕಾರ್ಯಕ್ರಮದ ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಮಂಡಿಕಲ್ ಕೃಪಾ ಉಮೇಶ್ ಅವರು

ಕೂಡ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರೀ ನಮ್ಮ ಸಂದೇಶ ಕೂಡ ಓದಿ ಅಂತ ಹೇಳ್ತಿದ್ದಾರೆ ಶ್ರೀಮತಿ ಬಿ ಎಸ್ ದೀಪಿಕಾ ಅನಿಲ್ ಕುಮಾರ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಯ ಸಂದೇಶಕ್ಕಾಗಿ ಬಾಗಲಕೋಟೆಯಿಂದ ಮುತ್ತು ಅವರ ಸಂದೇಶ ಬಂದು ತಲುಪಿದೆ. ಹಾಗೆಯೇ ನಮಸ್ತೆ ಸರ್, ಎಲ್ಲೋ ಕನಸಿನಲ್ಲಿ ಕೇಳದಂತಿದೆ ಅಂತ ಹೇಳ್ತಿದ್ದಾರೆ ಮಂಗಳ ಅವರು ಮೈಸೂರಿನಿಂದ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಹಾಗೆಯೇ ಸೂಪರ್ ಹಿಂದಿ ಗಾನ ಅಂತ ಹೇಳ್ತಿದ್ದಾರೆ, ಖಾನಾ ಹುವಾ ಅಂತ ಕೇಳ್ತಿದ್ದಾರೆ. ಭಾಗ್ಯ ಅವರ ಸಂದೇಶ ಕೂಡ ಬಂದು ತಲುಪಿದೆ. ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ಇಂದಿನ ಸುಕೂನ್ ಕೇಪಲ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ಸ್ನೇಹಿತರೆ, ಎಲ್ಲ ಹಾಡುಗಳು ಇಷ್ಟ ಆಯಿತು ಅಂತ ಭಾವಿಸ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 10 ಗಂಟೆಗೆ ಸರಿಯಾಗಿ ಕನಸಿನ ಲೋಕಕ್ಕೆ ಹೋಗುವಂತಹ ಸಮಯ. ಅಲ್ಲಿವರೆಗೂ ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 MHz. ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ ದೇ ನೇ.

0: 10:05 ಸಮಯ ಇದಾಗಿದೆ ಸ್ನೇಹಿತರೆ. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3 ಮೆಗಾಹರ್ಟ್ಸ್ಗಳನ್ನ ಟ್ಯೂನ್ ಇನ್ ಮಾಡಿದ್ದೀರಾ. ಈ ಹೊತ್ತಿನ ಕಾರ್ಯಕ್ರಮ ಕನಸಿನ ಲೋಕಕ್ಕೆ ನಿಮಗೆಲ್ಲರಿಗೂ ಆದರದ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು ಆರ್ ಜೆ ಮುಖೇಶ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಎಂದಿನಂತೆ ಸೂಪರ್ ಹಿಟ್ ಆಗಿರುವಂತಹ ಮಧುರಾತಿ ಮಧುರ ಕನ್ನಡ ಚಿತ್ರಗೀತೆಗಳನ್ನು ನೀವು ಆಲಿಸ್ತೀರಾ. ಅದರ ಜೊತೆಗೆ ನಿಮ್ಮ ನೆನಪಿನ ಬುತ್ತಿಯಿಂದ ಹೆಕ್ಕಿ ತೆಗೆಯುವಂತಹ ಒಂದು ವಿಚಾರವನ್ನು ತೆಗೆದುಕೊಂಡು ಬಂದಿರ್ತೀನಿ. ಹಾಗೆಯೇ ನೀವು ಈ ಹಾಡುಗಳನ್ನು ಕೇಳ್ತಾ ಆ ನೆನಪುಗಳನ್ನು ಮೆಲುಕು ಹಾಕ್ತಾ ನಮ್ಮ ಜೊತೆ ಆ ನೆನಪುಗಳನ್ನೆಲ್ಲ ಹಂಚಿಕೊಳ್ಳುವಂತಹ ಒಂದು ಸಮಯ. ಏನಪ್ಪ ಅಂದರೆ ಒಂದು ಸನ್ನಿವೇಶ, ನೀವು ಎಲ್ಲೋ ಹೊರಗಡೆ ಹೋಗಿರ್ತೀರಾ, ನಿಮ್ಮ ಜೊತೆಗಾರರ ಜೊತೆ ಅಂದರೆ ಸ್ನೇಹಿತರಾಗಿರ್ಬೋದು, ನಿಮ್ಮ ಮನೆ ಮಂದಿ ಯಾರ ಜೊತೆ ಆಗಿರುವಾಗಿರ್ಬೋದು, ಅಥವಾ ನೀವೊಬ್ಬರೇ ಹೋಗಿರ್ಬೋದು, ಏನೋ ಕೆಲಸಕ್ಕೆ ಹೋಗಿರ್ತೀರಾ. ನೀವು ಅಕಸ್ಮಾತಾಗಿ ಏನೋ ನಿಮ್ಮ ವಯಸ್ಸಿಗಾಗಿರ್ಬಹುದು ಅಥವಾ ನೀವಿರೋಂತಹ ಎತ್ತರಕ್ಕಾಗಿರ್ಬಹುದು, ನಿಮ್ಮ ತೂಕ ಎಲ್ಲೋ ಒಂಚೂರು ಆ ಕಡೆ ಈ ಕಡೆ ಹೆಚ್ಚಾಗಿರುತ್ತೆ. ಹಾಗೆ ನಿಂತು ನಿಮ್ಮ ಕೆಲಸ ನೀವು ನಿಂಪಾಡಿಗೆ ನೀವು ಮಾಡ್ತಾ ಇರಬೇಕಾದ್ರೆ ಯಾರೋ ಆ ಕಡೆಯಿಂದ ಬಂದು, ಸರ್ ನಮಸ್ಕಾರ, ನನ್ನ ಹೆಸರು ಹೀಗೆ ಎ ಬಿ ಸಿ ಅಂತ ಹೇಳ್ತಾರೆ. ನಂತರ ಸರ್ ಇದು ನಮ್ಮದೊಂದು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಇದೆ, ಯಾಕೆ ನೀವು ಟ್ರೈ ಮಾಡಬಾರ್ದು ಅಂತ ಆ ಕಡೆಯಿಂದ ಯಾರೋ ಬಂದು ಕೇಳ್ತಾರೆ. ಹೌದಾ, ನಾನು ಅಷ್ಟೊಂದು ಡುಮ್ಮ ಇದ್ದೀನ, ಅಷ್ಟೊಂದು ತಪ್ಪಿಗಿದ್ದೀನ ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ಅವರು ತಮ್ಮಲ್ಲಿರೋಂತಹ ಎಲ್ಲ ವೈಶಿಷ್ಟ್ಯತೆಗಳನ್ನು ಹೇಳ್ತಾರೆ. ಸರ್ ನಾವು ಹೀಗೆ ನಿಮಗೆ ಒಳ್ಳೆ ಡಯಟನ್ನು ಸಜೆಸ್ಟ್ ಮಾಡ್ತೀವಿ, ನಿಮಗೆ ಒಳ್ಳೆ ಎಕ್ಸಸೈಸನ್ನು ಮಾಡಿಸ್ತೀವಿ, ಹೀಗೆ ಹಾಗೆ ಅಂತ. ನಮಗೆ ಬೇಕೋ ಬೇಡವೋ ಯಾರನ್ನು ಕೇಳೋದಿಲ್ಲ, ಆದರೆ ನಮ್ಮನ್ನು ನೋಡಿದ ಕೂಡಲೇ ನಮ್ಮ ಆಕಾರ ಆಗಿರ್ಬೋದು, ನಾವು ಇರುವಂತಹ ಒಂದು ಅಥವಾ ನಾವು ನಿಂತಿರುವಂತಹ ಒಂದು ಪೋಶ್ಚರ್ ಆಗಿರ್ಬೋದು, ಇದೆಲ್ಲವನ್ನು ನೋಡಿ ನಮಗೆ ಏನೆಲ್ಲ ಡಯಟ್ಗಳನ್ನು ಹೇಳೋದೇನು, ನೀವು ಕಸರತ್ತು ಮಾಡಬೇಕು, ವ್ಯಾಯಾಮ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಯಾಕೆ ಈ ಸನ್ನಿವೇಶವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಅಂತಹ ಎಲ್ಲ ವಿಚಾರಗಳಿಗೂ ಬ್ರೇಕ್ ಕೊಡುವಂತಹ ಒಂದು ಸಮಯ. ಯಾಕಂದರೆ ಇವತ್ತು ಅಂತಾರಾಷ್ಟ್ರೀಯ ನೋ ಡಯಟ್ ಡೇ, ಯಾರನ್ನೂ ಕೇಳೋ ಹಾಗಿಲ್ಲ, ಯಾರ ಮಾತು ಕೇಳೋ ಹಾಗಿಲ್ಲ, ನೀವು ಏನು ಬೇಕಾದರೂ ತಿನ್ಬೋದು ಈ ದಿವಸ. ಆದರೆ ಇದರ ಹಿನ್ನೆಲೆ ಏನು, ಯಾತಕ್ಕೋಸ್ಕರ ಇದನ್ನು ನೋ ಡಯಟ್ ಡೇ ಅಂತ ಹೇಳ್ತಾರೆ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾಕೆ ಇದನ್ನು ಗಮನಿಸ್ತಾರೆ, ಇದೆಲ್ಲವನ್ನು ನಾವು ತಿಳ್ಕೊಳ್ಳೋಣ ಇಂದಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಹೀಗೆ ಏನಾದರೂ ನಿಮಗೆ ಅನುಭವ ಆಗಿದೆಯಾ, ಯಾರಾದರೂ ಹೀಗೆ ನಿಮ್ಮನ್ನು ನೋಡಿ ಏ ಈ ಥರ ಯಾಕೆ ಡಯಟ್ ಟ್ರೈ ಮಾಡಬಾರ್ದು ನೀನು, ಅಥವಾ ನೀವು ಖುದ್ದಾಗಿ ಯಾವುದಾದ್ರೂ ಒಂದು ವಿಶೇಷವಾದಂತಹ ಡಯಟನ್ನು ಟ್ರೈ ಮಾಡ್ತಿದ್ದೀರಾ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ನಮಗೆ ತಿಳಿಸ್ಕೊಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9484801013, ನಮ್ಮ ಜೊತೆಯಾಗಿರುವಂತಹ ಮೊದಲ ಎರಡು ಗೀತೆಗಳು ಸುಂದರವಾಗಿರುವಂತಹ ಹಳೆಯ ಕನ್ನಡ ಸುಮಧುರ ಗೀತೆಗಳು. ಸತ್ಯ ಹರಿಶ್ಚಂದ್ರ ಚಿತ್ರದ ಒಂದು ಗೀತೆ ಬಿ ಗೋಪಾಲಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿದೆ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಪೆಂಡ್ಯಾಲ ನಾಗೇಶ್ವರ ರಾವ್ ಅವರ ರಾಗ ಸಂಯೋಜನೆ ಇದೆ. ತದನಂತರ ಪಿ ವಿ ಶ್ರೀನಿವಾಸ್ ಅವರ ದನಿಯಲ್ಲಿರುವಂತಹ ನಾಡಿನ ಭಾಗ್ಯ ಚಿತ್ರದ ಮತ್ತೊಂದು ಗೀತೆ, ಎಸ್ ನಂಜುಕವಿ ಅವರ ಸಾಹಿತ್ಯಕ್ಕೆ ಆರ್ ರತ್ನ ಅವರ ರಾಗ ಸಂಯೋಜನೆ ಇದೆ. ಈ ಎರಡು ಗೀತೆಗಳನ್ನು ಕೇಳೋಣ. ಗೀತೆಗಳ ನಂತರ ಈ ಒಂದು ನೋ ಡಯಟ್ ಡೇ ಅನ್ನೋದ್ರ ಬಗ್ಗೆ ಮಾತನ್ನು ಮುಂದುವರಿಸೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಜೊತೆ ಕನಸಿನ ಲೋಕದಲ್ಲಿ
1: ದೇನಾ ದೇನಾ ತದ್ದೇನಾ ನಾಳೆ ನಮ್ಮ ಸಿಹಿ ದಿನ.

ಶ್ರೀರಾಮ ಧೂತನ ಬಗ್ಗೆ ಇದ್ದಂತಹ ಅದ್ಭುತವಾಗಿರುವಂತಹ ಒಂದು ಗೀತೆಯನ್ನ ನಾವು ಕೇಳಿದ್ದು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. 10:11 ಸಮಯ ಇದಾಗಿದೆ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಯಾವುದೇ ಡಯಟ್ ಇಲ್ಲದೆ ಇರುವಂತಹ ದಿವಸ ಇವತ್ತು ಅಂತ ಹೇಳ್ತಾ ಇದ್ದೆ. ನಿಮಗೂ ಕೂಡ ಈ ರೀತಿಯಾದಂತಹ ಅನುಭವ ಇದೆಯಾ, ಅಥವಾ ಯಾವುದಾದ್ರೂ ಒಂದು ಡಯಟ್ನ ಅಂದರೆ ಇಂಥದ್ದೇ ಊಟವನ್ನು ಮಾಡಬೇಕು, ಇಂಥದ್ದೇ ಪದಾರ್ಥವನ್ನು ತಿನ್ನಬೇಕು, ಬೆಳಗ್ಗೆ ಅಂದರೆ ಇವಾಗ ಬೆಳಗ್ಗಿನ ತಿಂಡಿಗೆ ಇಂಥದ್ದೇ ಅಡುಗೆ ಆಗಬೇಕು, ಮಧ್ಯಾಹ್ನದ ಊಟ ಅಂದರೆ ಹೀಗೇ ಇರಬೇಕು, ಸಂಜೆ ಆದ ಕೂಡಲೇ ಇಂಥದ್ದೇ ಒಂದು ಪಾನೀಯವನ್ನು ಸೇವಿಸಬೇಕು. ಇವತ್ತು ನಾವು ಪಾನೀಯಗಳ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಹಾಗೆ ರಾತ್ರಿ ಆಗಿದ ಕೂಡಲೇ ಯಾವ ರೀತಿ ತಿನ್ನಬೇಕು, ಯಾವಾಗ ತಿನ್ನಬೇಕು, ಇಷ್ಟೆಲ್ಲ ಯೋಚನೆ ಮಾಡುವಂತಹ ಜನರು ನಮ್ಮ ನಿಮ್ಮೆಲ್ಲರ ಮಧ್ಯೆ ಇದ್ದೇ ಇರ್ತಾರೆ. ಆದರೆ ಇಂದಿನ ದಿವಸ ಅದ್ಯಾವುದು ಬೇಡ. ಯಾಕಂದರೆ ವಾರದಲ್ಲಿ ಒಂದು ದಿವಸ ಇಂಥ ಯಾವುದೇ ಕೆಲಸ ಮಾಡ್ತಾ ಇದ್ರು ವಾರದಲ್ಲಿ ಒಂದು ದಿವಸ ಯಾವತ್ತೋ ಒಂದಿನ ಚೀಟ್ ಡೇ ಅಂತ ಇಟ್ಕೊಂಡೇ ಇರ್ತಾರೆ. ತಮಗೆ ಇಷ್ಟವಾದಂತಹ ಪದಾರ್ಥವನ್ನು ಒಂದೊಮ್ಮೆ ತಿನ್ನಬೇಕು ಅಂತ ಅನಿಸುತ್ತೆ. ಆದರೆ ಇಲ್ಲಿ ವರ್ಷಕ್ಕೊಂದು ದಿನ ಇಂಟರ್ನ್ಯಾಷನಲ್ ನೋ ಡಯಟ್ ಡೇ ಅಂತ ಹೇಳ್ತಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಇದ್ರಂತೆ, ಮೇರಿ ಇವನ್ಸ್ ಅಂತ ಅಮೆರಿಕಾದ ಒಬ್ಬ ಮಹಿಳೆ, 1992 ಇದನ್ನು ಮೊಟ್ಟ ಮೊದಲನೇ ಬಾರಿಗೆ ಶುರು ಮಾಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಸ್ವಸಹಾಯ ಸಂಸ್ಥೆಯನ್ನು ಶುರು ಮಾಡ್ತಾರಂತೆ. ನೋಡಿ, ಡಯಟ್ಗೂ ಈ ಒಂದು ಸ್ವಸಹಾಯ ಸಂಸ್ಥೆಗೂ ಏನಪ್ಪ ಒಂದು ಸಂಬಂಧ ಅಂತ ಯೋಚನೆ ಮಾಡ್ತಾ ಇದ್ರೆ, ಬಹಳಷ್ಟು ಜನರ ನಾವು ಕಥೆಯನ್ನು ಆಲಿಸಿದರೆ ಎಲ್ಲೋ ಒಂದು ಕಡೆ ತಮ್ಮ ಜೀವನದಲ್ಲಿ ತಾವಿರುವಂತಹ ಗಾತ್ರಕ್ಕೆ, ಅದು ಸಣ್ಣದಾಗಿರ್ಬೋದು, ದಪ್ಪದಾಗಿರ್ಬೋದು, ಕುಳ್ಳಗಿರ್ಬೋದು, ಎತ್ತರಕ್ಕಿರ್ಬೋದು, ಹೇಗಿದ್ರೂ ಕೂಡ ಯಾರೋ ಒಬ್ಬರು ನಿಮ್ಮ ದೇಹದ ಪ್ರಕೃತಿಯನ್ನು ನೋಡಿ ಎಲ್ಲೋ ಒಂದು ಕಡೆ ತಮಾಷೆ ಮಾಡಿರ್ತಾರೆ. ಹೇ, ಏನೋ ಇಷ್ಟು ಸಣ್ಣಗಿದೆಯಾ, ಒಳ್ಳೆ ಸೋತ್ಪುಕ್ಲಿ ಸೋರೆಕಾಯಿ ಇದ್ದಂಗಿದೆಯಾ ಅಂತ ಹೇಳಿದ್ದಂತೂ ಖಂಡಿತವಾಗ್ಲೂ ನಿಜ. ಅಯ್ಯೋ, ಏನು ಇದು, ಕುಂಬಳಕಾಯಿ ಥರ ಇದೆಯಲ್ಲೋ ನಿನ್ನ ಹೊಟ್ಟೆ ಅಂತ ಯಾರೋ ಒಬ್ಬ ತಮಾಷೆಗೆ ಹೇಳಿದ್ದು ಇರ್ಬೋದು. ಏನಪ್ಪ ನೀನಂತೂ ಸೂಪರಾಗಿದೆಯಾ, ಇಷ್ಟೆಲ್ಲ ತಿಂದ್ಕೊಂಡು ದಷ್ಟಪುಷ್ಟವಾಗಿದೆಯಾ ಅಂತ ಹೇಳಿದ್ದು ಇರ್ಬೋದು. ಹೀಗೆಲ್ಲ ಇರಬೇಕಾದ್ರೆ ಜಗತ್ತಿನಲ್ಲಿ ಕೆಲವು ಜನರಿಗೆ ಈ ಥರದ್ದೆಲ್ಲ ಹೇಳಿದಾಗ ಬಹಳ ದುಃಖ ಆಗುತ್ತೆ. ದುಃಖ ಆದಾಗ ಏನಾಗುತ್ತೆ, ಖಿನ್ನತೆ ಉಂಟಾಗುತ್ತೆ. ತಮ್ಮ ದೇಹ ಅಷ್ಟೊಂದು ಕೆಟ್ಟದಾಗಿದೆಯಾ, ತಮ್ಮ ದೇಹಕ್ಕೆ ಇಷ್ಟೊಂದು ಸಾಮರ್ಥ್ಯ ಇಲ್ವಾ, ನಾನು ಹೀಗಿದ್ದರೆ ಜನ ನನ್ನನ್ನು ಹೀಗೆಲ್ಲ ನೋಡ್ತಾರ, ಹೀಗೆಲ್ಲ ಮಾತಾಡ್ತಾರ ಅನ್ನುವಂತಹ ಯೋಚನೆ ನಮ್ಮ ತಲೆಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆ ರೀತಿ ಬಂದಿರುವಂತಹ ಜನರನ್ನು ನಾವು ನೋಡಿದ್ದೀವಿ, ಖಿನ್ನತೆಗೆ ಒಳಗಾಗುವಂತಹ ಜನರನ್ನು ನೋಡಿದ್ದೀವಿ. ಹಾಗೆ ಈ ಒಂದು ಆಲೋಚನೆ ಅತಿರೇಕಕ್ಕೆ ಹೋದಾಗ ತಾವು ಸೂಸೈಡ್ ಮಾಡ್ಕೊಳ್ಳುವಂತಹ ವಿಚಾರ ತಲೆಗೆ ಬಂದದ್ದನ್ನು ನೋಡಿದ್ದೀವಿ, ಆಗಿದ್ದು ಕೂಡ ಗಮನಿಸಿದ್ದೇವೆ. ಹೀಗಿರಬೇಕಾದ್ರೆ ಯಾಕೆ ನಾವು ನಮ್ಮ ದೇಹವನ್ನು ಬೇರೆಯವರ ಮಾತಿಗೆ ಪರಿಗಣಿಸಿ, ಬೇರೆಯವರ ಮಾತನ್ನು ಪರಿಗಣಿಸಿ ನಮ್ಮ ದೇಹವನ್ನು ನಾವ್ಯಾಕೆ ಬಿಟ್ಕೊಡಬೇಕು ಅನ್ನೋಂತಹ ಯೋಚನೆ ಈಕೆಗೂ ಬಂತಂತೆ. ಹೀಗಿರಬೇಕಾದ್ರೆ ಯಾರು ಏನಾದರೂ ಹೇಳಿ, ನಾನು ಇಷ್ಟಪಡುವಂತಹ ತಿಂಡಿ ತಿನಿಸುಗಳನ್ನು ತಿನ್ನೋದಕ್ಕೆ ಅಥವಾ ನಾನು ಇಷ್ಟ ಇರೋ ಹಾಗೆ ಇರೋದಕ್ಕೆ ನಾನೊಂದು ದಿನ ಆಯ್ಕೆ ಮಾಡ್ಕೊಳ್ತೀನಿ,

ಅದು ನನ್ನ ಹುಟ್ಟಿದ ಹಬ್ಬನೇ ಯಾಕೆ ಆಗಬಾರ್ದು ಅಂತ ಯೋಚನೆ ಮಾಡಿ ಮೇ 6ನೇ ತಾರೀಕು 1992 ಈ ಒಂದು ಹೊಸದಾಗಿರುವಂತಹ ಸಂಸ್ಥೆಯನ್ನು ಕೂಡ ಶುರು ಮಾಡ್ತಾರೆ. ಈ ಸಂಸ್ಥೆಯಲ್ಲಿ ಯಾರಿಗೆ ಈ ರೀತಿಯಾಗಿ ಖಿನ್ನತೆಗೆ ಒಳಗಾಗ್ತಾರೋ, ಆ ಮಾನಸಿಕ ಒಂದು ಆಲೋಚನೆಗಳು ಬರುತ್ತೋ ಅವರೆಲ್ಲರೂ ಕೂಡ ಸೇರಿ ಖಂಡಿತವಾಗ್ಲೂ ಇಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡು ಹೇಗೆ ಅದರಿಂದ ಹೊರಗೆ ಬರೋದು ಅನ್ನುವಂಥ ವಿಚಾರಗಳನ್ನೆಲ್ಲ ಹಂಚಿಕೊಂಡು ಬೇರೆಯವ್ರ ಜೊತೆ ಕೂಡ ಹಂಚಿಕೊಂಡು ಇದರಿಂದ ಹೊರಬರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಈ ಒಂದು ವಿಶೇಷವಾದಂತಹ ದಿನವನ್ನು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಖಂಡಿತವಾಗ್ಲೂ ನಮಗೆ ಬರೆದು ಕಳಿಸಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ 9480901013 9480901013. ಇದೀಗ ಮತ್ತೆರಡು ಗೀತೆಗಳು. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅಂತ ಹೇಳ್ತಿದ್ದಾರೆ ಕಾಲೇಜ್ ರಂಗ ಚಿತ್ರದ ಒಂದು ಗೀತೆ ಪಿ ವಿ ಶ್ರೀನಿವಾಸ್ ಹಾಗೂ ರವಿ ಅವರ ದನಿಯಲ್ಲಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ಕೆ ಟಿ ಜಿ ಲಿಂಗಪ್ಪ ಅವರ ರಾಗ ಸಂಯೋಜನೆ ಇದೆ. ಅದಾದ ನಂತರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಲಲಿತಾ ರಾಮೋಲ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ರಂಗನಾಯಕಿ ಚಿತ್ರದ ಒಂದು ಗೀತೆ ದೊಡ್ಡರಂಗೇಗೌಡರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ರಾಗ ಸಂಯೋಜನೆ ಇದೆ. ಹಣ್ಣು ತಿಂದಾರೆ ಅನ್ನುವಂತಹ ಗೀತೆ ಎರಡು ಗೀತೆಗಳು, ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಇತ್ತೀಚಿನ ಹೊಸ ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ನನಗೆ ಬಹಳ ಪ್ರಿಯವಾದಂಥ

ಹಾ ಒಂದು ಜಿಂಗಲ್ ನಾನ್ ಸ್ಟಾಪ್ ಸಂಜೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಪ್ರತಿ ಸಂಜೆ 5-6 ನಡುವೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ್ವಿಲ್ಲು 101.3 ಮೆಗಾಹರ್ಟ್ಸ್ಗಳಲ್ಲಿ. ಆದರೆ ಇದೀಗ ಸಮಯ 10:24:20 ಕನಸಿನಲ್ಲಿ ಅಂತಾರಾಷ್ಟ್ರೀಯ ನೋ ಡಯಟ್ ಡೇ ಬಗ್ಗೆ ಮಾತನಾಡ್ತಾ ಇದ್ವಿ. ಹೇಗೆ ನಮ್ಮ ದೇಹ ಗಾತ್ರದ ಬಗ್ಗೆ ಎಷ್ಟೆಲ್ಲ ಮಾತನಾಡ್ತಾರೆ, ಅದು ಜಗತ್ತಿನಲ್ಲಿ ಏನೇನೆಲ್ಲ ಅಭಿಪ್ರಾಯಗಳನ್ನು ಇಟ್ಕೊಂಡಿರ್ತಾರೆ ಅದನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಡೋಣ ಸ್ವಾಮಿ. ಇವತ್ತು ನೋಡಿ ಸ್ವಾಮಿ, ನಾವಿರೋದು ಹೀಗೇನೆ ಅಂತ ಅಂದ್ಕೊಂಡು ನಮಗೆ ಇಷ್ಟವಾಗಿರುವಂತಹ ಆಹಾರವನ್ನು ಸೇವಿಸೋಣ. ಹಾಗೆಯೇ ನಾವು ಏನೇನು ತಿಂತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅದನ್ನು ಯಾವ್ಯಾವ ರೀತಿ ತಿನ್ನಬೇಕು, ಹಾಗೆಯೇ ಎಷ್ಟು ತಿನ್ನಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇತ್ತು ಅಂದರೆ ಸಾಕು. ಹಾಗೆಯೇ ನಾವು ನಮ್ಮನ್ನು ಪ್ರೀತಿಸೋಣ, ಬೇರೆಯವರ ಮಾತಿನಿಂದ ನಾವು ಯಾವುದಕ್ಕೂ ಅಂಜುವುದು ಬೇಕಾಗಿಲ್ಲ ಅಂತ ಹೇಳ್ತಾ ಈಗ ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ. ಯಾರ್ಯಾರು ಅಂತ ನೋಡುವಂತಹ ಸಮಯ. ಮಂಗಳ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಕನಸಿನ ಲೋಕಕ್ಕೆ ಸ್ವಾಗತ ಅಂತ ಹೇಳ್ತಿದ್ದಾರೆ. ನಿಮ್ದು ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ. ನಮ್ದು ಊಟ ಆಯಿತು, ನಿಮ್ದು ಊಟ ಆಯ್ತಾ? ಪೂಜಾ ಕಶ್ಯಪ್ ಅವರು ಸಂದೇಶವನ್ನು ಕಳಿಸಿದಂಥವರು. ಹಾಗೆಯೇ ಲಕ್ಷ್ಮೀಕಾಂತ್ ಮತ್ತು ಪೂರ್ಣಿಮಾ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಮಂಜುನಾಥ್ ದಂಡಿನ ಶಿವರ ಅವರ ಜೊತೆಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಪ್ರಶಾಂತ್ ಅವರನ್ನ, ಆರ್ಜೆ ಪ್ರಶಾಂತ್ ಅವ್ರನ್ನ ನೆನಪಿಸ್ಕೊಂಡು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಕೃಷ್ಣವೇಣಿ SN ಅವರು, ರೀ ಪ್ರಶಾಂತ್ ಅವರೇ, ಡಯಟ್ ಬೇರೆಯವ್ರಿಗೆ ಹೇಳೋಕ್ಕೆ ಚೆನ್ನ, ಫಾಲೋ ಮಾಡೋದಕ್ಕೆ ಕಷ್ಟ ಕಂಡ್ರಿ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಹೌದು ನಿಮ್ಮ ಮಾತು. ಬೇರೆಯವ್ರಿಗೆ ಯಾವಾಗಲೂ ಪ್ರೀಚ್ ಮಾಡೋದು ಬಹಳ ಇಷ್ಟವಾಗುತ್ತೆ, ಹಾಗೆಯೇ ಖುಷಿ ಕೂಡ ನೀಡುತ್ತೆ. ಆದರೆ ನಾವು ಅದನ್ನೇ ಪಾಲಿಸಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ನಾಗೇಂದ್ರ ಅವರು ತಾರೀಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ನಾನಂತೂ ಅಷ್ಟು ದಪ್ಪ ಅಲ್ಲ, ದಯವಿಟ್ಟು ಮಾಡೋದೇ ಇಲ್ಲ ಸರ್. ನಾನು ಇವತ್ತು ಮೈಸೂರಿನಲ್ಲಿ ಒಂದು ಮದುವೆಗೆ ಹೋಗಿದ್ದೆ, ನಾಲ್ಗೆಗೆ ರುಚಿ ಆಗುವಷ್ಟು ತುಂಬ ಊಟ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಕರೆ ಮಾಡಿ ಕೂಡ ಮಾತನಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಪ್ರೀತಿಯ ಸಂದೇಶಕ್ಕಾಗಿ. ನನಗಂತೂ ಪ್ರತಿದಿನವೂ ನೋ ಡಯಟ್ ಡೇ. ನಾನು ಬಂದುದನುಂಡು ಸುಖಿಯಾಗು ಅಂತ ಹೇಳ್ತಿದ್ದಾರೆ. ಬೇನೆಯದು ಬಂದಾಗ ನರಳು ಸರ್ವಜ್ಞ, ಒಂದು ಸರ್ವಜ್ಞನ ಮಾತನ್ನ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಕಂಗ್ಲಿಷ್ನಲ್ಲಿ ಬರೆದಿದ್ರು, ಆದರೆ ಸ್ವಲ್ಪ ಉಚ್ಚಾರ ತಪ್ಪಾಗಿದ್ರೆ ಕ್ಷಮಿಸಿ. ಸಿದ್ಧಾಂತದವಳು ನಾನು, ದೇವರ ದಯೆಯಿಂದ ವೆಯ್ಟ್ ಗೇನ್ ಆಗಿಲ್ಲ, ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಜಯಶ್ವರಿ ಗೋಪಾಲ್ ಕೃಷ್ಣ ಅವರು ಕೆಂಗೇರಿ ಸ್ಯಾಟಲೈಟ್ ಟೌನ್ನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹೌದಲ್ವಾ, ನನ್ನ ಗೆಳತಿ ಜೊತೆಗೆ ಹೊರಗಡೆ ಇದ್ದಾಗ ಅವಳಿಗೆ ಯಾರೋ ಬಂದು ಹೀಗೆ ಕೇಳಿದ್ರು, ಪಾಪ ಅವಳು ಮೊದಲೇ ಸಣ್ಣಗಿರೋಳು, ನಾನು ಅವಳು ಮುಂದೆ ತಿಂಡಿಗಳು ತಿನ್ನಬೇಕಾದ್ರೆ ಆ ಊಟ ತಿಂಡಿ ಬೇಡ, ಇದನ್ನು ತಿನ್ನಿ, ನೀ ಏನು ತಿಂದರು ಕಡ್ಡಿ ಹಂಗೆ ಇದೆಯಲ್ಲ, ನಾನು ಅವರಿಗೆ ತರಾಟೆ ತೊಗೊಂಡಿದ್ದೆ, ನಮ್ಮ ಹೊಟ್ಟೆ ನಮ್ಮಿಷ್ಟ, ನಿಮಗೇನು ನಷ್ಟ ಅಂತ ಹೇಳ್ತಿದ್ದಾರೆ ಅನುಷಾ ಅವರು. ಇಂದು ನಮ್ಮೂರು ಹಬ್ಬ ಬೇರೆ, ಅವಳೇ ಕರೆ ಮಾಡಿ ಇದೇ ಮಾತು ನೆನಪಿಸ್ಕೊಂಡು ಹೇಳಿದ್ಲು ಅಂತ ಹೇಳ್ತಿದ್ದಾರೆ. ನಾಳೆ ಭೇಟಿ ಮಾಡ್ತೀವಿ, ಹೋಟೆಲ್ಗೆ ಹೋಗಿ ಬೇಕಾದ ಜಮಾಯಿಸೋದೆ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಜಮಾಯಿಸಿ ಮೇಡಮ್ ಅಂತ ಹೇಳ್ತಾ, ನನ್ನ ಪ್ರೀತಿಯ ಹುಡುಗಿ ಸೂಪರ್, ಪ್ಲೀಸ್ ಈ ಒಂದು ಹಾಡನ್ನು ಪ್ಲೇ ಮಾಡಿ ಅಂತ ರಾಘವೇಂದ್ರ ಅವರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ದೀಪಾ ರಾಘವೇಂದ್ರ ಅವರು BL ಬೆಂಗಳೂರಿನಿಂದ. ಹಾಗೆಯೇ ಡಯಟ್ ಗೇಟ್ ಎಲ್ಲ ಸೀನೇ ಇಲ್ಲ, ಬೇಕಾದರೆ ಸಿಕ್ಕಿದ್ರೆ ಬಾರಿಸ್ತಾ ಇರೋದೆ ಅಂತ ಹೇಳ್ತಿದ್ದಾರೆ, ಹಾಕೊಂಡು ಜಡಿತಾ ಇರೋದೆ ಅಂತ ಹೇಳ್ತಿದ್ದಾರೆ. ಭಾಗ್ಯ ಅವರ ಸಂದೇಶ ಬಂದು ತಲುಪಿದೆ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಯಶಸ್ವಿನಿ, ಅನ್ನಪೂರ್ಣ, ಗಿರಿಜಮ್ಮ ಇವರೆಲ್ಲರೂ ಕೂಡ ಹೊಸದುರ್ಗ NES ಬಡಾವಣೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಹೇಳ್ತಿದ್ದಾರೆ, ಹೌದು ನಮ್ಮ ಪುರಾತನ ಸಾಂಸ್ಕೃತಿಕ ಪದ್ಧತಿಗಳೇನಿತ್ತು ಅಲ್ಲಿ ಸಾಕಷ್ಟು ಇದೇ ರೀತಿ ಡಯಟರಿ ರಿಸ್ಟ್ರಿಕ್ಷನ್ಸ್, ಅಂದರೆ ನಾವು ಯಾವ ಹೊತ್ತು ಏನನ್ನು ತಿನ್ನಬೇಕು ಅನ್ನೋದನ್ನು ಹೇಳ್ತಾ ಇದ್ದರು. ಆದರೆ ಅದು ಮಾನವನ ಏಳಿಗೆಗಾಗಿ ಮಾತ್ರ, ಅಂದರೆ ನಾವು ಆ ರೀತಿಯಾದಂತಹ ಬದ್ಧ ಕ್ರಮಗಳನ್ನು ಪಾಲಿಸಿದರೆ ನಾವು ಬಹಳ ಆರೋಗ್ಯವಂತರಾಗಿರ್ತೀವಿ ಅಂತ ಹೇಳ್ತಾ ಇದ್ದರು. ಅದು ಯಾವುದೇ ರೀತಿಯಾದಂತಹ ಜಾತಿ ಆಗಿರ್ಬೋದು ಅಥವಾ ನಾವು ಪಾಲಿಸುವಂತಹ ಧರ್ಮ ಆಗಿರ್ಬೋದು, ಅದು ಯಾವುದು ಇರಲಿಲ್ಲ ಆಗ. ಆದರೆ ಒಂದು ಪದ್ಧತಿಯನ್ನು ನಾವು, ಶಿಸ್ತನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಚೆನ್ನಾಗಿರತ್ತೆ ಅಂತ ಹೇಳ್ತಾ ಇದ್ದರು. ಹಾಗೆಯೇ ನೋಡಿ, ಅವರು ಸಾಕಷ್ಟು ಉದಾಹರಣೆಗಳನ್ನು ನೀಡ್ತಾ ಇದ್ದಾರೆ. ಸೀಸನಲ್ ಪ್ರಸಾದ, ಅಂದರೆ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಉಪಯೋಗಿಸ್ಬೇಕೋ ಅದೇ ಪದಾರ್ಥಗಳನ್ನು ಉಪಯೋಗಿಸಿದ್ರೇ ಚೆನ್ನ ಅನ್ನೋ ಥರ. ಇವಾಗ ರಾಮನವಮಿಗೆ ನಾವು ಪಾನಕ ಕೋಸಂಬರಿಯನ್ನು
ತಯಾರಿಸ್ತೀವಿ, ಅದನ್ನು ಎಲ್ರಿಗೂ ಹಂಚ್ತೀವಿ. ಹಾಗೆಯೇ ಮಜ್ಜಿಗೆ ಆಗಿರಬಹುದು ಅಲ್ವಾ, ಅಂದರೆ ಬೇಸಿಗೆ ಕಾಲದಲ್ಲಿ ಬರುವಂತಹ ಈ ಎಲ್ಲ

ಆಚರಣೆಗಳಿಗೆ ನಾವು ಬೇಸಿಗೆಯಲ್ಲಿ ಇಷ್ಟಪಡುವಂತಹ ಅಥವಾ ಆಗ ನಾವು ನಮ್ಮ ದೇಹಕ್ಕೆ ಸರಿ ಹೊಂದುವಂತಹ ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡ್ತೀವಿ. ಹಾಗೆ ಯುಗಾದಿಗೆ ಬೇವು ಬೆಲ್ಲ ಆಗಿರಬಹುದು, ಹಾಗೆಯೇ ನಮ್ಮ ದೇಹಕ್ಕೆ ಅದು ಒಂಥರ ಮೆಡಿಸಿನ್ ಥರ ಕೂಡ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಮೆಣಸಿನ ಒಂದು ಆಹಾರ ಪದಾರ್ಥಗಳಾಗಿರಬಹುದು ವಿಂಟರ್ ಸೀಸನ್ಗೆ ಅಂದರೆ ಚಳಿಗಾಲಕ್ಕೆ, ಹೀಗೆ ಎಷ್ಟು ಒಂದು ಸುಸಜ್ಜಿತವಾಗಿ ಒಳ್ಳೆಯ ರೀತಿ ಇದನ್ನು ಡಿಸೈನ್ ಮಾಡಿದ್ದಾರೆ ನಮ್ಮ ಪೂರ್ವಿಕರು, ಅದನ್ನು ಪಾಲಿಸಿದರೆ ಸಾಕು ಅಂತ ಹೇಳ್ತಿದ್ದಾರೆ ಶ್ರೀನಿವಾಸ್ ಅವರು. ಮಹಾಲಕ್ಷ್ಮೀಪುರಂ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಬಹಳ ಸೊಗಸಾದ ಸಂದೇಶ ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೋಡಿ, ನಮ್ಮ ಇತಿಹಾಸದಲ್ಲೇ ಇರುವಂತಹ ಈ ಎಲ್ಲ ಪುರಾವೆಗಳು ಹಾಗೆಯೇ ಈ ಎಲ್ಲ ಪದ್ಧತಿಗಳನ್ನು ನಾವು ಶಿಸ್ತಿನಿಂದ ಪಾಲಿಸಿದರೆ ಸಾಕು, ಯಾವುದೇ ಡಯಟು ಬೇಡ, ಏನು ಬೇಡ, ಹೇಗಿದ್ದೀವೋ ಹಾಗೆ ಆರಾಮಾಗಿರಬಹುದು ಅಂತ ಹೇಳ್ತಾ ಇದ್ದೀವಿ. ಮತ್ತಷ್ಟು ಗೀತೆಗಳನ್ನು ಕೇಳೋಣ. ಪಿ ವಿ ಶ್ರೀನಿವಾಸ್ ಅವರ ದನಿಯಲ್ಲಿ, ಹಾಗೆ ಬೆಂಗಳೂರು ಲತಾ ಅವರು ಕೂಡ ದನಿಯಾಗಿರುವಂತಹ ಮುಕುಂದ ಚಂದ್ರ ಚಿತ್ರದ ಒಂದು ಗೀತೆ, ಜಿ ಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆಯಲ್ಲಿ ಮೂಡಿಬಂದಿದೆ, ಹಾಲು ಹೂವು ಅನ್ನುವಂತಹ ಗೀತೆ. ತದನಂತರ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ನಾ ಮೆಚ್ಚಿದ ಹುಡುಗ ಚಿತ್ರದ ಒಂದು ಗೀತೆ, ಅರುಣ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ರಾಗ ಸಂಯೋಜನೆ ಇದೆ. ಎರಡು ಗೀತೆಗಳು, ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಕನಸಿನ ಲೋಕದಲ್ಲಿ.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ. ಇಂಟರ್ನ್ಯಾಷನಲ್ ನೋ ಡಯಟ್ ಡೇ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅಂದರೆ ಯಾವುದೇ ರೀತಿಯಾದಂತಹ ಡಯಟನ್ನು ಪಾಲಿಸದೆ ಇಂದಿನ ದಿನ ನಿಮಗಿಷ್ಟ ಬಂದಂತಹ ರುಚಿಕರವಾದಂತಹ ಆಹಾರಗಳನ್ನು ಸೇವಿಸಬಹುದು ಅನ್ನುವಂಥದ್ದು. ಇದರ ಹಿಂದಿನ ಇತಿಹಾಸವನ್ನು ಕೂಡ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಹಾಗೆ ನಮ್ಮ ಸ್ನೇಹಿತರು ಕೂಡ ಬಹಳ ಸೊಗಸಾಗಿರುವಂತಹ ಸಂದೇಶವನ್ನು ಕಳಿಸಿದ್ರು. ಹೇಗೆ ನಮ್ಮ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದ್ರೆ ನಮ್ಮ ಪದ್ಧತಿಗಳು, ನಮ್ಮ ಸಂಸ್ಕೃತಿಯಲ್ಲೇ ಎಷ್ಟು ಒಳ್ಳೆ ಒಳ್ಳೆ ರೀತಿಯಾದಂತಹ ಅಭ್ಯಾಸಗಳಿದೆ, ಆ ಅಭ್ಯಾಸಗಳನ್ನು ನಾವು ಪಾಲಿಸಿದ್ರೆ ಎಷ್ಟು ಚೆನ್ನಾಗಿ ಇರಬಹುದು, ಆರೋಗ್ಯಕರವಾಗಿರಬಹುದು ಅನ್ನುವಂತಹ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಂಜನಪ್ಪ ಎನ್ ಮಲಮಾಚನಹಳ್ಳಿ ಶಿಡ್ಲಘಟ್ಟ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಜಯಪುಟ್ ಸ್ವಾಮಿ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಮಸ್ತೆ, ಕನಸಿನ ಲೋಕ ಕಾರ್ಯಕ್ರಮವನ್ನು ನಾವು ಕೂಡ ಕೇಳ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಕುಳ್ಳಿಗೆ ದಪ್ಪಗೆ ಉದ್ದವಾಗಿದ್ದರೆ ಕೆಲವು ಜನ ಏನಾದರೂ

0: ಒಂದು ಹೆಸರನ್ನ ಇಟ್ಟೇ ಇಟ್ಟಿರ್ತಾರೆ. ಇದು ಸಹಜ, ಕೋಪ ಮಾಡಿಕೊಳ್ಳೋ ಅವಶ್ಯಕತೆನೆ ಇರೋದಿಲ್ಲ. ನಮ್ಮ ಮನೆಯಲ್ಲಿ ಕೂಡ ನಾವು ನಮ್ಮ ತಂದೆ ತಾಯಿ 7 ಜನರ ಮಕ್ಕಳು ನಮ್ಮ ಮನೆಯಲ್ಲಿ ಎಲ್ಲರೂ ಉದ್ದು ಆಗಿದ್ದಾರೆ. ಅದರಲ್ಲಿ ನಾನು ಸ್ವಲ್ಪ ಕುಳ್ಳಗೆ ಇರುವೆನು. ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಎಲ್ಲರೂ ಕೂಡ ಉದ್ದ, ಆದರೆ ನಾನು ಸ್ವಲ್ಪ ದಪ್ಪ ಬೇರೆ. ನನ್ನ ಸ್ನೇಹಿತರೊಬ್ಬರು ಒಂದು ವ್ಯಾಯಾಮ ಹೇಳಿಕೊಟ್ಟು ಅದನ್ನು ಮಾಡಿದ ಮೇಲೆ ಸ್ಲಿಮ್ ಆಗಿದ್ದೇನೆ. ಅದನ್ನು ಕೆಲವು ಗೆಳತಿಯರಿಗೂ ಕೂಡ ಹೇಳಿಕೊಟ್ಟೇನು, ಅವರು ಕೂಡ ಹಾಗೆ ಆಗಿದ್ದಾರೆ. ಅದು ಕೇವಲ ಒಂದೇ ಒಂದು ವ್ಯಾಯಾಮ, ಅವರಿಗೆಲ್ಲ ತುಂಬ ಖುಷಿಯಾಯಿತು ಅಂತ ಹೇಳ್ತಿದ್ದಾರೆ. ವಾವ್, ಅದ್ಭುತ, ಆ ವ್ಯಾಯಾಮ ಯಾವುದು ಅಂತ ನಮ್ಮ ಜೊತೆನೂ ಹಂಚ್ಕೊಳ್ಳಿ. ಹಾಗೇನೆ, ಬಿಸಿ ರಾಗಿ ಮುದ್ದೆ, ನುಗ್ಗೆ ಸೊಪ್ಪಿನ ಉಪ್ಸಾರು, ಬಾಳೆಕಾಯಿ ಬಜ್ಜಿ, ಆಹಾಹಾ ರೆಡಿಯಾಗಿದೆ ಊಟಕ್ಕೆ ಬನ್ನಿ ಅಂತ ಹೇಳ್ತಿದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಎಂಜಾಯ್ ಮಾಡಿ ಸರ್ ಈ ಒಂದು ಸೂಪರ್ ಹಿಟ್ ಆಗಿರುವಂತಹ ಮೆನು ಅಂತ ಹೇಳ್ತಾ ಬಾಯಲ್ಲಿ ನೀರಂತೂ ಬರ್ಸಿದ್ರಿ. ಥ್ಯಾಂಕ್ ಯು. ವಿವಾಹ ಭೋಜನವಿದು ಹಾಡು ನೆನಪಾಗ್ತಿದೆ ಅಂತ ಮಂಡಿಕಲ್ ಕೃಪಾ ಉಮೇಶ್ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೌದು ಸರ್, ನಿಜ, ತುಂಬ ಜನ ನನಗೂ ಹೀಗೆ ಟೀಕೆ ಮಾಡಿದ್ರು, ದಪ್ಪ ಇದೆಯಾ ಅಂತ. ತುಂಬ ಬೇಜಾರಾಗೋದು. ಹಾಗಾಗಿ ಸುಮಾರು 12-13 ವರ್ಷದಿಂದ ವರ್ಕೌಟ್ ಡಯಟ್ ಮಾಡ್ತಾ ಇದ್ದೀನಿ, ಪರವಾಗಿಲ್ಲ, ಈಗ ಸ್ವಲ್ಪ ಸಣ್ಣ ಆಗಿದ್ದೀನಿ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮವನ್ನು ಕೇಳಿ ನಿಮ್ಗೆ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಪೂಜಾ ಕಶ್ಯಪ್ ಅವರು. ಸಂದೇಶವನ್ನು ಕಳಿಸಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅನುಷಾ ಅವರು ಹೇಳ್ತಿದ್ದಾರೆ, ನಮ್ಮ ಪೂರ್ವಿಕರು ಆಚರಣೆ ಪದ್ಧತಿಗಳನ್ನು ಸುಮ್ಮನೆ ಮಾಡಿಲ್ಲ, ಆಯಾ ಋತುಮಾನದ ಆಹಾರಗಳು ತಿಂದರೆ ಸಾಕು, ಹಬ್ಬ ಹರಿದಿನಗಳಲ್ಲಿ ಬೇವು ಬೆಲ್ಲ, ಎಳ್ಳು ಬೆಲ್ಲ, ಸಿಹಿ ತಿಂಡಿಗಳು, ಅಭ್ಯಂಜನ ಕೂಡ ಆರೋಗ್ಯಕ್ಕೆ ಮದ್ದು, ನಾವದು ಅರಿಯದೆ ಗೊಣಗ್ತೀವಿ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಹೌದು. ಮಂಜುನಾಥ್ ಪಿ ಕಲ್ಲತಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ನಮಸ್ತೆ ಸರ್, ಯಾರೋ ಏನೋ ಅಂದ್ಕೊಳ್ತಾರೆ ಅಂತ ನಮಗೆ ಬೇಕಾದ್ದನ್ನು ತಿನ್ನೋದು ಬಿಡ್ಲಿಕ್ಕಾಗುತ್ತಾ? ಎಲ್ಲಿ ಏನು ಸಿಗತ್ತೋ ಅಲ್ಲಿ ಶಿವ ಅಂತ ತಗೋತಾ ಇರಬೇಕು, ಏನಂತೀರಾ ಅಂತ ಹೇಳ್ತಿದ್ದಾರೆ ಚಿದಾನಂದ ಅವರು. ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಹಾಗೆಯೇ, ಆತ್ಮಹತ್ಯೆ ಮಹಾಪಾಪ, ಆದರೂ ಮನುಷ್ಯನ ಕ್ಷಣಿಕ ಆಲೋಚನೆ ಇಂತಹ ಅನಾಹುತಕ್ಕೆ ಎಡೆ ಮಾಡಿಕೊಡುತ್ತೆ. ಅಂತಹ ಸಂದರ್ಭದಲ್ಲಿ ವಿವೇಚನೆಯಿಂದ ಆತ್ಮವಿಶ್ವಾಸದಿಂದ ವರ್ತಿಸಬೇಕು. ಈ ಜಗತ್ತಿನಲ್ಲಿ ಪ್ರತಿ ಜೀವಿಗೂ ಕಷ್ಟ ಇರುತ್ತೆ, ಆದರೆ ಈಸಬೇಕು, ಇದ್ದು ಜಯಿಸಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಊಟ ಬದುಕಲು ಬಹಳ ಮುಖ್ಯ, ಯಾವತ್ತೂ ಕೂಡ ಊಟದ ಬಗ್ಗೆ ನಿರ್ಲಕ್ಷ್ಯ, ಸೊಕ್ಕು, ಗರ್ವ ಮಾಡಬಾರ್ದು. ಎಷ್ಟೋ ಜನ ಊಟಕ್ಕಿಲ್ಲದೆ ಪರಿತಪಿಸ್ತಾ ಇರ್ತಾರೆ, ಶ್ರೀಮಂತರು ಊಟ ವೇಸ್ಟ್ ಮಾಡ್ತಾರೆ. ಒಂದು ಅನ್ನದ ಅಗಳು ಅಥವಾ ಒಂದು ರೊಟ್ಟಿ ಚೂರು ಇದ್ರೂ ಕೂಡ ಇರುವೆಗೆ, ಅಳಿಲಿಗೆ, ಹಕ್ಕಿಗಳಿಗೆ ಆಹಾರ ಆಗುತ್ತೆ. ಹೀಗಿರುವಾಗ ಅನ್ನದ ಮುಂದೆ ಅಹಂಕಾರ ಇರಬಾರ್ದು ಅಂತ ಶ್ರೀಮತಿ ಬಿ ಎಸ್ ದೀಪಿಕಾ ಅನಿಲ್ ಕುಮಾರ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಎಲ್ಲ ಮಾತುಗಳಿಗೂ ರೈಟ್ ಸರ್, ರೈಟ್ ಮೇಡಮ್ ಅಂತ ಹೇಳಬೇಕು. ಬಹಳ ಸೊಗಸಾಗಿರುವಂತಹ ಸಂದೇಶವನ್ನು ಕಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೋಡಿ, ಒಂದು ಡಯಟ್ಟಿನ ವಿಚಾರ ಬಂದಾಗ ನಮ್ಮ ದೇಹದ ಪ್ರಕೃತಿ, ಆಕೃತಿ ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ಎಷ್ಟೆಲ್ಲ ವಿಚಾರಗಳು ಹೊರಗಡೆ ಬರುತ್ತೆ. ಆಹಾರ ಆಗಿರಬಹುದು, ಪದ್ಧತಿಗಳಾಗಿರ್ಬೋದು, ಶಿಸ್ತಾಗಿರ್ಬೋದು, ನಮ್ಮ ಪೂರ್ವಿಕರಾಗಿರ್ಬೋದು, ಹಬ್ಬ ಹರಿದಿನಗಳು, ನಮ್ಮ ಸಂಸ್ಕೃತಿ, ಎಷ್ಟೆಲ್ಲ ವಿಚಾರಗಳು. ಹಾಗೆಯೇ ನಮ್ಮ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಲೇಬೇಕಾಗತ್ತೆ. ಹೀಗಿರುವಾಗ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನು ಅಂತ ನಮಗೆ ಬರೆದು ಕಳಿಸಬಹುದು. ನಮ್ಮ ವಾಟ್ಸಾಪ್ ಸಂಖ್ಯೆಗೆ 9480910013 9480910013. ಇದೀಗ ಮೂರು ಮುತ್ತಿನಂತಹ ಗೀತೆಗಳು, ತಾವೆಲ್ಲರೂ ಇಷ್ಟಪಡ್ತಾ ಇರುವಂತಹ ಒಂದು ಗೀತೆ ಮಾಯಾ ಬಜಾರ್ ಚಿತ್ರದ್ದು, ಮಹದೇವ್ ಪೆಡ್ಡಿ ಸತ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿದೆ. ವಿವಾಹ ಭೋಜನವಿದು ಚಿ ಸದಾಶಿವಯ್ಯ ಅವರ ಸಾಹಿತ್ಯಕ್ಕೆ ಘಂಟಸಾಲ ಅವರ ರಾಗ ಸಂಯೋಜನೆ ಇದೆ. ಅದಾದ ನಂತರ ಮತ್ತೊಂದು ಸೂಪರ್ ಹಿಟ್ ಗೀತೆ, ಪರಮೇಶಿ ಪ್ರೇಮ ಪ್ರಸಂಗ ಚಿತ್ರದ ಒಂದು ಗೀತೆ, ರಾಜ್ಕುಮಾರ್ ಭಾರತಿ, ಮಂಜುಳಾ ಗುರುರಾಜ್, ರಮೇಶ್ ಭಟ್ ಹಾಗೂ ಅರುಂಧತಿ ನಾಗರ್ ಎಲ್ಲರೂ ಸೇರಿ ಹಾಡಿರುವಂತಹ ಗೀತೆ. ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆ ಇದೆ. ಬಹಳ ಪ್ರಿಯವಾಗಿರುವಂತಹ ಒಂದು ಗೀತೆ, ಉಪ್ಪಿಲ್ಲ ಮೆಣಸಿಲ್ಲ ಅನ್ನುವಂತಹ ಗೀತೆ. ಹಾಗೆ ಕಡ್ಲೆಕ್ಕಾಯ್ ಕಡ್ಲೆಕ್ಕಾಯ್ ಅಂತ ಹೇಳ್ತಿದ್ದಾರೆ ಎಸ್ ಜಾನಕಿ ಅವರು. ಕರುಳಿನ ಕರೆ ಚಿತ್ರದ ಒಂದು ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ರಾಗ ಸಂಯೋಜನೆ ಇದೆ. ಈ ಮೂರು ಮುತ್ತಿನಂತಹ ಗೀತೆಗಳು ನಿಮಗೋಸ್ಕರ ಈ ಹೊತ್ತಿನ ಕನಸಿನ ಲೋಕದಲ್ಲಿ. ಇದು ಕೇವಲ ಕನ್ನಡ ಕಾಮ್ರಿ ಬಿಲ್ಲು 101.3 MHz ಮಾತ್ರ.
1: ವಿವಾಹ ಭೋಜನವಿದು

0: ಹಾಕಿದ್ಲೋ ಮುಂಚೆ ಬೇಳೆ ಹಾಕ್ರಿ.
1: ಬೇಳೆ ಇಲ್ಲಿದೆಯೋ?
0: ಅದ್ರಲ್ಲಿ ಹುಳ ಇದೆ, ಸ್ವಲ್ಪ ಹಾಕ್ ಹಾಕಿ.
1: ಬರೀ ಆಲೂಗಡ್ಡೆ ಈರುಳ್ಳಿ ಇದೆ, ಸಾಕೇನೆ?
0: ಅಯ್ಯೋ, ಕೈಗೆ ಸಿಕ್ಕಿದ್ ಹಾಕಿ ಏನೋ ಒಂದ್ ಮಾಡ್ರಿ.
1: ಸರಿ,

ಕನಸಿನ ಲೋಕದಲ್ಲಿ ಸಾಗ್ತಾ ಇದ್ದೀವಿ ಸ್ನೇಹಿತರೆ. ಮೂರು ಮುತ್ತಿನಂತಹ ಗೀತೆಗಳನ್ನ ಕೇಳಿದ್ವಿ. ವಿವಾಹ ಭೋಜನವಿದು ಅಂತ ಕೇಳಿದ್ವಿ ಮಾಯಾಬಜಾರ್ ಚಿತ್ರದ್ದು, ಹಾಗೆ ಪರಮೇಶಿ ಪ್ರೇಮ ಪ್ರಸಂಗ ಚಿತ್ರದ ಉಪ್ಪಿಲ್ಲ ಮೆಣಸಿಲ್ಲ ಏನಪ್ಪ ಮಾಡೋದು ಅಡುಗೆಗೆ ಅಂತ ಬಹಳ ಸೊಗಸಾಗಿರುವಂತಹ ಗೀತೆ ರಮೇಶ್ ಭಟ್ ಹಾಗೂ ಅರುಂಧತಿ ನಾಗ್ ಅವರು ಆ ಚಿತ್ರದಲ್ಲಿ ನಟಿಸಿರುವಂತಹ ಒಂದು ಎಲ್ಲ ಪ್ರಸಂಗಗಳನ್ನು ನೋಡಿದ್ರೆ ಬಹಳ ಹಾಸ್ಯಭರಿತವಾಗಿರುವಂತಹ ಒಂದು ಗೀತೆ ಆಗಿತ್ತು. ಅದಾದ ನಂತರ

ಕರುಳಿನ ಕರೆ ಚಿತ್ರದ ಒಂದು ಗೀತೆ. ಎಸ್ ಜಾನಕಿಯವರ ಅದ್ಭುತವಾಗಿರುವಂತಹ ಕಂಠ, ತಾಜಾ ತಾಜಾ ಕಡಲೆಕಾಯಿ. ಕಡಲೆಕಾಯಿ ಯಾರಿಗೆ ಇಷ್ಟ ಅಲ್ವ? ಪ್ರೋಟೀನ್ ಕಂಡ್ರಿ, ಅದು ನಮ್ಮ ದೇಹಕ್ಕೆ ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ ಅಂತ ಹೇಳ್ತಾ ಇಂಟರ್ನ್ಯಾಷನಲ್ ನೋ ಡಯಟ್ ಡೇ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹಾಗೆ ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳ್ಸಿಕೊಡ್ತಾ ಇದ್ದಾರೆ. ಯಾರಿದು? ಉಷಾ ಅವರು ಹಲಸೂರಿನಿಂದ ಸಂದೇಶವನ್ನು ಕಳ್ಸಿಕೊಡ್ತಾ ಇದ್ರೆ, ಚಂದದ ಹಾಡುಗಳು ಅಂತ ಹೇಳ್ತಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು ಸಂದೇಶವನ್ನು ಕಳ್ಸಿಕೊಡ್ತಾ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮವನ್ನು ನಾವು ಕೂಡ ಕೇಳ್ತಾ ಇದ್ದೀವಿ. ಡಯಟ್ನಲ್ಲಿ ಇದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ರಾಜೇಶ್ವರಿ, ಕೊಟ್ರೇಶ್, ಗಗನ್ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳ್ಸಿಕೊಡ್ತಾ ಇದ್ದಾರೆ. ಆಹಾರ ಪದ್ಧತಿ, ಹಸಿವಿಗೆ ಅನುಗುಣವಾಗಿ ಆಹಾರ ಸೇವಿಸಿ. ಎಕ್ಸಾಕ್ಟ್ಲಿ, ಹೊಟ್ಟೆ ತುಂಬುವವರೆಗೆ ತಿನ್ನಬೇಡಿ. ಹೊಟ್ಟೆಯ ಅರ್ಧ ಭಾಗ ಆಹಾರ, ಕಾಲು ಭಾಗ ನೀರು ಮತ್ತು ಉಳಿದ ಕಾಲು ಭಾಗ ಗಾಳಿ ಆಡಲು ಖಾಲಿ ಇರಬೇಕು ಅಂತ ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಬಹಳ ವಿಜ್ಞಾನವಂತರಾಗಿ ಪ್ರಜ್ಞಾವಂತರಾಗಿ ಸಂದೇಶವನ್ನು ಕಳ್ಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆದರೆ ಇವತ್ತೊಂದು ದಿನ ಅದನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಡೋಣ ಅಂತ ಹೇಳ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ ನೋ ಡಯಟ್ ಡೇ ಅಂತ ಹೇಳ್ತಾ ಇದ್ದೀನಿ, ಆದರೆ ಈ ಪದ್ಧತಿಯಿಂದ ಅನುಸರಿಸಲೇಬೇಕು ನಮ್ಮ ಆರೋಗ್ಯಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಸಂದೇಶಕ್ಕಾಗಿ. ಹಾಗೆ ಚಿದಾನಂದ್ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳ್ಸಿಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಆರ್ ಜೆ ಪ್ರಶಾಂತ್ ಸರ್ಗೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಇದ್ದಾರೆ ಅನ್ಸುತ್ತೆ. ಪ್ರಶಾಂತ್ ಭಾಯ್, ಇನ್ನೊಂದು ಸ್ವಲ್ಪ ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳ್ಸಿಕೊಡ್ತಾ ಇದ್ದಾರೆ. ಶ್ರೀನಿವಾಸರು ಮಹಾಲಕ್ಷ್ಮೀಪುರಂನಿಂದ ಮತ್ತೊಂದು ಸುಮಧುರವಾಗಿರುವಂತಹ ಸಂದೇಶವನ್ನು ಕಳ್ಸಿಕೊಡ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ಆಹಾರ ಪದ್ಧತಿಗಳಲ್ಲಿ ಪಾಶ್ಚಾತ್ಯ ಒಂದು ಇನ್ಫ್ಲೂಯೆನ್ಸ್ ಏನಿದೆ ಅದು ಹೆಚ್ಚಾಗ್ತದೆ, ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಅಂತ. ಅದು ಚೀಸ್ ಬೇಸ್ಡ್ ಆಗಿರ್ಬೋದು, ಪಿಜ್ಜಾ ಆಗಿರ್ಬೋದು, ಹೀಗೆ ತುಂಬ ಸೋಡಾ ಬಳಕೆಯಿಂದ ಆಗಿರುವಂತಹ ಪಾನೀಯಗಳಾಗಿರ್ಬೋದು, ಹೀಗೆ ಇದೆಲ್ಲವನ್ನು ಸ್ವಲ್ಪ ಪಕ್ಕಕ್ಕಿಟ್ಟರೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ನ್ಯೂಟ್ರಿಷನಲ್ ಕಂಟೆಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ನಾಲಿಗೆಗೆ ತುಂಬ ರುಚಿಯಾಗಿರುತ್ತೆ, ಆದರೆ ಅದು ಯಾವುದೇ ರೀತಿಯಾಗಿ ಸಹಾಯ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಏನೇ ತಿಂದರೂ ಕೂಡ ನೀರು ಮಾತ್ರ ಚೆನ್ನಾಗಿ ಕುಡಿಬೇಕು, ಸ್ಟೇ ಹೈಡ್ರೇಟೆಡ್ ಅಂತ ಹೇಳ್ತಿದ್ದಾರೆ. ಅದು ನಮ್ಮ ಬದುಕಿಗೆ ಬಹಳ ಮುಖ್ಯ ಅಂತ ಹೇಳ್ತಿದ್ದಾರೆ ಶ್ರೀನಿವಾಸ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಕೆಲವು ಹಾಡುಗಳನ್ನು ನೆನಪಿಸ್ಕೊಂಡು ಸಂದೇಶವನ್ನು ಕಳ್ಸಿಕೊಟ್ಟಿದ್ದಾರೆ. ಪೂಜಾ ಕಶ್ಯಪ್ ಅವರು ಸಂದೇಶವನ್ನು ಕಳ್ಸಿಕೊಟ್ಟಿದ್ದಾರೆ. ಹಾಗೆಯೇ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳ್ಸಿಕೊಟ್ಟಿದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವು ಕೂಡ ಜೊತೆಯಾಗಿದ್ವಿ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಒಂದು ರಾಶಿ ಅಂದರೆ ಶಿವರಾಮ್ ಅವರ ಒಂದು ಜೋಕ್ ಅಂತ ನೆನಪಾಗ್ತಾ ಇದೆ. ಏನಪ್ಪ ಅಂತಂದರೆ, ಪ್ರತಿ ದಿವಸ ಗಂಡ ಹೇಳ್ತಿದ್ದಂತೆ ಅವ್ರ ಫ್ರೆಂಡ್ಸಿಗೆಲ್ಲ, ಏನು ತಿಂತಿರೋ ನಿಮ್ಮ ಮನೇಲಿ ಅಂತ ಕೇಳ್ತಿದ್ದಾಗ, ನಮ್ಮ ಮನೇಲಂತೂ ಸೂಪರಪ್ಪ, ನಾವು ಸೋಮವಾರದಿಂದ ಶನಿವಾರದವರೆಗೂ ಕೂಡ ಅನ್ನ ಸಾರು ಅನ್ನ ಸಾರು ಅನ್ನ ಸಾರನ್ನೇ ತಿನ್ನೋದು, ಆದರೆ ಭಾನುವಾರ ಮಾತ್ರ ಸಿಕ್ಕಾಬಿಡೆ ಸ್ಪೆಷಲ್ಲು ಸಾರು ಅನ್ನ ಅಂತ ಹೇಳಿದ್ರಂತೆ. ಹೀಗೆ ನಾವು ಕೂಡ ಯಾವುದೋ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡು ಮುಂದಕ್ಕೆ ಸಾಗಿದರೆ ಖಂಡಿತವಾಗ್ಲೂ ನಮ್ಮ ಆರೋಗ್ಯ ಸುಧಾರಣೆಯಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಮಾತು, ಹಾಗೆಯೇ ಕೊಟ್ಟಂತಹ ಕೆಲವು ಇನ್ಫಾರ್ಮೇಷನ್, ಹಾಗೆಯೇ ಎಲ್ಲ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಸಂಜೆಯಿಂದ ನಮ್ಮ ಜೊತೆಯಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಪ್ರೀತಿಯ ಸಂದೇಶಗಳನ್ನು ಓದಿ ಹಾಗೆ ನಿಮ್ಮ ಜೊತೆ ಮಾತನಾಡಿದಷ್ಟೇ ಖುಷಿಯಾಯಿತು. ಈ ಸಂಜೆ ನೀವು ನಮ್ಮ ಜೊತೆಯಾಗಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ಕೊನೆಯ ಗೀತೆಗಳಾಗಿ ಮೂಡಿ ಬರ್ತವೆ. ಕೊನೆಯ ಗೀತೆ ಅಂತಲೇ ಹೇಳಬಹುದು, ಪಿ ವಿ ಶ್ರೀನಿವಾಸ್ ಅವರ ದನಿಯಲ್ಲಿ ಇರೋವಂತಹ ಪರೋಪಕಾರಿ ಚಿತ್ರದ ಒಂದು ಗೀತೆ. ಇಷ್ಟೆಲ್ಲ ಊಟ ಮಾಡಿದ ಮೇಲೆ ಒಂದು ಸ್ವಲ್ಪ ಡೆಸರ್ಟ್ ತಿನ್ನಬೇಕಲ್ವಾ, ಸೊ ಐಸ್ ಕ್ರೀಮ್ ತಿನ್ನೋಣ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ ಈ ಒಂದು ಗೀತೆಗೆ. ಸಾಕಷ್ಟು ಜನ ಸೂರಪ್ಪ ಚಿತ್ರದ ಗೀತೆಯನ್ನು ನೆನಪಿಸ್ಕೊಂಡು ಕೂಡ ಸಂದೇಶವನ್ನು ಕಳಿಸಿದ್ರು, ಬಡವರ ಮನೆ ಊಟ ರುಚಿಯಮ್ಮಿ ಅಂತ ಹೇಳಿ. ಆದರೆ ಬಡವರ ಮನೆ ಊಟ ಖಂಡಿತವಾಗ್ಲೂ ರುಚಿಯಾಗಿರುತ್ತೆ. ಮತ್ತೊಂದು ದಿನ ಈ ಗೀತೆಯನ್ನು ಪ್ರಸಾರ ಮಾಡೋಣ. ಸದ್ಯಕ್ಕೆ ಐಸ್ ಕ್ರೀಮ್ ತಿಂದ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಾಗಿದೆ. ಈಗ ಸಮಯ ಸರಿಯಾಗಿ ಇನ್ನೇನು 11 ಗಂಟೆ ಆಗ್ತಾ ಇದೆ. ಈ ಗೀತೆಯ ನಂತರ ಕೆಲವು ಪ್ರಕಟಣೆಗಳು, ನಂತರ ಸರಿಯಾಗಿ 11:05 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು ನಾನು ಆರ್ ಜೆ ಮುಖೇಶ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 MHz. ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ಮ ದೇ ನೇ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಮ್ಯೂಸಿಕಲಿ ಯೋರ್ಸ್.
5: ಮ್ಯೂಸಿಕಲಿ ಯೋರ್ಸ್ ಆಕಾಶವಾಣಿ ಎಫ್ಎಂ ರೇನ್ಬೋ. ಮ್ಯೂಸಿಕಲಿ ಯೋರ್ಸ್.
6: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಅಪರಾಜಿತಾ ನಾಯರ್. India and Vietnam have signed multiple agreements in areas including digital technology, rare earths, medical regulation, public sector audit, digital payments and culture and tourism. The MOUs were inked after talks between Prime Minister Narendra Modi and Vietnam.